0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಗಾಂಧೀಜಿ ದಾಖಲೆ ಮಾಡೋದು, ಬಹಳಷ್ಟು ಘಟನೆಗಳನ್ನು ದಾಖಲೆ ಮಾಡಲ್ಲ ಅವರು. ಯಾವುದು ಅವ್ರ ಮನಸ್ಸಲ್ಲಿ ಆ ವಯಸ್ಸಿಗೆ ಉಳ್ಕೊಂಡಿದೆಯೋ ಅದನ್ನು ಮಾತ್ರ ದಾಖಲೆ ಮಾಡಿರೋದು. ಹರಿಶ್ಚಂದ್ರ ನಾಟಕ ನೋಡಿದೆ, ನೋಡಿದ್ಮೇಲೆ ಅನ್ನಿಸ್ತಂತೆ ಅದನ್ನು ಮೇಲೆ ಮೇಲೆ ನೋಡಬೇಕು ಅಂತ ನೋಡಿದ್ರಂತೆ. ಎಷ್ಟು ಸಲ ನೋಡೋಕ್ಕಾಗತ್ತೆ, ಆಗ್ಲಿಲ್ಲ, ಟೈಮ್ ಎಲ್ಲಿ ಸಿಗತ್ತೆ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯಾರೂ ಇಲ್ಲದೆ ಇದ್ದಾಗ ತಾನೇ ಆ ಹರಿಶ್ಚಂದ್ರ ನಾಟಕದ ಮಾತೆಲ್ಲ ಭಯಪಾಠಕ್ಕೆ ಹೋಗಿತ್ತಲ್ಲ. ನೋಡಿ ನೋಡಿ, ಒಬ್ಬರು ನಿಂತ್ಕೊಂಡು ತಾನೇ ಹರಿಶ್ಚಂದ್ರ ಆಗಿ ಮಾತನ್ನು ಹೇಳೋದು, ಡೈಲಾಗ್ ಹೇಳೋದು ಹೇಳೋದು, ಒಬ್ಬರೇ ಕೂತ್ಕೊಂಡು ಡೈಲಾಗ್ ಹೇಳ್ತಿದ್ರಂತೆ. ಹೇಳ್ಕೊಂಡ್ಬಿಟ್ಟು ಅವ್ರು ಬರೀತಾರೆ, ನನಗೆ ಆಶ್ಚರ್ಯ ಅಂದ್ರೆ ಎಲ್ಲರೂ ಹರಿಶ್ಚಂದ್ರನಿಗೆ ಯಾಕೆ ಆಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ, ಹರಿಶ್ಚಂದ್ರನಿಗೆ ಎಲ್ಲರೂ ಯಾಕೆ ಆಗೋದಿಲ್ಲ ಅಂತ ನಾ ಚಿಂತೆ ಮಾಡಿದ್ದುಂಟು ಆಗ, ಅದಾಗಿದ್ದ ಚಿಂತೆ ಇರಲಿಲ್ಲ ಅಂತ. ಅದು ಆಗೋದಿಲ್ಲ ನಮ್ಮಲ್ಲಿ, ಯಾಕಂದ್ರೆ ನಾವು ಹರಿಶ್ಚಂದ್ರನ ಹೇಳೋ ರೀತಿಯೇ ಬೇರೆ ಅಲ್ವಾ. ಈಗ ಹರಿಶ್ಚಂದ್ರನ ರೋಲ್ ಮಾಡಲ್ ಅಂತ ಹೇಳೋದಿಲ್ಲ, ನೀನು ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತೀಯ ನೀನು ಅಂದ್ರೆ ಸಫರ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತೀವಿ ನಾವು. ಹರಿಶ್ಚಂದ್ರ ಅಂದ್ರೆ ಕಷ್ಟಪಡೋದೇ ಅಂತ ಒಂದು ಕೇಳ್ಮಾದು, ಹಾಗಿಲ್ಲ ಅದು. ಆಕ್ಚುಲಿ ನಾವು ಹೇಳೋದಿಲ್ಲ ಕತೆ ಸರಿಯಾಗಿ. ಹರಿಶ್ಚಂದ್ರ ಕಷ್ಟಪಟ್ಟದ್ದು ತೆಗೆದು ನೋಡಿ 2 ವರ್ಷ ನಿಜವಾಗ್ಲೂ ವಿಧಿ ಅವನು ಅರದು ಬಿಡ್ತು, ಪರೀಕ್ಷೆ ಮಾಡ್ತು, ತುಂಬಾ ಪರೀಕ್ಷೆ ಮಾಡ್ತು. ಆ 2 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ ಹರಿಶ್ಚಂದ್ರ, ನಿಂತ್ಕೊಂಡದಕ್ಕೆ ಏನಾಯ್ತು ಅಂತಂದ್ರೆ, ಮುಂದೆ ಎಷ್ಟೋ ವರ್ಷ ಚಕ್ರವರ್ತಿ ಆಗಿದ್ದ ಅವನು, ಎಷ್ಟೋ ವರ್ಷ ಚಕ್ರವರ್ತಿ ಆಗಿದ್ದ. ಅದಲ್ಲದೆ ಹರಿಶ್ಚಂದ್ರನಿಗಿಂತ ಮೊದಲು 1,000 ಜನ ರಾಜರಿದ್ರು, ಆಮೇಲೆ 1,000 ಜನ ರಾಜರಾದ್ರು ಕೂಡ ನೆನಪಿಟ್ಟದ್ ಹರಿಶ್ಚಂದ್ರ ಒಬ್ಬನೇ ನಾವು. 2 ವರ್ಷ ಕಷ್ಟಪಟ್ಟದಕ್ಕೆ, ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ. ಅದನ್ನ ನಾವು ಕಲಿಸೋದು ಹೇಗಂದ್ರೆ, ಸತ್ಯ ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತದೆ ನೆನೆಬಾರ ಅಂತ. ಅದಕ್ಕೆ ಹೇಳ್ತಾರ, ಹರಿಶ್ಚಂದ್ರ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ, ಎಲ್ಲರೂ ಯಾಕೆ ಆಗ್ಬಾರ್ದು ಹಾಗೆ ಅಂತ. ವಿವಾಹದ ಕಾರಣದಿಂದಾಗಿ ಗಾಂಧೀಜಿಗೆ 1 ವರ್ಷ ಶಾಲೆ ತಪ್ಪಿತು, 1 ವರ್ಷ ಶಾಲೆ ತಪ್ಪೋಯ್ತು ಅವ್ರದು. ಅವಾಗೇನು ಅವಕಾಶ ಇತ್ತು ಅಂದ್ರೆ, ನೀವು ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ 2 ವರ್ಷವನ್ನು ಓದಬಹುದು, ಪರೀಕ್ಷೆ ಕೂಡಬಹುದು ಅಂತಿತ್ತು ಅವಾಗ. ಈಗೆಲ್ಲ ತಮಾಷೆ ಅನ್ಸುತ್ತೆ ಹಂಗೆ ಹೇಳಿದ್ರೆ, ಆಗೆಲ್ಲ ಆಗಿತ್ತು. ನಾನೇ ಎಕ್ಸಾಂಪಲ್, ನಮ್ಮ ಅಜ್ಜ ನಾನು 1ನೇ ಸಲ 3ನೇ ಪರೀಕ್ಷೆಗೆ ಕೂಡಿಸಿದ್ದು, 1-2 ಕಲಿತೇ ಇಲ್ಲ. ಯಾರೊಬ್ಬರು ವಿಜಯಲಕ್ಷ್ಮಿ ಪಂಡಿತ್ ಅಂತ ಒಬ್ರು ಯಾರೋ ಇದ್ರು, ಸ್ಕೂಲ್ ಇನ್ಸ್ಪೆಕ್ಟರ್. ಅವ್ರ ನಮ್ಮ ಅಜ್ಜ, ಅವರು ಹೆಡ್ ಮಾಸ್ಟರ್ ಆಗಿದ್ದವರು. ಪರೀಕ್ಷೆ ಕೂಡಿಸಿ, 1ನೇತೆಗೆ ಯಾಕೆ ಹೋಗ್ಬೇಕು ನಮ್ಮ ಮಗ, ಪರೀಕ್ಷೆ ಕೂಡಿಸಿ ಅಂದ್ರಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು ನಾನು 2ನೇತೆಗೆ. ನಾನು 1ನೇ ಸಲ 2ನೇತೆ ಬರೆದಂತೆ, ಪಾಸ್ ಆದ್ರೆ ಏನೋ ಗೊತ್ತಿಲ್ಲ, 3ನೇತೆ ಕಳಿಸ್ಬಿಟ್ರು 1ನೇ ಸಲ. ಆಗಿತ್ತು ಅವಕಾಶ. ಇವ್ರು ಹೇಳಿದ್ರಂತೆ, 2 ವರ್ಷ 1ನೇ ಸಲ ಮಾಡಿಸ್ಕೊ ಅಂತ ಹೇಳಿದ್ರಂತೆ. ಗಾಂಧೀಜಿ ಮಾಡಿದ್ರು, ತುಂಬಾ ಕಷ್ಟ ಆಯ್ತು ಅಂತ ಬರೀತಾರೆ. ಜಾಮೆಟ್ರಿ ಬರ್ತಾ ಇರಲಿಲ್ಲ ನನಗೆ, ಇಂಗ್ಲೀಷ್ ಕಷ್ಟ ಆಗೋದು, ಇಂಗ್ಲೀಷ್ ಮೀಡಿಯಂ ಕಷ್ಟ ಆಗ್ತಿತ್ತು ನನಗೆ ಅವಾಗ. ಆದ್ರೆ ನಾನು ಹೇಗೋ ಮಾಡಿದೆ, ಆದ್ರೆ ನಮ್ಮ ಅಣ್ಣ ಶಾಲೆನೇ ಬಿಟ್ಬಿಟ್ಟ ಪೂರ್ತಿ.

0: You're listening to Radio Sarang, 107.8 FM.
1: ಇವರು ಶಾಲೆಗೆ ಓದಿದ್ರು, ಮಾಡಿ ಅವಾಗೊಂದು ವಿಷಯ ಆದದ್ದನ್ನು ಬರೀತಾರೆ. ಅಲ್ಲಿ ಒಬ್ರು ಶಾಲೆಗೆ ಪ್ರಿನ್ಸಿಪಾಲ್ ಇದ್ದರಂತೆ, ಒಳ್ಳೆ ಪ್ರಿನ್ಸಿಪಾಲ್, ಗಟ್ಟಿ ಪ್ರಿನ್ಸಿಪಾಲ್ರು. ಅವರ ಹೆಸರು ದೊರಾಬ್ಜಿ ಎಡುಲ್ಜಿ ಗಿಮಿ ಅಂತ, ಪಾರ್ಸಿ ಮನುಷ್ಯ ಗಿಮಿ ಅಂತ. ಅವರು ಪ್ರಿನ್ಸಿಪಾಲ್, ಬಹಳ ಸ್ಟ್ರಿಕ್ಟ್. ಅವ್ರಿಗೆ ಆಟ ಗಿಟ ಚೆನ್ನಾಗಿರ್ಬೇಕು ಹುಡುಗರದು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ರಂತೆ. ಎಲ್ಲ ಹುಡುಗರು ಜಿಮ್ನಾಸ್ಟಿಕ್ಸ್ ಮತ್ತು ಕ್ರಿಕೆಟ್ ಕಂಪಲ್ಸರಿ ಆಡಲೇಬೇಕು, ಕಂಪಲ್ಸರಿ ಆಡಬೇಕು ಅಂತ ಹಾಕಿದ್ರಂತೆ. ಗಾಂಧೀಜಿ ಹೇಳ್ತಾರೆ, ನಾನು ವಾಕಿಂಗ್ ಬಂದುಬಿಟ್ಟು ಉಳಿದು ಯಾವ ಎಕ್ಸಸೈಸು ನನಗೆ ಇಷ್ಟ ಇರಲಿಲ್ಲ, ಕ್ರಿಕೆಟು ಜಿಮ್ನಾಸ್ಟಿಕ್ ಅಂತೂ ನಾನು ಬೇಕೇ ಆಗಿರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಾರೆ, ಈ ಫಿಸಿಕಲ್ ಎಕ್ಸಸೈಸಿಂದ ನನಗೇನಾದರೂ ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸ್ಲೇ ಇಲ್ಲ ಅವಾಗ, ಈಗ ಅರ್ಥ ಆಗಿದೆ ಅಂತ ಬರೀತಾರೆ. ಈಗ ಅರ್ಥ ಆಗಿದೆ, ಫಿಸಿಕಲ್ ಎಕ್ಸಸೈಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ನನಗೆ, ಅವಾಗ ಗೊತ್ತಾಗಿರಲಿಲ್ಲ. ಕ್ರಿಕೆಟ್ ಆಡಲಿಲ್ಲ, ಜಿಮ್ನಾಸ್ಟಿಕ್ ಆದರೆ ಒತ್ತ ಕಂಪಲ್ಸರಿ ಇತ್ತಲ್ಲ, ಹೋಗಿ ನಿಂತ್ಕೊಂಡು ಆಡೋರಂತೆ ಪ್ರೀತಿಯಿಂದಲ್ಲ. ಒಂದ್ಸಲ ಏನಾಗಿತ್ತು ಅಂದರೆ, ಒಂದು ದಿವಸ ಬೆಳಗ್ಗೆ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ, ಮತ್ತು 4 ಗಂಟೆಗೆ ವಾಪಸ್ ಹೋಗಬೇಕು ಆ ಜಿಮ್ನಾಸ್ಟಿಯಮ್ಗೆ ಹೋಗಬೇಕು. ಪ್ರಿನ್ಸಿಪಾಲ್ರ ಗಮನಿಸಿದ್ರಲ್ಲ ಎಲ್ಲರೂ ಬರಲಿಲ್ಲ ಅಂಥೇಳಿ, ಇವ್ರು ಹೋಗಿ ಕೇಳ್ಕೊಂಡ್ರಂತೆ, ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರು ಕಾಲು ಒತ್ತಬೇಕು, ನಾನು ಸೇವೆ ಮಾಡಬೇಕು, ಅದಕ್ಕೆ ನಾನು ಜಿಮ್ನಾಸ್ಟಿಯಮ್ನಿಂದ ಮುಕ್ತಿ ಕೊಡಿ, ನಾನು ಹೋಗಿ ಸೇವೆ ಮಾಡ್ತೀನಿ ಅಂತ. ಅದಾಗೋಲ್ಲ ಅಂದರು ಪ್ರಿನ್ಸಿಪಾಲ್ರು. ಇವ್ರು ಬೆಳಗ್ಗೆ ಶಾಲೆ ಮುಗಿಸಿ ಮಧ್ಯಾಹ್ನ 4 ಗಂಟೆಗೆ ವಾಪಸ್ ಹೋಗ್ಬೇಕಲ್ಲ ಶಾಲೆಗೆ, ವಾಚ್ ಇಲ್ಲ ಇವ್ರ ಕಡೆಗೆ, ಮೋಡ ಹಾಕ್ಬಿಟ್ಟಿದೆ, ಇನ್ನೂ ಆಗಿರ್ಲಿಕ್ಕಿಲ್ಲ ಅಂತ ಕೂತಿದ್ರು ಅನ್ಸುತ್ತೆ. ಇವ್ರು ಹೋಗೋ ಹೊತ್ತಿಗೆ ಜಿಮ್ನಾಸ್ಟಿಯಂ ಮುಗಿದು ಹುಡುಗರೆಲ್ಲ ಮನೆಗೆ ಹೋಗಿದ್ರಂತೆ. ಮರುದಿನ ಪ್ರಿನ್ಸಿಪಾಲ್ರು ಕೂತ್ಕೊಂಡು ನೋಡಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಅಂತ. ಮೋಹನ್ದಾಸ್ ಕರಮ್ಚಂದ್ ಬಂದಿಲ್ಲ ಅಂದ ತಕ್ಷಣ ಹಿಡಿದು 1 ಅಣೆನೋ 2 ಅಣೆನೋ ಫೈನ್ ಹಾಕಿದ್ರಂತೆ. ಇವ್ರು ಹೇಳಿದ್ರಂತೆ, ಇಲ್ಲ ನಾನು ತಪ್ಪಿಸ್ಬೇಕು ಅಂತಿರಲಿಲ್ಲ, ನಮ್ಮ ತಂದೆ ಕಾಲು ಓದ್ತಾ ಇದ್ದೆ, ಅವಾಗ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರಂತೆ. ಸುಳ್ಳು ಹೇಳ್ತೀಯಾ ಅಂಥೇಳಿ 2 ಅಣೆ ದಂಡ ಹಾಕಿದ್ರು ಅಂತ. ಗಾಂಧೀಜಿ ಬರೀತಾರೆ, ನನಗೆ ಶಿಕ್ಷೆ ಕೊಟ್ಟದಕ್ಕೆ ಬೇಜಾರಿಲ್ಲ, ಸುಳ್ಳು ಹೇಳ್ತೀನಿ ಅಂತ ಶಿಕ್ಷೆ ಕೊಟ್ಟಲ್ಲ ಇಷ್ಟ ಆಗಲಿಲ್ಲ ನನಗೆ ಅಂತ. ನಾನು ಸುಳ್ಳು ಹೇಳಿರಲಿಲ್ಲ ಅವರಿಗೆ, ಸುಳ್ಳು ಹೇಳೋ ಕಾರಣ ಇಲ್ಲ, ಸುಳ್ಳು ಮಾತ್ರ ಎಂದೂ ಹೇಳ್ತಿರಲಿಲ್ಲ ನಾನು. ಸುಳ್ಳು ಹೇಳಿದ್ದಕ್ಕೆ ದಂಡ ಹಾಕಿದ್ದೀನಿ, ಸಿಟ್ಟು ಬಂತು ನನಗೆ. ಮತ್ತೆ ಹೋಗಿ ನಮ್ಮ ತಂದೆ ಹತ್ರ ಹೇಳಿದೆ, ಹತ್ಕೊಂಡೆ, ಬಹಳ ಹಿಂಸೆ ಆಯಿತು, ಬಹಳ ಹತ್ತಿದ್ದೀನಿ ನಾನು ಅಂತ ಬರೀತಾರೆ. ಆಮೇಲೆ ಕೊನೆಗೆ ತಂದೆ ಹತ್ರ ಹೋಗಿ ಲೆಟರ್ ಬರೆಸ್ಕೊಂಡ್ರಂತೆ, ಇಲ್ಲ ಅವ್ನು ನಿಜವಾಗ್ಲೂ ನನ್ನ ಸೇವೆ ಮಾಡ್ತಾ ಇದ್ದ, ಅದಕ್ಕೆ ಅವ್ನು ಬರೋಕ್ಕಾಗಲಿಲ್ಲ ಅಂತ ಹೇಳಿ ಬರೀತಾರೆ. ನನ್ನ ನೆನಪಿದೆ, ದಂಡ ಏನು ಕಟ್ಟಲಿಲ್ಲ ನಾನು, ಎಕ್ಸಾಮ್ ಮಾಡಿದ್ರು ಅದನ್ನು ಅಂತ. ನೋಡಿ, ಆ ವಯಸ್ಸಿಗೆ 2 ಅಣೆ ದಂಡಕ್ಕೋಸ್ಕರ ಹೊಡೆದಾಡದಿ ನೆನಪಿಟ್ಕೊಂಡಿದ್ದಾರೆ. ಅಂದರೆ ತಪ್ಪು ಮಾಡಿದ್ದು ದಂಡ ಹಾಕಿದ್ರೆ ತೊಂದರೆ ಇಲ್ಲ, ಸುಳ್ಳು ಹೇಳಿದ್ದೀನಿ ಅಂತ ಹಾಕಿದ್ರಲ್ಲ, ನಾನು ಸುಳ್ಳುಗಾರ ಅನ್ಸೋಕ್ಕೆ ತಯಾರಿಲ್ಲ ಅಂತ ಹೇಳಿ ಮಾಡಿಸಿದ್ರೆ ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಇದನ್ನ ತಮ್ಮ ಜೀವನ ಚರಿತ್ರೆಯಲ್ಲಿ ಬರಿಬೇಕಾದ್ರೆ ನಿಜವಾಗ್ಲೂ ಎಂಟೇದೇ ಬೇಕು ಬರೀ ಮನುಷ್ಯ ಬರಿಬೇಕಾದ್ರೆ. ಯಾರು ಸಾಮಾನ್ಯವಾಗಿ ಬರ್ಕೊಳ್ಳಲ್ಲ ಜೀವನ ಚರಿತ್ರೆಯಲ್ಲಿ. ಜೀವನ ಚರಿತ್ರೆ ಅದ್ಭುತವಾದದ್ದನ್ನು ಮಾತ್ರ ಬರ್ಕೋತೇವೆ ಅಥವಾ ಅದ್ಭುತವನ್ನಾಗಿ ಮಾಡಿ ಬರೀತೇವೆ ಆದದ್ದನ್ನು. ಇವ್ರು ಬರೀತಾರೆ ಕರ್ಜನ್ ದಾಸ್ ಇದ್ರಲ್ಲ ಇವ್ರ ಅಣ್ಣ, ಅಣ್ಣನ ಕ್ಲಾಸ್ಮೇಟ್ ಒಬ್ಬ ಇದ್ದ ಮೆಹತಾಬ್ ಅಂತ ಹುಡುಗ. ಅವನು ಭಾರಿ ಪೈಲ್ವಾನ್, ದೊಡ್ಡ ಬಲಿಷ್ಠ ಹುಡುಗ. ಅವ್ರ ಸ್ನೇಹಿತರು ಕ್ಲಾಸ್ಮೇಟ್ಸು, ಅವ ಇವ್ರ ಸ್ನೇಹಿತ ಆದಂತೆ. ಸ್ನೇಹಿತ ಆದ ತಕ್ಷಣ ತಾಯಿ, ಹೆಂಡತಿ, ಅಣ್ಣ, ಲಕ್ಷ್ಮೀದಾಸ್ ದೊಡ್ಡವರಿದ್ರಲ್ಲ ಅಣ್ಣ, ಅವರು ಹೇಳಿದ್ರಂತೆ, ನೋಡೋ ಅವನ ಸಂಪರ್ಕ ಮಾಡಬೇಡ, ಅವನ ಒಳ್ಳೆ ಹುಡುಗ ಅಲ್ಲ, ಅವನು ಅವನ ಜೊತೆ ಹೋಗ್ಬೇಡ ಅಂತ. ಅದಕ್ಕೆ ಇವ್ರು ಕೊಟ್ಟ ಥೇರಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೇಳ್ತಾರೆ ಆ ಹುಡುಗ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಮೆಹತಾಬ್ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಅವನ ಸ್ನೇಹ ಯಾಕೆ ಮಾಡ್ಕೋತೀನಿ ಗೊತ್ತಾ, ನಾನಾದರೂ ತಿದ್ದಬಹುದು ಅವನ್ನ, ನನ್ನ ಜೊತೆಗಿದ್ದ ಅವನು ತಿದ್ದಬಹುದಲ್ಲ, ಅವ್ನು ನಿಜವಾಗ್ಲೂ ಕೆಟ್ಟವನಲ್ಲ, ನೀವು ಬರೀ ಕೆಟ್ಟದನ್ನ ಮಾತ್ರ ನೋಡಿದ್ದೀರಿ, ಒಳ್ಳೆ ಗುಣ ಇದೆ ಅವನಲ್ಲಿ, ಅದನ್ನ ನಾನು ಮಾಡಿ ಅವನ ಕೆಟ್ಟ ಗುಣ ಬಿಡಿಸ್ಬಿಟ್ರೆ ಅವನು ಒಳ್ಳೆಯವನಾಗ್ತಾನೆ, ಜೀವನ ಚೆನ್ನಾಗಾಗ್ತದೆ ಅಂತ ಥೇರಿ ಇವ್ರದು. ಅದಕ್ಕೆ ಮುಂದೆ ಬರೀತಾರೆ, ನನಗೆ ಅರ್ಥ ಆಯಿತು, ಇಫ್ ಯು ವಾಂಟ್ ಟು ಚೇಂಜ್ ಸಂಬಡಿ ಶುಡ್ ನಾಟ್ ಬಿ ಸೋ ಕ್ಲೋಸ್ ಟು ದೆಮ್ ಅಂತ. ಅಷ್ಟು ಹತ್ರಕ್ಕೆ ಹೋಗಬಾರ್ದು ತಿದ್ದೋರ ಹತ್ರ ಅಂತ. ಅವನ ಜೊತೆ ಹೋದ್ರಂತೆ. ಆವಾಗ ರಾಜಕೋಟದೊಂದು ಹೊಸ ಅಲೆ ಬರ್ತಾ ಇತ್ತು, ಸಾಕಷ್ಟು ಜನ ಬ್ರಿಟಿಷರು ಬರ್ತಾ ಇದ್ರು ಅಲ್ಲಿದ್ರು ಅವಾಗ. ಈ ಹುಡುಗ ಏನು ಸಮಜಾಯಿಷಿ ಹೇಳೋಕೆ ಶುರು ಮಾಡ್ದ ಅಂದರೆ, ನೋಡೋ ನೀನು ಹೆಂಗಿದ್ಯಾ ಕಡ್ಡಿ ಪೈಲ್ವಾನ್, ಅಶಕ್ತ ಇದೆಯಾ ನೀನು, ನಾನು ಹೆಂಗಿದ್ದೀನಿ ನೋಡು, ಯಾಕೆ ಹೆಂಗಿದ್ದೀನಿ ಗೊತ್ತಾ, ನಾನು ಮಾಂಸ ತಿಂತೀನಿ, ಮಾಂಸ ತಿನ್ನೋದ್ರಿಂದ ನಾನು ಹೆಂಗಿದ್ದೀನಿ. ಈ ಬ್ರಿಟಿಷರು ಯಾಕೆ ಹೆಂಗಿದ್ದಾರೆ, ಬ್ರಿಟಿಷರು ಹಂಗಿರೋದಕ್ಕೆ ಮಾಂಸ ತಿನ್ನೋದಕ್ಕೆ ಕಾರಣ, ಯಾರು ತಿನ್ನಲ್ವೋ ನಿನ್ನಂಗಿರ್ತಾರೆ. ಅದಕ್ಕೆ ಬ್ರಿಟಿಷರು ನಮ್ಮ ರಾಜ್ಯದ ಮೇಲೆ ಅಧಿಕಾರ ಮಾಡ್ತಾರೆ ಅಂಥೇಳಿ ಒಂದು ಕವನ ಇತ್ತಂತ ಆಗಿನ ಕಾಲದಲ್ಲಿ. ಅದೋ ಬಲಶಾಲಿ ಇಂಗ್ಲಿಷಿನವ, ಅವನು ದುರ್ಬಲ ಭಾರತೀಯನ ಮೇಲೆ ರಾಜ್ಯಭಾರ ಮಾಡುತ್ತಾನೆ, ಏಕೆಂದರೆ ಮಾಂಸಾಹಾರದಿಂದ ಅವನು 5 ಮೊಳ ಎತ್ತರವಿದ್ದಾನೆ ಅಂತ. 5 ಮೊಳ ಎತ್ತರವಿದ್ದಾನೆ ಅಂತದು ಥೇರಿ. ಅದು 5 ಮೊಳ ಹ್ಯಾಂಗಿದ್ನೋ, ಅದಕ್ಕೆ ಇಂಗ್ಲೀಷಲ್ಲೂ ಇದೆ ಬರೀತಾರೆ. ಗುಜರಾತಿ ಪೋಯೆಟ್ ನರ್ಮಾದ್ ಹ್ಯಾಡ್ ರಿಟನ್, ಬಿಹೋಲ್ಡ್ ದ ಮೈಟಿ ಇಂಗ್ಲಿಷ್ ಮನ್, ಹಿ ರೂಲ್ಸ್ ದ ಇಂಡಿಯನ್ ಸ್ಮಾಲ್, ಬಿಕಾಸ್ ಬೀಯಿಂಗ್ ಎ ಮೀಟ್ ಈಟರ್ ಹೀಸ್ 5 ಕ್ಯೂಬಿಟ್ಸ್ ಟಾಲ್ ಅಂತ. 5 ಮೊಳ ಎತ್ತರ ಇದ್ದಾನ ಅವನು, ಯಾಕೆ ಮಾಂಸ ತಿನ್ನೋದ್ರಿಂದ ಅಂತ. ಇವನಿಗೆ ಡೌಟ್ ಬಂತು. ಆ ಮೆಹತಾಬ್ ಹೇಳ್ತಾ ಶುರು ಮಾಡಿದ, ನಿನಗೆ ಗೊತ್ತಿಲ್ಲ ಬಹಳಷ್ಟು ಜನ ನಮ್ಮ ಮೇಷ್ಟ್ರು ತಿಂತಾರೆ, ನಮ್ಮ ಮೇಷ್ಟ್ರು ತಿಂತಾರೆ, ಅದೆಲ್ಲ ಆರಿಸಿ ಆರಿಸಿ ಹೇಳೋನು, ಗಟ್ಟಿಮುಟ್ಟಿ ಎತ್ತರ ಇರುವಂತ ಮೇಷ್ಟ್ರು ನೋಡಿ ಇವ್ರು ತಿಂತಾರೆ, ಇವರೆಲ್ಲ ತಿಂತಾರೆ ಅಂತ. ಹೌದಾ, ತಿಂತಾರೆ ಅವರು, ಅದಕ್ಕೆ ನಮ್ಮ ಶಾಲೆಯಲ್ಲಿ ಕೆಲವು ಹುಡುಗರು ತಿಂತಾರೆ, ಮತ್ತು ನಮ್ಮ ರಾಜಕೋಟದ ದೊಡ್ಡ ದೊಡ್ಡವ್ರು ಇದ್ದಾರಲ್ಲ, ದೊಡ್ಡ ದೊಡ್ಡ ಜನ, ಅವರೆಲ್ಲ ತಿಂತಾರೆ ಅಂತ ಹೇಳೋನು ಇವನು. ಅವ್ರು ತಿಂದದಕ್ಕೆ ಹಂಗಾಗಿದ್ದಾರೆ, ನೀ ತಿಂದಿಲ್ಲ ಹೆಂಗಿದ್ಯಾ ಅಂತ ಹೇಳೋದು. ಅದು ಅಲ್ಲದೆ ಗಾಂಧಿ ಬರೀತಾರೆ, ನನಗೆ ಭಾಳ ಹೆದರಿಕೆ ಸ್ವಭಾವ ನಂದು, ಐ ವಾಸ್ ಎ ಕಾವರ್ಡ್, ದಟ್ಸ್ ದ ವರ್ಡ್ ಯೂಸಸ್, ಐ ವಾಸ್ ಎ ಕಾವರ್ಡ್, ಹೇಳಿ ಇದ್ದೆ ನಾನು, ನನಗೆ ಕತ್ಲೆ ಕಂಡ್ರೆ ಹೆದರಿಕೆ, ಹಾವು ಕಂಡ್ರೆ ಹೆದರಿಕೆ, ಭೂತ ಇದೆ ಅಂದ್ರೆ ಭಾರಿ ಹೆದರಿಕೆ. ಅವ್ರು ಹೇಳ್ತಾರೆ ಕಸ್ತೂರ್ಬಾ ಪಕ್ಕದಲ್ಲಿ ಮಲ್ಕೊಂಡಾಗ ಆಕೆ ಇದ್ದಾಳೆ ಅಂತ ಧೈರ್ಯದಿಂದ ಮಲ್ಕೋತಾ ಇದ್ದೆ, ಆಕೆಗೇನು ಭಯ ಇಲ್ಲ, ಆರಾಮಾಗಿ ಓಡಾಡ್ತಿದ್ಲು ಆಕೆ, ನನಗೆ ಬೆಲೆ ಹೆದರಿಕೆ. ಒಂದ್ಸಲ ಇವ್ರು ಕತ್ಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮನೆಯಲ್ಲಿ ತಮ್ಮ ಮನೆಯಲ್ಲೇನೆ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ನಿಂತ್ಕೊಂಡಿದ್ದು ಗಾಬರಿ ಆಗ್ಬಿಡ್ತು. ರಂಭ ಅಂತ ಒಬ್ಬ ಕೆಲಸದವಳು ಈ ಹೇಳಿದಂತೆ, ಯಾಕೆ ಹಿಂಗೆ ಮಾಡ್ತೀಯಾ, ನನಗೆ ಗಾಬರಿ ಆಗುತ್ತೆ, ಭೂತ ಇದೆ ಅಂತ. ಆಕೆ ಹೇಳಿದಂತೆ, ಭೂತ ಇಲ್ಲ ಏನಿಲ್ಲ, ತಲೆ ಮೇಲೆ ಕೈ ಆಡಿಸ್ಬಿಟ್ಟು ಮಗು ಭಯ ಆದಾಗ ರಾಮ ರಾಮ ಅಂತ ಇರು, ಭಯ ಹೋಗುತ್ತೆ ಅಂತ. ಅದು ರಾಮ ರಾಮ ಅನ್ನೋದು ಅಭ್ಯಾಸ ಆಗೋಯ್ತು ಅವ್ರಿಗೆ, ಕೊನೆವರೆಗೂ ರಾಮ ರಾಮ ಅನ್ನೋದು ಅಭ್ಯಾಸ, ಏನಾದರೂ ರಾಮ ರಾಮ ರಾಮ ಅನ್ನೋರು ಅಭ್ಯಾಸ ಆಗೋಗಿತ್ತದು. ಅದು ಆಕೆ ಕಲಿಸ್ಕೊಟ್ಲಂತೆ. ಇವ್ರು ಅವನು ಮೆಹತಾಬ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ ಗೊತ್ತಾ, ನೀನು ಹೇಳಿ ಯಾಕಾಗಿದ್ದೆ ಗೊತ್ತಾ, ಯಾಕೆ ಭೂತಕ್ಕೆ ಹೆದರ್ತಿ ಗೊತ್ತಾ, ಇದಕ್ಕೆ ಮಾಂಸ ತಿನ್ನಲ್ಲ ನೀನು, ತಿಂದ್ರೆ ಗಟ್ಟಿ ಆಗ್ತೀಯ. ನೋಡು ನಾಳೆ ನಾವೆಲ್ಲ ಭಾರತೀಯರು ಮಾಂಸ ತಿಂದ್ರೆ ಬ್ರಿಟಿಷರನ್ನು ಓಡಿಸ್ಬೋದು ಇಲ್ಲಿಂದ, ಇದು ನಾವು ಹಿಂಗೆ ಇರ್ತೀವಿ, ಅವ್ರು ರಾಜ್ಯಭಾರ ಮಾಡ್ತಾರೆ ಅಂತ. ಇವ್ರಿಗನ್ನಿಸ್ತು, ಓಹೋ ಭಾರತದ ಮುಕ್ತಿಗೆ ಒಂದು ಒಳ್ಳೆಯ ಕೀಲಿಕೈ ಸಿಕ್ತು ನನಗೆ. ಅವ್ರು ಹೇಳ್ತಾರೆ ಭಾರತದ ಮುಕ್ತಿಗೆ ಒಂದು ಒಳ್ಳೆ ಕೀಲಿಕೈ ಸಿಕ್ತು, ನನ್ನ ಮನಸ್ಸಿಲ್ಲದೆ ಹೋದ್ರೆ ಹೆದರಿಕೆ ಬೇರೆ, ತಿನ್ನೋಂಗಿಲ್ಲ. ಇವರೆಲ್ಲ ವೈಷ್ಣವ ಪಂಥದವರು, ದಿನ ದೇವಸ್ಥಾನಕ್ಕೆ ಹೋಗುವಂಥವ್ರು, ತಂದೆ ತಾಯಿಗೆ ಮಗ ಮಾಂಸಾಹಾರ ತಿಂತಾನೆ ಅಂದ್ರೆ ಗಾಬರಿ ಆಗ್ಬಿಡ್ಬೇಕಲ್ಲ, ಶಾಕ್ ಆಗ್ಬೇಕಲ್ಲ. ಅದಲ್ಲದೆ ಅವ್ನು ಮೆಹತಾಬ್ ಒಂದು ಏನು ಕೆಲಸ ಮಾಡಿದ್ದ, ಅಣ್ಣನ್ನು ಸೇರ್ಸ್ಕೊಂಡ್ಬಿಟ್ಟಿದ್ದ ಈಗಾಗಲೇ, ಕರ್ಜನ್ ದಾಸ್ ಸೇರ್ಕೊಂಡ್ಬಿಟ್ಟಿದ್ದ ಗುಂಪಿಗೆ, ಮಾಂಸಾಹಾರದ ಗುಂಪು ಸೇರ್ಕೊಂಡ್ಬಿಟ್ಟಿದ್ದ. ಅವನು ಕ್ಯಾನ್ವಾಸ್ ಮಾಡೋನು, ಹೌದೋ ಮೊದಲ ಭಯ ಆಗ್ತಿತ್ತು, ಈಗ ಭಯ ಆಗಲ್ಲ ನನಗೀಗ. ಇಬ್ರು ಮೂರು ಜನ ಹೇಳಿದ ತಕ್ಷಣ ಕರೆ ಅನ್ಸ್ಬೇಕಲ್ಲ ಇವರಿಗೆ ಅನ್ಸ್ಬಿಡ್ತು. ಅಂದ್ಬಿಟ್ಟು ಆಯ್ತು, ಅವ್ನು ಹೇಳೋ ನಾ ಹೆಂಗ್ ಓಡ್ತೀನಿ ಗೊತ್ತದೇನು, ಎಷ್ಟು ಜೋರಾಗಿ ಓಡ್ತೇನೆ, ನನ್ನ ಶಕ್ತಿ ಕಾಲ ಮಾಂಸಾಹಾರ ಏನಕ್ಕೆ ಏನು ತಂದ ಜೋಡಿಸು. ಹೀಗಾಗಿ ಕೊನೆಗೆ ಏನಾಯ್ತು ಅಂದ್ರೆ, ಒಂದು ದಿನ ಗೊತ್ತು ಮಾಡಿದ್ರಂತೆ, ಅದಕ್ಕೊಂದು ದೊಡ್ಡ ಚಾಪ್ಟರ್ ಬರೆದಿದ್ದಾರೆ ಗಾಂಧೀಜಿ, ದ ಟ್ರಾಜಿಡಿ ಅಂತ ಒಂದು ಚಾಪ್ಟರ್, ಒಂದು ದೊಡ್ಡ ಚಾಪ್ಟರ್ ಟ್ರಾಜಿಡಿ ಅಂತ ಬರೆದು, ಸೋ ದ ಡೇ ಕೇಮ್.

ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ ಆ ದಿವಸ ಬಂದದ್ದನ್ನು ಹೇಗಿದೆ ಅಂತ. ಇಟ್ ಇಸ್ ಡಿಫಿಕಲ್ಟ್ ಫುಲ್ಲಿ ಟು ಡಿಸ್ಕ್ರೈಬ್ ಮೈ ಕಂಡೀಷನ್. ಅವತ್ತೇನಾಯ್ತು ಅಂತ ಹೇಳೋದು ಕಷ್ಟ. ದೇರ್ ವೇರ್ ಆನ್ ದಿ ಒನ್ ಹ್ಯಾಂಡ್ ದ ಝೀಲ್ ಫಾರ್ ರಿಫಾರ್ಮ್, ಬದಲಾವಣೆ ತರಬೇಕಲ್ಲ ಭಾರತದಲ್ಲಿ ಮಾಂಸಾಹಾರದ್ದು ಅದು ತರಬೇಕು, ಆ್ಯಂಡ್ ದ ನಾವೆಲ್ಟಿ ಆಫ್ ಮೇಕಿಂಗ್ ಎ ಮೊಮೆಂಟಸ್ ಡಿಪಾರ್ಚರ್ ಇನ್ ಲೈಫ್. ದೇರ್ ವಾಸ್ ಆನ್ ದಿ ಅದರ್ ದ ಶೇಮ್ ಆಫ್ ಹೈಡಿಂಗ್ ಲೈಕ್ ಎ ಥೀಫ್. ಇನ್ನೊಂದು ಕಡೆ ನಾಚಿಕೆ ಬರ್ತಾ ಇತ್ತು, ಕಳ್ಳ್ರೆ ಮುಖ ಮುಚ್ಕೊಂಡು ತಿನ್ಬೇಕಲ್ಲಪ್ಪ ಇದನ್ನ ಅಂತ ಅನಿಸ್ತಾ ಇತ್ತು. ಟು ಡೂ ದಿಸ್ ವೆರಿ ಥಿಂಗ್ ಐ ಕೆನಾಟ್ ಸೇ ವಿಚ್ ಆಫ್ ದ ಟೂ ಸ್ವೇಡ್ ಮೀ ಮೋರ್. ಎರಡೂ ಹೇಳ್ತಾ ಇತ್ತು, ಒಂದು ಕಡೆ ಭಾರತವನ್ನು ಪ್ರಬಲವನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಒಂದು ಕಡೆ, ಆದರೆ ಇನ್ನೊಂದು ಕಡೆಗೆ ಗೊತ್ತಿಲ್ಲದಂಗೆ ಕಳ್ತನ ಮಾಡಿ ತಿಂತಿದ್ದೀನಲ್ಲ ಅಂತ ಅನ್ಬಿಸ್ಕೊ. ವಿ ವೆಂಟ್ ಇನ್ ಸರ್ಚ್ ಆಫ್ ಎ ಲೋನ್ಲಿ ಸ್ಪಾಟ್ ಬೈ ದ ರಿವರ್, ನದಿ ದಂಡೆಗೆ ಏಕಾಂತ ಒಂದು ಜಾಗವನ್ನು ನೋಡಿದ್ರಂತೆ. ಆ್ಯಂಡ್ ದೇರ್ ಐ ಸಾ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮೀಟ್, ಫಸ್ಟ್ ಟೈಮ್ ನೋಡಿದೆ. ದ ಗೋಟ್ಸ್ ಮೀಟ್ ವಾಸ್ ಆಸ್ ಟಫ್ ಆಸ್ ಲೆದರ್, ಚರ್ಮ ಇದ್ದಂಗಿತ್ತು. ತಿಂದೆ ಅಲ್ಲಿ ಬೇಕರ್ಸ್ ಬ್ರೆಡ್ ವಾಸ್ ಆಲ್ಸೋ ದೇರ್, ಫಸ್ಟ್ ಟೈಮ್ ಬ್ರೆಡ್ ತಿಂದದ್ದು ಬೇಕರಿಯಲ್ಲಿ ಮಾಡಿದಂಥ ಬ್ರೆಡ್. ಐ ಕುಡ್ ನಾಟ್ ಈಟ್ ಇಟ್, ಐ ವಾಸ್ ಸೋ ಸಿಕ್ ಐ ಹ್ಯಾಡ್ ಟು ಲೀವ್ ಆಫ್ ಈಟಿಂಗ್. ತಿಂದ್ಬಿಟ್ಟು ಹೋದೆ. ಮುಂದೆ ರಾತ್ರಿ ಎಲ್ಲ ಗಾಬರಿ ಆಯ್ತಂತೆ ಅವ್ರಿಗೆ. ತಿಂದು ಬಂದಿದ್ದಾರೆ, ಮನೆಗೆ ಬಂದ್ಮೇಲೆ ಏನಾಯ್ತು ಅಂತ ಬರೀತಾರೆ. ಐ ಹ್ಯಾಡ್ ಎ ವೆರಿ ಬ್ಯಾಡ್ ನೈಟ್ ಆಫ್ಟರ್ ವರ್ಡ್ಸ್, ರಾತ್ರಿ ಎಲ್ಲ ಚಿಂತೆ ಆಯಿತು ನನಗೆ. ಎ ಹಾರಿಬಲ್ ನೈಟ್ ಮೇರ್ ಹಾಂಟೆಡ್ ಮೀ, ರಾತ್ರಿಯಲ್ಲಿ ಒಂದು ಭಯಾನಕವಾದ ಕನಸು ನನಗೆ ಕಾಡ್ತಾ ಇತ್ತು. ಎವ್ರಿ ಟೈಮ್ ಐ ಡ್ರಾಫ್ಟ್ ಆಫ್ ಟು ಸ್ಲೀಪ್ ಇಟ್ ವುಡ್ ಸೀಮ್ ಆಸ್ ದೋ ಎ ಲೈವ್ ಗೋಟ್ ವೇರ್ ಬಿಲೇಟಿಂಗ್ ಇನ್ ಸೈಡ್ ಮೀ. ನಿದ್ದೆ ಬಂತು ಅನ್ನೋದಾಗೆಲ್ಲ ಒಳಗೆ ಹೊಟ್ಟೆಯಲ್ಲಿ ಮೇಕೆ ಕೂಗಿದಂಗೆ ಆಗೋದಂತೆ, ಎದ್ದು ಕೂತ್ಕೊಂಡ್ಬಿಡೋದು ಮತ್ತೆ ಹಿಂಗಾಗೋದು. ಆದರೆ ಅವರಿಗೆ ನೋಡಿ ಅದು ಹೇಳ್ತಾರೆ, ಐ ವುಡ್ ಜಂಪ್ ಅಪ್ ಆಲ್ ಆಫ್ ರಿಮೋರ್ಸ್ ಬಟ್ ದೆನ್ ಐ ವುಡ್ ರಿಮೈಂಡ್ ಮೈ ಸೆಲ್ಫ್ ದಟ್ ಮೀಟ್ ಈಟಿಂಗ್ ವಾಸ್ ಎ ಡ್ಯೂಟಿ ಅಂಡ್ ಐ ಹ್ಯಾಡ್ ಟು ಬಿ ಮೋರ್ ಚೇರ್ಫುಲ್. ಕರ್ತವ್ಯ ಅಂತ ತಿನ್ನೋದು ಕರ್ತವ್ಯ, ಯಾಕಂದ್ರೆ ಭಾರತೀಯ ಅಲ್ಲ ನಾನು, ತಿಂದು ಗಟ್ಟಿ ಆಗಬೇಕು ಆಮೇಲೆ ಬ್ರಿಟಿಷರು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ ತಿಂದೆ ನಾನು. ಇದು ಒಂದು ದಿವಸ ಅಲ್ಲ, ಮುಂದೆ ನದಿ ದಂಡೆಯಲ್ಲಿ ಮಾಡೋದು ಕಷ್ಟ ಆಯಿತು, ಕದ್ದು ಕುಚ್ಚಿ ಮಾಡೋದು ಕಷ್ಟ ಆಯಿತು. ಆ ಮೆಹತಾಬ್ ಒಳ್ಳೆ ಐಡಿಯಾ ಹುಡುಕಿದ, ಇನ್ನು ಬೇಡ ಬಿಡು ನಿನಗೆ ಗೋಟ್ ಮೀಟ್ ಇಷ್ಟ ಆಗಲಿಲ್ಲಲ್ಲ ನಾ ಬೇರೆ ಮಾಡ್ತೀನಿ ವ್ಯವಸ್ಥೆ ಅಂತ. ಅವ್ರು ಬರೀತಾರೆ ಅವನು ಎಲ್ಲಿ ತರ್ತಿದ್ನೋ ದುಡ್ಡು ಗೊತ್ತಿಲ್ಲ, ತರ್ತಿದ್ದ ಹೇಗೆ ಮಾಡ್ತಿದ್ದ ಗೊತ್ತಿಲ್ಲ. ಮುಂದೆ ಏನು ಮಾಡಿದ ಅಂದರೆ, ಇಲ್ಲಿ ನದಿ ದಂಡೆ ಬೇಡ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹಿಡಿದ್ಬಿಟ್ಟಿದ್ದಂತೆ. ನೋಡಿ ಹೆಂಗೆ ಚೆನ್ನಾಗಿದೆ, ಯಾವಾಗ ಯಾವಾಗ ಗೆಸ್ಟ್ ಹೌಸ್ ಖಾಲಿ ಇರುತ್ತೋ ಅಲ್ಲಿ ಟೇಬಲ್ಲು ಚೇರು ಸ್ಪೂನು ಎಲ್ಲ ಕೂಡಿಸಿ ಬ್ರಿಟಿಷರಂಗೆ ತಿನ್ನು ಅಂತ ಹೇಳಿ ಮಾಡ್ತಿದ್ದ. ಮತ್ತು ಅವನಿಗೂ ಕಷ್ಟ ಆಗೋ, ದುಡ್ಡು ಎಲ್ಲಿಂದ ತರ್ತಾನೆ ಪಾಪ, ಅವನು ಹುಡುಗ ಎಲ್ಲೆಲ್ಲೋ ತರ್ತಿರ್ಬೇಕು ಅವನು, ಇವ್ರ ಕಡೆ ದುಡ್ಡಿಲ್ಲ. ಆದರೆ ಇವ್ರನ್ನ ಹೇಗಾದರೂ ಮೀಟ್ ಈಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ವರ್ಷದಲ್ಲಿ ಒಂದು 5-6 ಸಲ ತಿಂದಿರಬೇಕು, ನಾಟ್ ಮೋರ್ ದೆನ್ 6 times.

ಕನಗುವಿತ್ತು. ಆಮೇಲೆ ಮುಂದೆ ಮನೆಗೆ ಬಂದ ತಕ್ಷಣ ತಿಂದು ಬಂದ ದಿವಸ ಹಸಿವೆ ಇಲ್ಲ, ಊಟ ಮಾಡೋಕ್ಕಾಗಲ್ಲ, ತಾಯಿ ಕೇಳಬೇಕು. ಅವ್ರು ಒಂದೇನಿತ್ತು ಅಂದರೆ ತಾನು ಚೆನ್ನಾಗಿ ಆಗಬೇಕು, ಗಟ್ಟಿ ಆಗಬೇಕು ಅಂತ ಮಾಂಸ ತಿನ್ನೋ ಸರಿ ಸುಳ್ಳು ಹೇಳೋಕ್ಕಾಗಲ್ಲ, ಅದೊಂದು ವೃತ್ತ ಸುಳ್ಳು ಹೇಳಬಾರ್ದು ಅಂತ. ತಾಯಿ ಕೇಳಿಬಿಟ್ಟು ನಿಜ ಹೇಳು ಏನು ತಿಂದು ಬಂದೆ ಅಂತನ್ಬಾರ್ದಲ್ಲ. ಅದಕ್ಕೇನು ಮಾಡೋದು, ಮನೆಗೆ ಬಂದ ತಕ್ಷಣ ಹಸಿವೆ ಇಲ್ಲ ಇವತ್ತು ಹೊಟ್ಟೆ ನೋವಿದೆ ಅಂತ ನೆವ ಹೇಳಿ ಊಟ ಮಾಡಲ್ಲ, ಊಟ ಬಿಡ್ತಿದ್ರಂತೆ. ಆದರೆ ಮನಸ್ಸಿಗೆ ಆಗೋಕೆ ಶುರುವಾಯ್ತಂತೆ. ತಾಯಿ ಒಂದು ದಿವಸ ಕೇಳಿಬಿಡ್ತಾಳೆ, ನೀ ತಿಂದದ್ದು ಹೌದಾ, ಹೊರಗಾಕೆ ಹೋಗಿದ್ದು ಏನು ತಿಂದು ಬಂದೆ ಅಂತ ಕೇಳಿದಾಗ ಏನೂ ತಿನ್ನಲಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ, ಸುಳ್ಳು ಹೇಳೋದು ನನ್ನ ಕಡೆಯಿಂದ ಆಗೋದಿಲ್ಲ. ಆದ್ರಿಂದ ಒಂದು ಕೆಲಸ ಮಾಡೋಣ, ತಂದೆ ತಾಯಿ ಇರೋ ತನಕ ತಾನೇ ಸುಳ್ಳು ಹೇಳೋದು ಹೆದರಿಕೆ ನನಗೆ, ತಂದೆ ತಾಯಿ ಬದುಕಿರೋವರೆಗೆ ಮೋಸ ತಿನ್ನೋದು ಬೇಡ, ಪೋಸ್ಟ್ಪೋನ್ ಮಾಡೋದು, ಅವಾಯ್ಡ್ ಮಾಡೋದಲ್ಲ. ತಂದೆ ತಾಯಿ ತೀರ್ಕೊಂಡು ಹೋದ್ಮೇಲೆ ಯಾರಿಗೆ ಹೇಳೋದಿದೆ, ನಾನು ಆರಾಮಾಗಿ ಮನೇಲಿ ತಿನ್ಬೋದಲ್ಲ, ಅವಾಗ ನಾನು ಬಲಿಷ್ಠ ಆಗ್ಬೋದು. ಅದನ್ನು ಸ್ನೇಹಿತನಿಗೆ ಹೇಳಿದ್ರಂತೆ, ಸಣ್ಣ ಹುಡುಗ ಅವಾಗಿನ್ನ 7-8 ವರ್ಷ ಹುಡುಗ, ಹೇಳಿದ್ರಂತೆ ನೋಡೋ ಮೆಹತಾಬ್ ಈಗ ಕದ್ದು ಮುಚ್ಚಿ ತಿನ್ನೋದು ಬೇಡ, ನಮ್ಮ ತಂದೆ ತಾಯಿ ಇರೋ ತನಕ ತಿನ್ನೋದು ಬೇಡ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ನಾನೀಗ ತಂದೆ ತಾಯಿ ಹೋದ್ಮೇಲೆ ಮನೇಲಿ ಕೂತು ತಿಂತೀನಿ ಅಂತ ಹೇಳಿದ್ರಂತೆ. ಅದು ಅಲ್ಲಿಗೆ ತಿನ್ನೋದು ಮುಂಚೆ ನಿಂತೋಯ್ತು, ತಿನ್ನೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾಯ್ತು. ಆ ತೀರ್ಮಾನ ಅವನು ಮೆಹತಾಬಿಗೆ ಹೇಳಿದ್ದು ಆಯ್ತು. ಮಾಂಸ ಬಿಟ್ಟರು ಕೂಡ ಸ್ನೇಹಿತನ ಬಿಡ್ಲಿಕ್ಕೆ ತಯಾರಿಲ್ಲ, ಯಾಕೆಂದ್ರೆ ಪಾಪ ಸ್ನೇಹಿತನ ಬದಲಾಯಿಸ್ಬೇಕಲ್ಲ, ಅವನ್ ರಿಫೈನ್ ಮಾಡ್ಬೇಕಲ್ಲ, ಅವನ ಜವಾಬ್ದಾರಿ ಇದೆಯಲ್ಲ. ಅದೇ ಗೆಳೆಯ ಒಂದು ಏನ್ ಕೆಲಸ ಮಾಡಿದ ಅಂದ್ರೆ, ಇದನ್ನು ಬಹಳ ಬಹಳ ಗೆಟ್ಟದಾಗಿ ಬರೀತಾರೆ, ಅದು ಶೇಮ್ ಆನ್ ಮಿ, ಡಬಲ್ ಶೇಮ್ ಅಂತ ಬರೀತಾರೆ. ಆತ ಏನ್ ಮಾಡಿದ ಅಂದ್ರೆ, ಮೆಹತಾಬ್ ವಯಸ್ಸಿಗೆ ದೊಡ್ಡ ಹುಡುಗ ಅವನು, ಇವ್ರಿಗಿಂತ ಬಹುಶಃ ಅನ್ಸುತ್ತೆ. ಅವನೇನ್ ಮಾಡಿದ ಅಂದ್ರೆ, ಇವನ್ ಕರ್ಕೊಂಡು ಒಂದು ವೈಶ್ಯಾಗ್ರಹ ಕರ್ಕೊಂಡು ಹೋದ್ರಂತೆ, ಗಾಂಧೀಜಿಯನ್ನು ಕರ್ಕೊಂಡು. ಅವನು ಮೊದಲೇ ಎಲ್ಲ ಫಿಕ್ಸ್ ಮಾಡಿದ್ದಾನೆ, ದುಡ್ಡು ಕೂಡ ಕೊಟ್ಟಿಟ್ಟಿದ್ದಾನೆ. ಇವನಿಗೆ ಹೇಳಿ ಆ ಕೋಣೆಯಲ್ಲಿ ಕಳಿಸಿದ್ರು ಗಾಂಧಿನ. ಇವ್ರು ಮೋಹನ್ ದಾಸ್ ಹೋಗ್ಬಿಟ್ಟು ಆ ಹೆಂಗಸ್ ಕೂತಿದ್ದಾಳಲ್ಲ ಆಕೆ ಪಕ್ಕದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡ್ರಂತೆ. ಇವ್ರು ಗಾಬರಿ ಆಗಿಬಿಟ್ಟು ಮಾತೇ ಬರ್ತಾ ಇಲ್ಲ, ಗಾಬರಿ ಆಗಿಬಿಟ್ಟಿದೆ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಇವ್ರು ಮಾತಾಡ್ತಾ ಇಲ್ಲ. ಗಾಬರಿ ಆದ ತಕ್ಷಣ ಆಕೆ ನೋಡ್ಬಿಟ್ಟು ಒಂದು 2 ನಿಮಿಷ ನೋಡಿ ಹೇಳಮೇಲೆ ಸರ್ ಒಂದು ಬೈದಿರ್ಬೇಕು, ಚೆನ್ನಾಗಿ ಬೈದು ಆಕೆ ಬರೀತಾರೆ ಅವರು, ಹೇಗೆ ಬರೀತಾರೆ ನೋಡಿ. ಆದರೆ ಅವ್ರು ಎಷ್ಟು ಸ್ಪಷ್ಟತೆ ಇದೆ ಮಾತಿನೊಳಗೆ ಅಂದರೆ, ಮೈ ಫ್ರೆಂಡ್ ಒನ್ಸ್ ಟುಕ್ ಮೀ ಟು ಎ ಬ್ರೋಥೆಲ್, ಹಿ ಸೆಂಡ್ ಮೀ ಇನ್ ವಿತ್ ನೆಸೆಸರಿ ಇನ್ಸ್ಟ್ರಕ್ಷನ್ಸ್, ಇಟ್ ವಾಸ್ ಆಲ್ ಪ್ರೀ ಅರೇಂಜ್ಡ್, ದ ಬಿಲ್ ಹ್ಯಾಡ್ ಆಲ್ರೆಡಿ ಬೀನ್ ಪೇಡ್, ಐ ವೆಂಟ್ ಇನ್ ಟು ದ ಜಾಸ್ ಆಫ್ ಸಿನ್. ಇದು ಇಮೋಷನಲ್ ಬರೆದದ್ದಲ್ಲ, ಇದಾಗಿ ಎಷ್ಟು ವರ್ಷದ ಮೇಲೆ ಬರೆದಂಥದ್ದು ಅಂದರೆ ವಿಚಾರ ಮಾಡಿ ವಿವೇಚನೆಯಿಂದ ಬರೆದಂಥ ಮಾತುಗಳು. ಬಟ್ ಗಾಡ್ ಇನ್ ಇಸ್ ಇನ್ಫಿನಿಟ್ ಮರ್ಸಿ ಪ್ರೊಟೆಕ್ಟೆಡ್ ಮೀ ಅಗೇನ್ಸ್ಟ್ ಮೈ ಸೆಲ್ಫ್. ಈ ಪದ ವಾಚ್ ಮಾಡಬೇಕು, ಪ್ರೊಟೆಕ್ಟಿಂಗ್ ಮೀ ಅಗೇನ್ಸ್ಟ್ ಸಂಬಡಿ ಈಸ್ ಓಕೆ. ನನ್ನನ್ನು ಬೇರೆಯವರಿಂದ ರಕ್ಷಣೆ ಮಾಡೋದು ಸುಲಭ, ನನ್ನನ್ನು ನನ್ನಿಂದ ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ನನಗೆ ನಾನೇ ಅಧಿಕಾರಿ ಆಗಿರ್ತೇನೆ, ನಾನೇ ಇನ್ಸ್ಪೆಕ್ಟರ್ ಆಗಿರ್ತೇನೆ, ನನ್ನಿಂದ ನಾನು ಕಾಪಾಡಿಕೊಂಡ ಭಗವಂತ ಅಂತ ಬರೀತಾರೆ. ಐ ವಾಸ್ ಆಲ್ಮೋಸ್ಟ್ ಸ್ಟ್ರಕ್ ಬ್ಲೈಂಡ್ ಅಂಡ್ ಡಮ್ ಡೆನ್ ಇನ್ ದ ಡೆನ್ ಆಫ್ ವೈಸ್. ಆ ಪಾಪದ ಜಾಗದಲ್ಲಿ ನಿಂತ್ಕೊಂಡಾಗ ನನಗೆ ಹುಚ್ಚಾಗಿ ಹೋಗಿದ್ದೆ ನಾನು. ಐ ಸ್ಯಾಟ್ ನಿಯರ್ ದ ವುಮನ್ ಆನ್ ಹರ್ ಬೆಡ್ ಬಟ್ ಐ ವಾಸ್ ಟಂಗ್ ಟೈಡ್, ನಾಲಿಗೆ ಕಟ್ಕೊಂಡು ಮಾತಾಡೋಕ್ಕೆ ಬರ್ತಿಲ್ಲ, ಗಾಬರಿ ಆಗಿಬಿಟ್ಟಿತ್ತು ನನಗೆ. ಸಿ ನ್ಯಾಚುರಲಿ ಲಾಸ್ಟ್ ಪೇಷನ್ಸ್ ವಿತ್ ಮೀ, ಸಿಟ್ಟು ಬಂದ್ಬಿಡ್ತಾಕೆ, ಕೋಪ ಬಂದ್ಬಿಟ್ಟು, ಆ್ಯಂಡ್ ಶೋಡ್ ಮಿ ದ ಡೋರ್ ವಿತ್ ಅಬ್ಯೂಸಸ್ ಆ್ಯಂಡ್ ಇನ್ಸಲ್ಟ್ಸ್. ಚೆನ್ನಾಗಿ ಬೈದು ಹೊರಗೆ ಹಾಕಿದ್ದಂತೆ, ಹೊರಗೋಗು ಅಂತ. ಐ ದೆನ್ ಫೆಲ್ಟ್ ಆ್ಯಸ್ ದೋ ಮೈ ಮ್ಯಾನ್ಹುಡ್ ಹ್ಯಾಡ್ ಬೀನ್ ಇಂಜರ್ಡ್, ನನ್ನ ಪೌರುಷತ್ವಕ್ಕೆ ಒಂದು ಚಾಲೆಂಜ್ ಆಯಿತು ಅಂತ ಅನಿಸ್ಬಿಡ್ತು. ಆ್ಯಂಡ್ ವಿಶ್ ಟು ಸಿಂಕ್ ಇನ್ ಟು ದ ಗ್ರೌಂಡ್ ಫಾರ್ ಶೇಮ್, ಮುಖ ಮುಚ್ಕೊಂಡು ಭೂಮಿ ಮೇಲೆ ಅಳಬೇಕು ಅಂತ ಅನಿಸ್ಬಿಡ್ತು, ಮುಖ ಮುಚ್ಕೋಬೇಕು ಅನಿಸ್ತು. ಬಟ್ ಐ ಎವರ್ ಸೀನ್ಸ್ ಗಿವನ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ಇವ್ ಆರಾದೆ ಅಂತ ಹೇಳ್ತಾರಲ್ಲ, ಆದ್ರೆ ಅವ್ರ ಮನಸ್ಸು ಎಷ್ಟು ಸ್ಪಷ್ಟ ಇದೆ ಅಂತ ಬರೀತಾರೆ ನೋಡಿ. ಫ್ರಮ್ ಎ ಸ್ಟ್ರಿಕ್ಟ್ಲಿ ಎಥಿಕಲ್ ಪಾಯಿಂಟ್ಸ್ ಆಫ್ ವ್ಯೂ, ನೈತಿಕ ದೃಷ್ಟಿಯಿಂದ ನೋಡೋದಾದ್ರೆ ನಾ ಮಾಡಿದ ಸರಿನಾ, ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಹೇಳ್ತಾರೆ. ವ್ಯೂ ಆಲ್ ದೀಸ್ ಒಕೇಶನ್ಸ್ ಮಸ್ಟ್ ಬಿ ರಿಗಾರ್ಡೆಡ್ ಆಸ್ ಮೈ ಮಾರಲ್ ಲ್ಯಾಪ್ಸಸ್. ನಾ ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಪಾರಾಗಿ ಬಂದದ್ದಲ್ಲ, ನನ್ನ ನೈತಿಕತೆಯಲ್ಲಿ ಆದಂತಹ ದೋಷಗಳು ಲ್ಯಾಪ್ಸ್ ಆದದ್ದು. ಫಾರ್ ಕಾರ್ನಲ್ ಡಿಸೈರ್ ವಾಸ್ ದೇರ್, ಇಟ್ ವಾಸ್ ಆಸ್ ಗುಡ್ ಆಸ್ ದ ಆಕ್ಟ್. ಈ ಮಾತನ್ನು ಬಹುಶಃ ಯಾರು ಬರೆಯೋದು ಬಹಳ ಕಷ್ಟ ಇದೆ. ನನಗಿರುವಂತಹ ಕಾಮ ವಾಸನೆ ಕಾಮಕ್ರಿಯಷ್ಟೇ ಕೆಟ್ಟದ್ದು ಅಂತ ಬರೀತಾರೆ ಅವರು. ಅದು ಬಂದಿತ್ತು ನನಗೆ, ಅದನ್ನು ತಪ್ಪು ಮಾಡಿದ್ದು ಉಂಟು ನಾನು ಅದನ್ನ ಅಂತ ಹೇಳ್ತಾರೆ. ಬಟ್ ಫ್ರಮ್ ದಿ ಆರ್ಡಿನರಿ ಪಾಯಿಂಟ್ ಆಫ್ ವ್ಯೂ, ಎ ಮ್ಯಾನ್ ಹೂ ಈಸ್ ಸೇವ್ಡ್ ಫ್ರಮ್ ಫಿಸಿಕಲಿ ಕಮಿಟಿಂಗ್ ಸಿನ್ ಈಸ್ ರಿಗಾರ್ಡೆಡ್ ಆಸ್ ಸೇವ್ಡ್, ಆ್ಯಂಡ್ ಐ ವಾಸ್ ಸೇವ್ಡ್ ಓನ್ಲಿ ಇನ್ ದ್ಯಾಟ್ ಸೆನ್ಸ್. ಅದಷ್ಟೇ ಆದದ್ದು. ಆದರೆ ನೈತಿಕವಾಗಿ ಹೇಳೋದಾದ್ರೆ ನಾನು ತಪ್ಪು ಮಾಡಿದ್ದೀನಿ, ನಾ ಅಕ್ಷರ ತಪ್ಪು ಮಾಡಿದ್ದೀನಿ ಅಂತ ಬರೀತಾರೆ. ಈ ಥರ ತಪ್ಪು ಮಾಡಿದ್ದೀನಿ ನಾನು.

0: रेडियो सारंग 107.8 एफएम
1: ಈ ನಡುವೆ ಇನ್ನೊಂದು ಹವ್ಯಾಸ ಅಂದ್ರೆ ಯಾರು ಪೇರೆಂಟ್ಸ್ ಮೆಚ್ಕೋಬೇಕಾದಂತದ್ದು ಯಾವುದೂ ಇಲ್ಲ ಇದ್ರೊಳಗೆ. ನಾ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಇಂಥ ಬಾಲ್ಯ ಕೊನೆಗೆ ಅಂಥ ಎಂಡ್ ಮಹಾತ್ಮ ಆಗುವಂಥದ್ದು ಹೇಗಾಯಿತು ಅಂತ ಗಮನಿಸ್ಬೇಕಾಗ. ಇವ್ರ ಜೊತೆಗೆ ಒಬ್ಬ ಸಂಬಂಧಿಕ ಒಬ್ಬ ಇದ್ದ, ರಿಲೇಟಿವ್ ಇದ್ದ ಒಬ್ಬ ಸಂಬಂಧಿಕ, ಅವನು ಸಿಗರೇಟ್ ಸೇರ್ತಾ ಇದ್ದಂತೆ. ಇವ್ರ ಸ್ಫೂರ್ತಿ ಯಾರು ಗೊತ್ತಾ, ಇವ್ರ ಚಿಕ್ಕಪ್ಪ. ಅವ್ರು ಸೇದೋದು ನೋಡಿ ಇವರು ಸೇದಬೇಕು ಅಂತ ಹವ್ಯಾಸ ಶುರು ಆಯಿತು. ಅವರಿಬ್ರು ಸೇರಿ ಅವ್ರ ಜೊತೆ ಇವರು ಸಿಗರೇಟ್ ಸೇದೋಕೆ ಶುರು ಮಾಡಿದರು. ಹೇಳ್ತಾರೆ, ಸಿಗರೇಟಿನ ಹೊಗೆ ನನಗೆ ಇಷ್ಟ ಆಗ್ತಿರಲಿಲ್ಲ ಒಂಚೂರು, ಆದರೆ ಆ ಸ್ಟೈಲ್ ಇಷ್ಟ ಆಗ್ತಾ ಇತ್ತು ಅಂತ. ಎಲ್ಲರೂ ಇದೆಲ್ಲ ಸಣ್ಣ ಹುಡುಗ ಆಗಿದ್ದ ಅಂತಿದ್ದೆಲ್ಲ 12-13 ವರ್ಷಕ್ಕಿದು ಸ್ಫೂರ್ತಿ ಇತ್ತು. ಕರೆ ದುಡ್ಡೆಲ್ಲಿ? ಅದಕ್ಕೇನು ಮಾಡಿದ್ರು ಅಂದರೆ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಲ್ಲ ಸೇವಕ, ಅವನ ಜೇಬಿಂದ ದುಡ್ಡು ಕದ್ದು ಸಿಗರೇಟ್ ಕೊಂಡ್ಕೊಳ್ಳೋದು. ಮತ್ತು ಇನ್ನೊಂದು ಚಿಕ್ಕಪ್ಪ ಸೇದು ಬಿಸಾಡಿದ ತುಂಡೆಲ್ಲ ಇತ್ತಲ್ಲ, ಆ ತುಂಡೆಲ್ಲ ಜೋಡಿಸಿ ಓಡಿಸಿ ಸೇದು. ಎಷ್ಟೊಂದು ಪೂರೈಸ್ತಾನ ಚಿಕ್ಕಪ್ಪ ಸೇದಿ ಸೇರಿ. ಇವ್ರಿಗೆ ಕೊಂಡ್ಕೋಬೇಕಲ್ಲ, ಕೊಂಡ್ಕೋಬೇಕಾದ್ರೆ ಸಾಲ ಮಾಡಬೇಕು. ಕೊನೆಗೆಲ್ಲ ಒಂದು 25 ರೂಪಾಯಿ ಸಾಲ ಆಯ್ತು ಅಂತ. ಆಗಿನ ಕಾಲದ 25 ದೊಡ್ಡ ಅಮೌಂಟ್ ಅದು ಸಾಲ. ಅದಕ್ಕೆ ಏನು ಮಾಡ್ತಾರೆ, ಅಣ್ಣ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೋತಿದ್ದ ಬಂಗಾರದ್ದು, ಅದರಲ್ಲಿ ಒಂದು ಕಡಿ ತಕ್ಕೊಂಡ್ಬಿಟ್ಟು ಮಾರಿ 25 ರೂಪಾಯಿ ಸಾಲ ತೀರಿಸಿ ನಿರಂಬಳ ಆಯಿತು ನನಗೆ ಅಂತ ಬರೆದ್ರು. ಮುಂದೆ ನೋಡಿ, ಇದೆಲ್ಲ ಆದ್ಮೇಲೆ ಈ ಅಪರಾಧ ಮನೋಭಾವದಿಂದ ತತ್ತರಿಸಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರಂತೆ. ಬಹಳ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು, ಬದುಕಿರೋದು ಅರ್ಹತೆ ಇಲ್ಲ ನನಗೆ, ಸಾಯ್ಬೇಕು ಅಂತ. ಹೇಗೆ ಸಾಯೋದು, ಮೆಥಡ್ ಏನು? ವಿಷ ತಗೊಂಡ್ಬಿಡ್ಬೇಕು. ವಿಷ ಸಿಗೋದೆಲ್ಲಿ? ಯಾರೋ ಹೇಳಿದ್ರಂತೆ, ಕಾಡಲ್ಲಿ ಧತ್ತೂರಿ ಬೀಜ ಅಂತಿರ್ತದೆ, ಧತ್ತೂರಿ ಬೀಜ ತಿಂದ್ರೆ ಸಾಯ್ತಾರೆ ಅಂತ. ಹೋದ್ರಂತ ಕಾಡಿಗೆ ಇವನು ಸ್ನೇಹಿತರು, ಹೋಗಿ ಕಾಡೆಲ್ಲ ಹುಡುಕಾಡಿ ಒಂದಿಷ್ಟು ಬೀಜ ತಗೊಂಬಂದ್ರು. ಸಾಯ್ಬೇಕಾದ್ರೆ ಸಿಸ್ಟಮ್ಯಾಟಿಕ್ ಸಾಯ್ಬೇಡ್ವಾ? ಒಂದು ದೇವಸ್ಥಾನ, ಕೇದಾರ್ಜಿ ದೇವಸ್ಥಾನ ಅಂತ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೀಪ ಹಚ್ಚಿಟ್ಬಿಟ್ಟು ಒಂದು ಮೂಲೆ ಕುತ್ಕೊಂಡು ತಿನ್ಬೇಕು ಅಂತ. ಬೀಜ ತಿನ್ಬೇಕು, ಒಂದು ಎರಡು ತಿಂದಿದ್ದಾರೆ, ಗಾಬೆ ಆಗ್ಬಿಡ್ತು. ತಕ್ಷಣ ಸಾಯದೆ ಹೋದ್ರೆ, ಒದ್ದಾಟ ಆಗ್ಬಿಟ್ರೆ, ಆಸ್ಪತ್ರೆಗೆ ಹಾಕೋದ್ರೆ ಜನಕ್ಕೆಲ್ಲ ಗೊತ್ತಾಗ್ಬಿಡ್ತಾರೆ, ಟಕ್ಕನ್ ಸತ್ತೋದ್ರೆ ಮಾಡ್ಬೇರೆ ಆಗ್ಲಿಕ್ಕಿಲ್ಲ ಅಂತ ಓಡಿ ಮನೆಗೆ ಬಂದ್ರಂತೆ. ಸಾಯ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಅವತ್ತು ನಾನು ನೋಡಿದವನು ಇವತ್ತು ಯಾರು ಆತ್ಮಹತ್ಯೆ ಮಾಡ್ಕೋತಾರೆ ಮನಸ್ಥಿತಿ ಏನಿರಬೇಕು ಅಂತ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಮನೆಗೆ ಬಂದು ಏನು ಮಾಡಿದ್ರು ಅನ್ನೋದು ಇದು ಬಹಳ ಮುಖ್ಯ ನನಗೆ. ಈ ಮಾತು ಬಹಳ ಮುಖ್ಯ ಆಗ್ತದೆ. ಅಪಮಾನದಿಂದ, ಸಂಕಟದಿಂದ, ಅಪರಾಧಿ ಮನೋಭಾವದಿಂದ ಒದ್ದಾಡುತ್ತಾ ಈವರೆಗೆ ಮಾಡಿದ ತಪ್ಪುಗಳನ್ನು ಇನ್ನೊಮ್ಮೆ ಮಾಡದಿರುವಂತೆ ಪ್ರತಿಜ್ಞೆ ಮಾಡಿ, ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಇವತ್ತಿ ಕ್ಲೋಸ್ ಅದು, ಎಲ್ಲ ಆಗಿದ್ದು ಮುಗಿದಕ್ಕೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ತಮ್ಮ ತಂದೆಗೆ ಒಂದು ಕ್ಷಮಾಯಾಚನೆಯ ಪತ್ರವನ್ನು ಬರೆದೆ ಅಂತ ಹೇಳ್ತಾರೆ. ಎ ಲೆಟರ್ ಆಫ್ ಕನ್ಫೆಷನ್. ಏನು ಮುಚ್ಚಿಟ್ಟಿಲ್ಲ, ಇಷ್ಟೆಲ್ಲ ಮಾಡಿದ್ದೇನೆ, ತಪ್ಪಾಗಿದೆ, ನೀವು ಕ್ಷಮೆ ಅಪೇಕ್ಷಿಸ್ತಿದ್ದೀನಿ ಅಂತ ಬರೆದ್ರಂತೆ. ಈ ಮಾತು ಇಷ್ಟು ಚೆಂದ ಇದೆ, ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರು ಬರೆದ ಪತ್ರ ಹೇಗಿದೆ ನೋಡಿ. ಐ ಡಿಸೈಡೆಡ್ ಟು ರೈಟ್ ಔಟ್ ಎ ಕನ್ಫೆಷನ್ ಲೆಟರ್ ಟು ಸಬ್ಮಿಟ್ ಇಟ್ ಟು ಮೈ ಫಾದರ್ ಅಂಡ್ ಆಸ್ಕ್ ಫಾರ್ ಹಿಸ್ ಫಾರ್ಗಿವ್ನೆಸ್. ಅವನ ಕ್ಷಮೆಯನ್ನು ಕೇಳಬೇಕು ಅಂತ. ಐ ರೋಟ್ ಇಟ್ ಆನ್ ಎ ಸ್ಲಿಪ್ ಆಫ್ ಪೇಪರ್ ಅಂಡ್ ಹ್ಯಾಂಡೆಡ್ ಇಟ್ ಟು ಹಿಮ್ ಮೈ ಸೆಲ್ಫ್. ನಾನೇ ಕೈಯಿಂದ ಕೊಟ್ಟೆ ನಮ್ಮ ತಂದೆಗೆ ಕ್ಷಮಾಪಣೆ ಪತ್ರ ಬರೆದು. ಏನಾಯ್ತು ಅಂದ್ರೆ, ಇನ್ ದಿಸ್ ನೋಟ್ ನಾಟ್ ಓನ್ಲಿ ಡಿಡ್ ಐ ಕನ್ಫೆಸ್ ಮೈ ಗಿಲ್ಟ್, ನಾನೇನ್ ತಪ್ಪು ಮಾಡಿದ್ದೀನಿ ಅಷ್ಟೇ ಹೇಳಲಿಲ್ಲ, ಮುನ್ನೋಡಿ ಐ ಆಸ್ಕ್ ಅಡಿಕ್ವೇಟ್ ಪನಿಷ್ಮೆಂಟ್ ಫಾರ್ ಇಟ್. ನಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತ ಬೇಡ್ಕೊಂಡೆ. ಅಂಡ್ ಕ್ಲೋಸ್ಡ್ ಇಟ್ ವಿತ್ ಅ ರಿಕ್ವೆಸ್ಟ್ ಟು ಹಿಮ್ ನಾಟ್ ಟು ಪನಿಷ್ ಹಿಮ್ಸೆಲ್ಫ್ ಫಾರ್ ಮೈ ಆಫೆನ್ಸ್. ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ತಗೋಬೇಡಿ, ನನಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊಂಡೆ, ಅವ್ರಿಗೆ ಕೊಟ್ಟೆ ಅಂತ ಬರೀತಾರೆ. ಐ ಆಲ್ಸೋ ಪ್ಲೆಜ್ಡ್ ಮೈ ಸೆಲ್ಫ್ ನೆವರ್ ಟು ಸ್ಟೀಲ್ ಅಂಡ್ ಡೂ ದೀಸ್ ಥಿಂಗ್ಸ್ ಇನ್ ಫ್ಯೂಚರ್. ತಪ್ಪು ಮಾಡೋದಿಲ್ಲ ಅಂತ ನಾನು ಪ್ರಮಾಣ ಕೂಡ ಮಾಡಿದ್ದೆ. ಕೊಡಬೇಕಾದ್ರೆ ಮನಸ್ಥಿತಿ ಏನಿರಬೇಕು ಆ ಮಗುದು ವಿಚಾರ ಮಾಡಿ. ತಪ್ಪಾಗಿದ್ದು ಒಂದು ಕೊಂದ್ಕೊಂದಾಗಿದೆ. ಐ ವಾಸ್ ಟ್ರೆಂಬ್ಲಿಂಗ್ ಆಸ್ ಐ ಹ್ಯಾಂಡೆಡ್ ದಿ ಕನ್ಫೆಷನ್ ಟು ಮೈ ಫಾದರ್. ನಮ್ಮ ತಂದೆ ಕೊಟ್ಟ ಕೈ ನಡುಕ್ತಾ ಇತ್ತು ಪತ್ರ ಕೊಟ್ಟಾಗ. ಹಿ ವಾಸ್ ದೆನ್ ಸಫರಿಂಗ್ ಫ್ರಾಮ್ ಫಿಸ್ಟುಲಾ ಅಂಡ್ ವಾಸ್ ಕನ್ಫೈನ್ಡ್ ಟು ಬೆಡ್. ನಮ್ಮ ತಂದೆ ಮಲ್ಕೊಂಡಿದ್ರು. ಹೀಸ್ ಬೆಡ್ ವಾಸ್ ಪ್ಲೇನ್ ವುಡನ್ ಪ್ಲ್ಯಾಂಕ್. ಒಂದು ಮರದ ಹಲಿಗೆ ಮೇಲೆ ನಮ್ಮ ತಂದೆ ಮಲ್ಕೊಂಡಿದ್ರು. ಐ ಹ್ಯಾಂಡೆಡ್ ಇನ್ ದ ನೋಟ್ ಅಂಡ್ ಸ್ಯಾಟ್ ಅಪೋಸಿಟ್ ಇನ್ ದ ಪ್ಲ್ಯಾಂಕ್. ಇವತ್ತು ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ, ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ಎಸ್ಐಆರ್ಗೆ ತಡೆಯಾಜ್ಞೆ ನೀಡಿ ಚುನಾವಣಾ ಆಯೋಗವನ್ನು ತನಿಖೆಗೆ ಒಳಪಡಿಸಿ, ಸಿಜೆಐಗೆ 2000 ಅಧಿಕ ಗಣ್ಯರ ಪತ್ರ. ಬರ ಅಧ್ಯಯನ, ಅಕ್ಟೋಬರ್ 3 ರಾಜ್ಯಕ್ಕೆ ಕೇಂದ್ರ ತಂಡ ಆಗಮನ. ತನಿಖಾ ಸಂಸ್ಥೆಗಳಿಂದ ಇನ್ನಷ್ಟು ದಾಳಿಗಳ ಬೆದರಿಕೆ, ಮುಖ್ಯಮಂತ್ರಿ. ಬೆಂಗಳೂರು ರನ್ವೇಗೆ ಬಡಿದ ಇಂಡಿಗೋ, ತಪ್ಪಿದ ದುರಂತ. ಚಾರ್ಮಾಡಿ ಕಾಡಾನೆ ದಾಳಿ, ವಿದ್ಯುತ್ ಕಂಬಗಳಿಗೆ ಹಾನಿ. ಸುದ್ದಿಯ ವಿವರ: ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹಾಗೂ ಚುನಾವಣಾ ಆಯೋಗದ ಡಿಜಿಟಲ್ ವೇದಿಕೆ ಇಸಿಐ ನೆಟ್ ನಿಯೋಜನೆಗೆ ಸಂಬಂಧಿಸಿ ಭಾರತೀಯ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಹಾಗೂ ಆಡಳಿತಾತ್ಮಕ ನಡವಳಿಕೆ ಕುರಿತು ಸ್ವಯಂ ಪ್ರೇರಿತವಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ದೇಶಾದ್ಯಂತ 2000 ಅಧಿಕ ನಾಗರಿಕರು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಗೆ ನಿನ್ನೆ ಬಹಿರಂಗ ಪತ್ರ ಬರೆದಿದ್ದಾರೆ. ಎಸ್ಐಆರ್ಗೆ ಸಂಬಂಧಿಸಿ ಹೊಸ ಸತ್ಯಾಂಶಗಳು ಹೊರಬಂದಿರುವುದರಿಂದ ಆ ಪ್ರಕ್ರಿಯೆ ಬಾಕಿ ಇರುವ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತಕ್ಷಣವೇ ಅದಕ್ಕೆ ತಡೆಯಾಜ್ಞೆ ನೀಡಬೇಕು ಹಾಗೂ ಹಿಂದೆ ತೆಗೆದುಕೊಳ್ಳಬೇಕು. ಎಸ್ಐಆರ್ನ ಕಾನೂನು ಸಿಂಧುತ್ವವನ್ನು, ಕಾರ್ಯವಿಧಾನದ ಸಮಗ್ರತೆಯನ್ನು ಪರಾಮರ್ಶಿಸಲು ಸ್ವತಂತ್ರವಾದ ನ್ಯಾಯಾಂಗ ಪರಾಮರ್ಶೆಯ ಅಗತ್ಯವಿದೆ ಎಂದು ಪತ್ರವು ಪ್ರತಿಪಾದಿಸಿದೆ. ಹೊಸದಿಲ್ಲಿಯಿಂದ ಬೆಂಗಳೂರಿಗೆ ಅಧಿಕಾರಿಗಳನ್ನು ಕಳುಹಿಸಿ ಬಿಜೆಪಿಯವರು ನನ್ನನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಅವರು ನನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಅವರು ನಿನ್ನೆ ಖಾಸಗಿ ಸುದ್ದಿವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿ, ದಿಲ್ಲಿಯಿಂದ ಕಳಿಸಿರುವ ಅಧಿಕಾರಿಗಳು ನನ್ನ ಸುತ್ತಮುತ್ತಲಿದ್ದಾರೆ, ದಿಲ್ಲಿಯಿಂದಲೇ ಕುಳಿತು ಆ ಅಧಿಕಾರಿಗಳನ್ನು ಆಪರೇಟ್ ಮಾಡಲಾಗ್ತಾ ಇದೆ ಎಂದು ಅವರು ಹೇಳಿದ್ದಾರೆ. ನಿನ್ನೆ ಗುವಾಹಟಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದ ಇಂಡಿಗೋ ವಿಮಾನವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಲವಾದ ಗಾಳಿಯ ನಡುವೆ ಇಳಿಯುವಾಗ ಅಸಹಜ ರನ್ವೇ ಸ್ಪರ್ಶ ಅನುಭವಿಸಿದೆ ಎಂದು ವಿಮಾನಯಾನ ಸಂಸ್ಥೆಯು ತಿಳಿಸಿದೆ. ಮೊದಲ ಪ್ರಯತ್ನದಲ್ಲಿ ಇಳಿಯಲು ವಿಫಲವಾಗಿದ್ದ ವಿಮಾನವು ಆಗಸದಲ್ಲಿ ಕೆಲವು ಸುತ್ತುಗಳನ್ನು ಹಾಕಿದ ಬಳಿಕ ಎರಡನೇ ಪ್ರಯತ್ನದಲ್ಲಿ ಇಳಿಯಲು ಮುಂದಾಗಿತ್ತು. ನಂತರದ ಲ್ಯಾಂಡಿಂಗ್ ವೇಳೆ ವಿಮಾನದ ಹಿಂಭಾಗವು ರನ್ವೇಗೆ ಸ್ಪರ್ಶಿಸಿದೆ. ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಇಂಡಿಗೋ ಹೇಳಿಕೆಯಲ್ಲಿ ಹೇಳಿದೆ. ರಾಜ್ಯದಲ್ಲಿನ ಪ್ರಸಕ್ತ ಮುಂಗಾರು ಮಳೆಯ ಕೊರತೆಯಿಂದ ಉಂಟಾಗಿರುವ ತೀವ್ರ ಸ್ವರೂಪದ ಬರ ಪರಿಸ್ಥಿತಿಯ ಅಧ್ಯಯನಕ್ಕೆ ಕೇಂದ್ರ ಅಂತರ್ ಸಚಿವಾಲಯಗಳ ಅಧಿಕಾರಿಗಳ ತಂಡವು 3 ಕರ್ನಾಟಕ ರಾಜ್ಯಕ್ಕೆ ಆಗಮಿಸಲಿದ್ದು 4 ಕಾಲ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು 10 ಅಧಿಕಾರಿಗಳನ್ನು ಒಳಗೊಂಡ ಈ ಉನ್ನತ ಮಟ್ಟದ ಬರ ಅಧ್ಯಯನ ಸಮಿತಿಯನ್ನು ರಚಿಸಿದ್ದು ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ಅವರು ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ಹೇಳಲಾಗಿದೆ. ಕೇಳುವರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಮಂಗಳೂರು ನಗರದ ಎಮ್ಮೆಕೆರೆಯ ರಾಮಲಕ್ಷ್ಮೀನಾರಾಯಣ ಹಾಲ್ನ ಮೊದಲ ಮಹಡಿಯ ಪ್ಯಾಸೇಜ್ನ ತಡೆಗೋಡೆ ಕುಸಿದು ಗಂಭೀರ ಗಾಯಗೊಂಡಿದ್ದ ಹಳೆಯಂಗಡಿ ಸಾಗು ನಿವಾಸಿ ಮೊಯ್ದೀನ್ ಶಮ್ಮಸ್ 16 ಶನಿವಾರ ತಡರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ತಲೆಗೆ ಪ್ಯಾಸೇಜ್ನ ತಡೆಗೋಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಶಮ್ಮಸ್ ರವರನ್ನು ನಗರದ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟರೆಂದು ಪೊಲೀಸರು ಹೇಳಿದ್ದಾರೆ. ಹಳಂಗಡಿ ಸಾಗ ನಿವಾಸಿ ಸದ್ಯ ಜಪ್ಪು ಮಾರ್ನಮಿಕಟ್ಟೆಯ ನಿವಾಸಿಯಾಗಿರುವ ಮೊಹಮ್ಮದ್ ಇಲಿಯಾಸ್ ಮೊಯ್ದಿನಬ್ಬ ಮತ್ತು ಶಹನಾಜ್ ದಂಪತಿ ಇಬ್ಬರು ಮಕ್ಕಳ ಪೈಕಿ ಮೊಯ್ದಿನ್ ಶಮಾಸ್ ಎರಡನೇವರಾಗಿದ್ದಾರೆ. ಅವರು ನಗರದ ಸೆಂಟ್ ಅಲೋಷಿಯಸ್ ಪಿಯು ಕಾಲೇಜಿನಲ್ಲಿ ಕಾಮರ್ಸ್ ವ್ಯಾಸಂಗ ಮಾಡ್ತಾ ಇದ್ರು. ಸೆಪ್ಟೆಂಬರ್ 26ರಂದು ಶಮಾಸ್ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಪರೀಕ್ಷೆ ಬರೆದು ಮನೆಗೆ ವಾಪಸ್ಸಾಗಿದ್ದರು. ಮಧ್ಯಾಹ್ನ ಮನೆ ಮಂದಿಗೆ ತಿಳಿಸಿ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ವೀಕ್ಷಿಸಲು ತೆರಳಿದ್ದರು ಎಂದು ತಿಳಿದು ಬಂದಿದೆ. ಕಡಿದಿದ್ದವರ ಸಮೀಪದ ಚಾರ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡಾಜೆ ಕಂಚಾಲಗದ್ದೆಯಲ್ಲಿ ಕಾಡಾನೆ ತೋಟಕ್ಕೆ ನುಗ್ಗಿ ಕೃಷಿ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಮಾಡಿದೆ. ನಗರದಲ್ಲಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎಯನ್ನು ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಮಂಗಳೂರು ನಗರ ಅಪರಾಧ ವಿಭಾಗದ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 24 ಲಕ್ಷ ರೂಪಾಯಿ ಮೌಲ್ಯದ 240 ಗ್ರಾಂ ಎಂಡಿಎಂಎ ಮಾದಕ ವಸ್ತುವನ್ನು ವಶಪಡಿಸಲಾಗಿದೆ. ಬಂಧಿತರನ್ನು ಕೈರಂಗಳ ಗ್ರಾಮದ ನವಾಜ್ ಯಾನೆ ನವ್ಯಾನೆ ಮುಡಿಪು ನವಾಜ್ 35 ವರ್ಷ, ಕೈರಂಗಳ ಗ್ರಾಮದ ನಟ್ಟಿತ್ಲು ಮನೆಯ ಮೊಹಮ್ಮದ್ ಆರಿಫ್ಯಾನ್ 36 ವರ್ಷ, ಕೈರಂಗಳ ಗ್ರಾಮದ ಮತ್ತೆಬಾರೆ ಮನೆಯ ಲಾಯ್ಡ್ ಡಿಸೋಜಾ 35 ವರ್ಷ ಎಂದು ಗುರುತಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ಪ್ರಕರಣಗಳಲ್ಲಿ ರಾಜ್ಯ ಪಂಚಾಯತ್ ನಡೆಸಲು ಪೊಲೀಸ್ ಠಾಣೆಗಳಲ್ಲಿ ಒತ್ತಡ ಹೇರಳಾಗ್ತಾ ಇದೆ. ಇದರಿಂದ ದೌರ್ಜನ್ಯಕ್ಕೆ ಒಳಗಾದವರು ಮಾನಸಿಕವಾಗಿ ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ ಎಂದು ದಲಿತ ಮುಖಂಡ ಕೇಶವ ಅವರು ದೂರಿದ್ದಾರೆ. ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ DYSP CK ರೋಹಿಣಿ ಅಧ್ಯಕ್ಷತೆಯಲ್ಲಿ ನಡೆದ ಬೆಳ್ತಂಗಡಿ ಪೊಲೀಸ್ ಉಪ ವಿಭಾಗದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಭೆಯಲ್ಲಿ ಅವರು ಈ ಬಗ್ಗೆ ಅಹವಾಲು ತೋಡಿಕೊಂಡರು. ಯಾವುದೇ ಒಂದು ಭಾಷೆ ಸಮೃದ್ಧವಾಗಿ ಬೆಳೆಯಲು ಸಮರ್ಥ ಲೇಖಕರ ಅಗತ್ಯವಿದೆ. ಆದಿಕವಿ ಪಂಪ ಕನ್ನಡಕ್ಕೆ, ಆಂಗ್ಲ ಭಾಷೆಗೆ ಶೇಕ್ಸ್ಪಿಯರ್ ಯಾವ ರೀತಿಯಲ್ಲಿ ಕೊಡುಗೆ ನೀಡಿದರೋ ಅದೇ ರೀತಿ ತುಳು ಭಾಷೆ ಬೆಳವಣಿಗೆಯಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಪಾತ್ರ ಅಪಾರವಾದದ್ದು. ಅವರು ತುಳುವಿಗೆ ಶೇಕ್ಸ್ಪಿಯರ್ ಇದ್ದಂತೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ LN ಮುಕುಂದರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಅವರು ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಎರಿಕ್ ಮತಾಯತ್ ಸಭಾಂಗಣದಲ್ಲಿ ನಿನ್ನೆ ನಡೆದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕನ್ನಡ ಸಾಹಿತ್ಯ ಅಕಾಡೆಮಿ, ಸಂತ ಅಲೋಷಿಯಸ್ ವಿವಿಯ ಕನ್ನಡ ವಿಭಾಗ, ಕಲಾ ಗಂಗೋತ್ರಿ, ರಂಗಸಂಗಾತಿ, ಬಹುರೂಪಿ ಫೌಂಡೇಶನ್, ನಿಟ್ಟೆ ವಿವಿಯ ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ಹಾಗೂ ಪ್ರೊಫೆಸರ್ ಅಮೃತ ಸೋಮೇಶ್ವರ ಕುಟುಂಬಸ್ಥರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಪ್ರೊಫೆಸರ್ ಅಮೃತ ಸೋಮೇಶ್ವರ ನೆನಪಿನ ಅಮೃತ ಮಂಥನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾನವೀಯತೆ ಮತ್ತು ಮನುಷ್ಯತ್ವವನ್ನು ಮೀರಿದ ಧರ್ಮ ಇನ್ನೊಂದಿಲ್ಲ ಎಂಬುದನ್ನು ಅಮೃತರು ತಮ್ಮ ಕೃತಿಗಳ ಮೂಲಕ ನಿರೂಪಿಸಿದ್ದಾರೆ. ಕರಾವಳಿ ಭಾಗವನ್ನು ಧರ್ಮ ನಿರಪೇಕ್ಷವನ್ನಾಗಿ ಮಾಡುವ ಅಪಾರ ಶಕ್ತಿ ಅಮೃತರ ಕೃತಿಗಳಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವ ಮಂಗಳೂರಿನ ಸರ್ಕಾರಿ ಲೇಡಿ ಗುಲ್ಶನ್ ಆಸ್ಪತ್ರೆಯು ಖಾಸಗಿ ಆಸ್ಪತ್ರೆಯವರು ಕೈಚೆಲ್ಲಿದ ಪ್ರಕರಣವೊಂದರಲ್ಲಿ ಜೀವನ್ ಮರಣ ಹೋರಾಟದಲ್ಲಿದ್ದ ಗರ್ಭಿಣಿಗೆ ಜೀವದಾನ ನೀಡಿ ದಾಖಲೆ ನಿರ್ಮಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 33 ವಾರಗಳ ಗರ್ಭಾವಧಿಯ ಗರ್ಭಿಣಿಯೊಬ್ಬರನ್ನು ಪ್ರಸವಪೂರ್ವ ರಕ್ತಸ್ರಾವದ ಕಾರಣದಿಂದಾಗಿ ಉಡುಪಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಿಸಲಾಗಿತ್ತು. ಆದರೆ ಅಲ್ಲಿ ಗರ್ಭಿಣಿಯ ಗಂಭೀರಾವಸ್ಥೆ ಮನಗಂಡು ಆಸ್ಪತ್ರೆ ಮಹಿಳೆಯನ್ನು ಕೈಬಿಟ್ಟಿದೆ. ಬಳಿಕ ಗರ್ಭಿಣಿಯನ್ನು ಚಿಕಿತ್ಸೆಗಾಗಿ ಲೇಡಿ ಗೋಷನ್ಗೆ ದಾಖಲಿಸಲಾಗಿತ್ತು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ CWC ಸಭೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ರಾಜ್ಯ ಕಾಂಗ್ರೆಸ್ ನಾಯಕರು ಇಂದು ದಿಲ್ಲಿಗೆ ತೆರಳಲಿದ್ದು ನಿಗಮ ಮಂಡಳಿ ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಹೊಸ ಭರವಸೆ ಹುಟ್ಟುಹಾಕಿದೆ. ಶೈಕ್ಷಣಿಕ ವರ್ಷ ಆರಂಭವಾಗಿ ಕೆಲವು ತಿಂಗಳು ಕಳೆದರೂ ರಾಜ್ಯದ ವಸತಿ ಶಿಕ್ಷಣ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವರ್ಷದಲ್ಲಿ ನೀಡಬೇಕಾದ ವೈಯಕ್ತಿಕ ಬಳಕೆ ಕಿಟ್ಗಳು ಇನ್ನೂ ಸಿಕ್ಕಿಲ್ಲ. ಟೂತ್ಪೇಸ್ಟ್, ಬ್ರಷ್, ಸೋಪ್ ಹಾಗೂ ಹೆಣ್ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಒಳಗೊಂಡ ಕಿಟ್ಟ, ಸಮವಸ್ತ್ರ, ಟೈ ಹಾಗೂ ಬೂಟ್ ಸಿಗದೆ ತೊಂದರೆಯಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೂ ನಿನ್ನೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದವು. ಇತರ ಸಾಮಾನ್ಯ ದಿನಗಳಂತೆ ನಿನ್ನೆಯೂ ಬೆಳಗಿನಿಂದ ಸಂಜೆಯವರೆಗೆ ಬ್ಯಾಂಕ್ ಕಚೇರಿಗಳು ತೆರೆದು ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸಿದವು. ಕೆಲವು ಬ್ಯಾಂಕ್ಗಳಲ್ಲಿ ಮಧ್ಯಾಹ್ನದವರೆಗೆ ಸಾಮಾನ್ಯ ದಿನಗಳಂತೆ ಗ್ರಾಹಕರಿದ್ದರು. ಇನ್ನು ಕೆಲವೆಡೆ ಸಾಮಾನ್ಯ ದಿನಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸಿದ್ದರು. ವಾರದಲ್ಲಿ 5 ದಿನಗಳ ಕೆಲಸ ಸಹಿತ ವಿವಿಧ ಬೇಡಿಕೆಗಳ ಬಗ್ಗೆ ಪರಿಶೀಲಿಸಿದಾಗಿ ಭಾರತೀಯ ಬ್ಯಾಂಕ್ಗಳ ಒಕ್ಕೂಟವು ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಯೂನಿಯನ್ಗಳು ಸೋಮವಾರದಿಂದ, ಅಂದರೆ ಇಂದಿನಿಂದ ನಡೆಸಲು ನಿರ್ಧರಿಸಿದ 3 ದಿನಗಳ ದೇಶವ್ಯಾಪಿ ಮುಷ್ಕರವನ್ನು ಮುಂದೂಡಿವೆ. ಇಂದಿನಿಂದ 3 ದಿನ ಮುಷ್ಕರ ನಡೆಸಲು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಕರೆ ನೀಡಿತ್ತು. ನಿನ್ನೆ ಸಂಜೆ ನಡೆದ ಸಭೆಯ ಬಳಿಕ ಮುಷ್ಕರ ಮುಂದೂಡಿರುವುದನ್ನು ರಾತ್ರಿಯ ವೇಳೆಗೆ ಘೋಷಿಸಲಾಯಿತು. ಇಂದು ಬ್ಯಾಂಕ್ಗಳು ಯಥಾರೀತಿ ಕಾರ್ಯನಿರ್ವಹಿಸಲಿವೆ. ಬೇಡಿಕೆ ಈಡೇರಿಸುವ ಕುರಿತಂತೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು. ಈ ಸಮಿತಿಯು ಎಲ್ಲ ವಿಷಯಗಳ ಕುರಿತು ಪರಿಶೀಲಿಸಿ ಎಲ್ಲರಿಗೂ ಒಪ್ಪಿತವಾಗುವ ಪರಿಹಾರ ಕಂಡುಕೊಳ್ಳಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಳೆ ಬಿಡುವು ನೀಡಿದ್ದು ನಿನ್ನೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನ ಬಹುತೇಕ ಮೋಡದ ವಾತಾವರಣ ಇರಲಿದ್ದು ಕೆಲವು ಕಡೆ ಸಾಧಾರಣ ಮಳೆ ಸುರಿಯುವ ಸಾಧ್ಯತೆ ಇದೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣದ ಬದುಕು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೇ, ಇದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಶಾರದಾ ವಿದ್ಯಾರ್ಥಿಗಳು. ಆರೋಗ್ಯ ಮಹಿಳಾ ಕಾರ್ಯಕ್ರಮ 8:30 ಕುಂಕಣಿ ಕಾರ್ಯಕ್ರಮ, ಮಿಕ್ ಮ್ಯಾಕ್ಸ್ ಅವರ ಹಾಡುಗಳ ಕಾರ್ಯಕ್ರಮದ ಪ್ರಸಾರ. 9:00 ಬ್ಯಾರಿ ಕಾರ್ಯಕ್ರಮ, ಸೌಹಾರ್ದತೆ ಬಗ್ಗೆ ಭಾಷಣ ಕೇಳುವಿರಿ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಮ್ಮೇಳನದಲ್ಲಿ ಮಾತನಾಡಿದ ವರದರಾಜ ಚಂದ್ರಗಿರಿ ಅವರ ಮಾತುಗಳನ್ನು ಕೇಳುವಿರಿ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ತ್ಯಾಗದ ತಿರ್ಲು ಭಾಗ 6. 11:30 ತುಳು ಕಾರ್ಯಕ್ರಮ, ತುಳು ನಾಟಕ ಗಗ್ಗರ ಭಾಗ 3. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ಆರೋಗ್ಯ ಸಾರಂಗ್ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ, 2:30 ಬಹುಭಾಷಾ ಹಾಡುಗಳು. 3:00 ಒಲವಿನ ಹಾಡು, SMS ಆಧಾರಿತ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ. 4:00 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇದೀಗ ಮುಟ್ಟು, ಬಂಜೆತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆಯ ಬಗ್ಗೆ ಇದೀಗ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳುಗರೆ, ಈ ಕಾರ್ಯಕ್ರಮವನ್ನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿನ ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ರಾಕೇಶ್ ಮತ್ತು ಕೀರ್ತಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ನಿರೂಪಣೆ ಪಾತ್ರದಲ್ಲಿ ರಾಕೇಶ್, ವೈದ್ಯ ಪಾತ್ರದಲ್ಲಿ ಕೀರ್ತಿ. ಬನ್ನಿ, ಈ ಕಾರ್ಯಕ್ರಮವನ್ನು ಇದೀಗ ಕೇಳ್ತಾ ಬರೋಣ.
1: ನಮಸ್ಕಾರ ಕೇಳುಗರೆ, ಆರೋಗ್ಯ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಾಕೇಶ್, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿ. ಇಂದು ನಮ್ಮ ಕಾರ್ಯಕ್ರಮ ಇನ್ನೂ ವಿಶೇಷ, ಏಕೆಂದರೆ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇಂದು ನಾವು ಪ್ರತಿ ಮನೆಯಲ್ಲೂ ಪಿಸುಗುಟ್ಟುವ, ಆದರೆ ಸಾಮಾನ್ಯವಾಗಿ ಯಾರೂ ಚರ್ಚೆ ಮಾಡದೇ ಇರುವ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಮಾಜದಲ್ಲಿ ಮುಟ್ಟಿನ ನೋವು ಅಂದ್ರೆ ಸಹಿಸಿಕೊಳ್ಳಲೇಬೇಕು, PCOS ಇದ್ರೆ ಮಕ್ಕಳಾಗೋದಿಲ್ಲ, ಬಂಜೆತನಕ್ಕೆ ಮಹಿಳೆಯೇ ಕಾರಣ, ಗರ್ಭಿಣಿ ಅಂದ್ರೆ ಇಬ್ರು ತಿನ್ಬೇಕು, ಇಂತಹ ಹಲವು ಮಾತುಗಳಿವೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಕೇವಲ ತಪ್ಪು ನಂಬಿಕೆ, ಇದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೀರ್ತಿ, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇವರು ವೈದ್ಯ ಪಾತ್ರದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ.
2: ನಮಸ್ಕಾರ ರಾಕೇಶ್, ಮತ್ತು ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಕುಟುಂಬದ ಪ್ರತಿಯೊಬ್ಬರೂ ಈ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರುವುದು ತುಂಬಾ ಮುಖ್ಯ ಆಗುತ್ತೆ.
1: ಕೀರ್ತಿ ಅವರೇ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಮುಟ್ಟಿನ ನೋವು ಸಹಜ, ಸಹಿಸಿಕೊಳ್ಳಲೇಬೇಕು. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಮುಟ್ಟಿನ ನೋವು ಸಹಜ, ಅದನ್ನ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾರಲ್ಲ, ಇದು ನಿಜನಾ?
2: ಇಲ್ಲ, ಇದು ಅರ್ಧ ಸತ್ಯ ಮಾತ್ರ. ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಮುಟ್ಟು ಪ್ರಾರಂಭ ಆಗೋ ಮೊದಲು ಮತ್ತೆ ಮುಟ್ಟಿನ ಮೊದಲ ದಿನ ಸ್ವಲ್ಪ ಸೆಳೆತ ಇರೋದು, ಹೊಟ್ಟೆ ಭಾರ ಇರೋದು, ಇದೆಲ್ಲ ಗರ್ಭಕೋಶ ಸಂಕುಚಿಸಿರೋದ್ರಿಂದ ಆಗ್ತದೆ. ಇದನ್ನ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಆದರೆ ಇದೇ ನೋವು ದಿನನಿತ್ಯದ ಕೆಲಸಕ್ಕೆ ಅಡ್ಡಿಯಾಗುವಷ್ಟು, ಅಂದ್ರೆ ಶಾಲೆ, ಕಾಲೇಜ್, ಆಫೀಸ್ ಇವೆಲ್ಲ ತಪ್ಪಿಸುವಷ್ಟು ತೀವ್ರವಾಗಿದ್ರೆ ಅದು ಸಹಜ ಅಲ್ಲ. ಇಂಥ ತೀವ್ರ ನೋವಿನ ಹಿಂದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಗಡ್ಡೆಗಳು, ಫೈಬ್ರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಅಡಿನೋಮಯೋಸಿಸ್, ಈ ತರ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು.
1: ಓಹೋ, ಹಾಗಿದ್ರೆ ಎಷ್ಟು ನೋವಿದ್ರೆ ನಾವು ವೈದ್ಯರ ಬಳಿ ಹೋಗ್ಬೇಕು?
2: ಈಗ ನೋಡಿ, ನೋವು ನಿವಾರಕ್ಕೆ ಮಾತ್ರ ಪೇನ್ ಕಿಲ್ಲರ್ಸ್, ಅದಂತೆ ಗುಂಡ್ರು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಪ್ರತಿ ತಿಂಗಳು ನಾನು ಅವಾಗ್ಲೇ ಹೇಳ್ದಂಗೆ ಮಾಡೋ ಕೆಲಸನೆಲ್ಲ ನಿಲ್ಲಿಸ್ಬೇಕಾಗ್ತಾ ಇದೆ. ಆ ತರ ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ಕಾಲೇಜ್ ಆಫ್ ಗೈನಕಾಲಜಿ ಮಾರ್ಗಸೂಚಿಗಳ ಪ್ರಕಾರ ದೀರ್ಘಕಾಲಿಕ ನೋವಿದ್ರೆ ಅದನ್ನ ನಿರ್ಲಕ್ಷಿಸೋದು ಸರಿಯಲ್ಲ.
1: ಸರಿ ಕೀರ್ತಿ ಅವರೇ, ಮುಂದಿನ ಕ್ವಶನ್. ಬಿಳಿ ಸ್ರಾವದ ಬಗ್ಗೆ ಬಹಳ ಹೆದರಿಕೆ ಇದೆ ಮಹಿಳೆಯರಲ್ಲಿ, ಇದು ಯಾವಾಗ್ಲೂ ಡೇಂಜರ್ ಅಲ್ವಾ?
2: ಖಂಡಿತ ಇಲ್ಲ. ಸ್ವಲ್ಪ ಪ್ರಮಾಣದ ವಾಸನೆ ಇಲ್ಲದೆ ಇರೋದು ಬಿಳಿ ಅಥವಾ ಸ್ವಲ್ಪ ಹಳದಿ ಬಣ್ಣ ಇರೋ ಸ್ರಾವ, ನೀರಿನ ತರ ಕನ್ಸಿಸ್ಟೆನ್ಸಿ ಇದ್ರೆ ಇದನ್ನ ಫಿಸಿಯೋಲಾಜಿಕಲ್ ಲ್ಯುಕೋರಿಯಾ ಅಂತಾರೆ. ಇದು ಯೋನಿಗಳನ್ನ ಸ್ವಚ್ಛವಾಗಿಡಲು ಮತ್ತೆ ಸೋಂಕಿನಿಂದ ರಕ್ಷಿಸಲು ದೇಹವೇ ಸ್ರವಿಸುವ ಒಂದು ದ್ರವ, ನೈಸರ್ಗಿಕ ದ್ರವ. ಇದು ಈಸ್ಟ್ರೋಜನ್ ಹಾರ್ಮೋನ್ ಪ್ರಭಾವದಿಂದ ಆಗ್ತದೆ.
1: ಹಾಗಾದ್ರೆ ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬೇಕು ನಾವು?
2: ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಸ್ರಾವದ ಬಣ್ಣ ಏನಾದ್ರೂ ಹಸಿರು, ಬೂದಿ, ಗಾಢ ಹಳದಿ ಬಣ್ಣ ಅಥವಾ ಮೊಸರನ್ನ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಅದರಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ತುರಿಕೆ, ಉರಿ ಈ ತರ ಎಲ್ಲ ಇದ್ದಾಗ ಅಲ್ವಾ? ಅಥವಾ ನಾರ್ಮಲ್ ಬಿಳಿ ಆದ್ರೆ ಮೊಸರಿನ ತರ ಗಟ್ಟಿ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಂಡ್ರೆ, ಅದು ದುರ್ಗಂಧ ಜೊತೆ ಇದ್ರೆ ಆಗ ಅದು ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಥವಾ ಈಸ್ಟ್ ಸೋಂಕು, ಇಲ್ಲಾಂದ್ರೆ ಯಾವ್ದಾದ್ರು ಲೈಂಗಿಕ ಸೋಂಕಿನ ಸೂಚನೆ ಆಗಿರ್ಬೋದು. ಆದ್ರಿಂದ ಬಿಳಿ ಸ್ರಾವ ಅಂದ್ರೆ ಅಪಾಯ ಅನ್ನೋದು ತಪ್ಪು. ಬದಲಾದ ಬಣ್ಣ, ವಾಸನೆ, ತುರುಕೆ, ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಕಾಣಿಸ್ಕೊಂಡ್ರೆ ವೈದ್ಯರಿ ಬಳಿ ಹೋಗೋ ಸೂಚನೆ ಅಂತ ತಿಳ್ಕೋಬೇಕು.
1: ನನ್ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಇದ್ರೆ ಅದು ಸಾಮಾನ್ಯನಾ? ಅದು ತುಂಬಾ ಸಾಮಾನ್ಯ ಅಂತ ತುಂಬಾ ಜನ ಸುಮ್ಮನೆ ಇರ್ತಾರೆ, ಅದು ಸರಿನಾ?
2: ತುಂಬಾ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಒಂದ್ ಮುಟ್ಟಿನ ಚಕ್ರದಲ್ಲಿ ಸುಮಾರು 30-80 mL ರಕ್ತ ಹೋಗ್ತದೆ, ಮತ್ತೆ ಇದು 4-7 ದಿನಗಳಲ್ಲಿ ಮುಗ್ದು ಹೋಗ್ತದೆ. ಆದ್ರೆ ಅದೇ ಪ್ರತಿ ಒಂದೆರಡು ಗಂಟೆಗೊಮ್ಮೆ ಆ ಮಹಿಳೆ ಪ್ಯಾಡ್ ಚೇಂಜ್ ಮಾಡಬೇಕು, ಅಥವಾ ರಾತ್ರಿ ಪದೇ ಪದೇ ಎದ್ದು ಪ್ಯಾಡ್ ಬದಲಿಸಬೇಕಾದಷ್ಟು, ಅಥವಾ ಹೇಳು ದಿನಕ್ಕಿಂತ ಜಾಸ್ತಿ ರಕ್ತಸ್ರಾವ ಇದ್ರೆ ಅದನ್ನ ಮೆನೊರೋಜಿಯಾ ಅಂತಾರೆ. ಅದು ಸಾಮಾನ್ಯ ಅಲ್ಲ.
1: ಇದರಿಂದ ಏನಾಗಬಹುದು?
2: ದೀರ್ಘಕಾಲ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಕ್ತಹೀನತೆ ಅನೆಮಿಯಾ ಬರುತ್ತೆ. ಇದರಿಂದ ಸುಸ್ತು, ತಲೆ ಸುತ್ತು ಬರೋದು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ತದೆ. ಇದರ ಹಿಂದೆ ಗರ್ಭಾಶಯದ ಗಡ್ಡೆಗಳು, ಥೈರಾಯ್ಡ್ ಸಮಸ್ಯೆ ಬರುವುದು, ಹಾರ್ಮೋನ್ ಅಸಮತೋಲನ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಬರಬಹುದು. ಆದ್ದರಿಂದ ಅತಿಯಾದ ರಕ್ತಸ್ರಾವ ಅಂದ್ರೆ ಸಾಮಾನ್ಯ ಅಂತ ನಿರ್ಲಕ್ಷಿಸಬಾರದು, ತಪಾಸಣೆ ಮಾಡಿಸ್ಕೊಳ್ಳೇಬೇಕು.
1: ಕೀರ್ತಿ ಅವರೇ, ಇತ್ತೀಚೆಗೆ PCOS ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದಿದ್ರೆ ಮಕ್ಕಳಾಗೋದೇ ಇಲ್ಲ ಅಂತ ತುಂಬಾ ಜನರಲ್ಲಿ ಹೆದರಿಕೆ ಇದೆ. ಇದು ನಿಜಾನಾ? PCOS ಇದ್ರೆ ಮಕ್ಕಳೇ ಆಗಲ್ವಾ?
2: ಇಲ್ಲ, ಇದು ಸಂಪೂರ್ಣ ತಪ್ಪು ಕಲ್ಪನೆ ಮತ್ತು ಅನೇಕ ಹುಡುಗಿಯರಲ್ಲಿ ಅನಗತ್ಯವಾಗಿ ಭಯ ಹುಟ್ಟಿಸ್ತಾ ಇದೆ. PCOS ಅಂದ್ರೆ ಹಾರ್ಮೋನ್ ಅಸಮತೋಲನ. ಇದು ಅಂಡೋತ್ಪತ್ತಿ ಅನಿಯಮಿತ ಮಾಡಬಹುದು, ಅಂದ್ರೆ ಓವ್ಯುಲೇಷನ್. ಆದ್ರೆ ಶಾಶ್ವತ ಬಂಜೆತನ ಅಲ್ಲ. PCOS ಇರೋರಲ್ಲಿ ಅಂಡೋತ್ಪತ್ತಿ ಓವ್ಯುಲೇಷನ್ ಅನಿಯಮಿತವಾಗಿರುತ್ತೆ, ಅಂದ್ರೆ ಸರಿಯಾಗಾಗೋದಿಲ್ಲ, ನಾ ಅವಾಗ್ಲೇ ಹೇಳಿದ ಹಾಗೆ. ಇದರಿಂದ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಜೀವನ ಶೈಲಿ ಬದಲಾವಣೆ ಅಂದ್ರೆ ತೂಕ ನಿಯಂತ್ರಣ, ವ್ಯಾಯಾಮ, ಆಹಾರ ಪದ್ಧತಿ ಬದಲಾವಣೆ, ಔಷಧಿಗಳಿಂದ ಅಂಡೋತ್ಪತ್ತಿ ಪ್ರಚೋದನೆ ಮಾಡಬಹುದು. ಅಗತ್ಯ ಇದ್ರೆ IUI ಮತ್ತು IVF ನಂತಹ ವಿಧಾನಗಳಿಂದ ಬಹುಪಾಲು PCOS ಮಹಿಳೆಯರು ಗರ್ಭ ಧರಿಸಿದ್ದಾರೆ.
1: ಹಾಗಿದ್ರೆ ಏನ್ ಮಾಡ್ಬೇಕು?
2: ಮೊದಲು ಸ್ತ್ರೀ ರೋಗ ತಜ್ಞರನ್ನ ಭೇಟಿಯಾಗಬೇಕು. ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಪಡೆದ್ರೆ ಸಾಕು. ಗಾಬರಿಯಿಂದ ಸುಮ್ನೆ ಇರೋದಕ್ಕಿಂತ ಬೇಗ ಸಲಹೆ ಪಡೆಯೋದು ಒಳ್ಳೇದಲ್ವಾ?
1: ಸರಿ ಕೀರ್ತಿ ಅವರು, ಇವಾಗ ಸಮಾಜದಲ್ಲಿ ಒಂದ್ ದೊಡ್ಡ ಪಿಡುಗು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಜೆತನಕ್ಕೆ ಯಾವಾಗ್ಲೂ ಮಹಿಳೆನೇ ಕಾರಣ ಅಂತ ಹೇಳ್ತಾರೆ. ಮಗು ಆಗದೆ ಇದ್ರೆ ಯಾವಾಗ್ಲೂ ಹೆಂಗಸಿನ ಕಡೆಗೆ ಬೆಳೆ ತೋರಿಸೋದು, ಅದೆಷ್ಟು ಸರಿ?
2: ಇದು ಬಹಳ ದೊಡ್ಡ ಅನ್ಯಾಯ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ತಪ್ಪು ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಬಂಜೆತನ ಪ್ರಕರಣದಲ್ಲಿ ಸುಮಾರು 1/3 ಪುರುಷ ಸಂಬಂಧಿತ ಕಾರಣದಿಂದ, ಅದರಲ್ಲಿ 2/2 ಮಹಿಳೆ ಸಂಬಂಧಿತ ಕಾರಣಗಳಿಂದ, ಮತ್ತು ಉಳಿದ ಭಾಗ ಇಬ್ಬರಿಗೂ ಸಂಬಂಧಿಸಿದ್ದು ಅಥವಾ ಅಸ್ಪಷ್ಟ ಕಾರಣದಿಂದ ಉಂಟಾಗಬಹುದು.
1: ಹಾಗಾದ್ರೆ ಪುರುಷರು ತಪಾಸಣೆ ಮಾಡಿಸಲೇಬೇಕಾ?
2: ಖಂಡಿತವಾಗ್ಲೂ ಮಾಡಿಸಬೇಕು. ಈಗ ವೀರ್ಯಾಣು ಸಂಖ್ಯೆ, ಚಲನಶೀಲತೆ, ರಚನೆ ಅಂದ್ರೆ ಸ್ಪರ್ಮ್ ಕೌಂಟ್, ಮೋಟಿಲಿಟಿ ಇದೇನು ಹೇಳ್ತೀವಲ್ಲ, ಅವೆಲ್ಲ ಸರಳ ಪರೀಕ್ಷೆಯಿಂದ ಪತ್ತೆ ಆಗ್ಬೋದು. ಮಗು ಆಗದಿದ್ದಾಗ ದಂಪತಿ ಇಬ್ಬರೂ ಒಟ್ಟಿಗೆ ವೈದ್ಯ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದೇ ಸರಿಯಾದ ದಾರಿ. ಸುಮ್ನೆ ಒಬ್ಬರನ್ನೇ ದೂಷಿಸೋದು ಒಳ್ಳೇದಲ್ಲ.
1: ಸರಿ ಕೀರ್ತಿ ಅವರು, ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಇದು ತುಂಬಾ ಆಳವಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಬೇರೆ ಊರಿರುವ ನಂಬಿಕೆ. ಇದ್ರ ಬಗ್ಗೆ ಏನಂತೀರಾ? ಇದು ವೈಜ್ಞಾನಿಕ ಆಧಾರ ಇದೆಯಾ ಇದಕ್ಕೇನಾದ್ರೂ?
2: ವೈದ್ಯಕೀಯ ದೃಷ್ಟಿಯಿಂದ ಹೇಳೋದಾದ್ರೆ ಮುಟ್ಟಾಗಿರೋ ಮಹಿಳೆ ಅಶುದ್ಧಿ ಅಥವಾ ಆಕೆ ಮುಟ್ಟಿದ ಆಹಾರ ಹಾಳಾಗುತ್ತೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಇದೊಂದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಪದ್ಧತಿ ಅಷ್ಟೆ. ಋತುಚಕ್ರ ಒಂದು ಸಂಪೂರ್ಣ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದರಿಂದ ಆಹಾರ ಅಶುದ್ಧ ಆಗುತ್ತೆ ಅನ್ನೋದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಮಹಿಳೆಯರಿಗೆ ವಿಶ್ರಾಂತಿ ಕೊಡೋ ಉದ್ದೇಶದಿಂದ ಮಾಡಿರಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ಕಾಲಕ್ರಮೇಣ ಅಶುದ್ಧತೆಯ ಕಳಂಕವಾಗಿ ಬದಲಾಯಿತೇನೋ ಗೊತ್ತಿಲ್ಲ.
1: ಆದ್ರೆ ಇಂಥ ಆಚರಣೆಗಳಿಂದ ಏನಾದರೂ ಹಾನಿ ಆಗುತ್ತಾ?
2: ಖಂಡಿತವಾಗಿ ಪರೋಕ್ಷ ಹಾನಿ ಖಂಡಿತ ಇದೆ. ಈ ರೀತಿ ನಿರ್ಬಂಧಗಳಿಂದ ಹುಡುಗಿಯರ ಮುಟ್ಟಿನ ಬಗ್ಗೆ ನಾಚಿಕೆ ಆಗೋದು ಅಥವಾ ಕೀಳರಿಮೆ ಮೂಡೋದು ಇದೆಲ್ಲ ಸಾಧ್ಯ ಇದೆ. ಇದರಿಂದ ಅವ್ರ ಮುಟ್ಟಿನ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳೋಕೆ ಅಂಜಿಕೆ ಪಟ್ಕೋತಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯೋದಿಲ್ಲ. ಆದ್ದರಿಂದ ಮುಟ್ಟನ್ನ ಒಂದು ಸಹಜ ಆರೋಗ್ಯ ವಿಷಯವಾಗಿ ನೋಡುವುದು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ.
1: ಮುಂದಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ಸಿಸೇರಿಯನ್ ಬಗ್ಗೆ ತುಂಬಾ ನಕಾರಾತ್ಮಕವಾದ ಮಾತುಗಳಿವೆ. ನಾರ್ಮಲ್ ಡೆಲಿವರಿನೇ ಬೆಸ್ಟು, ಸಿಸೇರಿಯನ್ ಆದ್ರೆ ಏನೋ ತಪ್ಪು ಅಂತೆಲ್ಲ ಸಿಸೇರಿಯನ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡಿದ್ದೇವೆ, ಅದೆಲ್ಲ ಅಪಾಯಕಾರಿನಾ?
2: ಇದನ್ನ ಸ್ವಲ್ಪ ಸಮತೋಲನದಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ಸಹಜ ಎರಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯ ಇದ್ರೆ ಅದೇ ಮೊದಲನೇ ಆಯ್ಕೆ ಅಲ್ವಾ? ಚೇತರಿಕೆನೂ ಬೇಗ ಆಗುತ್ತೆ, ಆಸ್ಪತ್ರೆ ವಾಸ ಕಡಿಮೆ ಇರುತ್ತೆ. ಆದ್ರೆ ಅದೇ ಮಗುವಿನ ಸ್ಥಾನ ಸರಿ ಇಲ್ಲ ಅಂದಾಗ, ತಾಯಿಗೆ ರಕ್ತದೊತ್ತಡ ಜಾಸ್ತಿ ಇದ್ದಾಗ, ಪ್ರಸವ ಪ್ರಕ್ರಿಯೆ ದೀರ್ಘಕಾಲ ನಿಂತಾಗ, ಇಲ್ಲಾಂದ್ರೆ ಮಗುವಿಗೇನಾದರೂ ತೊಂದರೆ ಕಂಡು ಬಂದಾಗ, ಸಿಸರಿನ್ ತಾಯಿ ಮತ್ತು ಮಗುವಿನ ಜೀವ ಉಳಿಸುವ ಒಂದು ವೈದ್ಯಕೀಯ ವಿಧಾನ ಅಷ್ಟೇ.
1: ಹಾಗಾದ್ರೆ ಒಳ್ಳೇದಲ್ಲ ಅನ್ನೋದು ಎಷ್ಟು ಸರಿ?
2: ಅಗತ್ಯವಿಲ್ಲದೆ ಸುಮ್ಸುಮ್ನೆ ಸಿಸರಿನ್ ಮಾಡೋದು ಒಳ್ಳೇದಲ್ಲ ನಿಜ. ಯಾಕಂದ್ರೆ ಅದು ಒಂದು ದೊಡ್ಡ ಶಸ್ತ್ರಕ್ರಿಯೆ ಅಲ್ವಾ? ಚೇತರಿಕೆಗೆ ಕೂಡ ಸಮಯ ಬೇಕು, ಸೋಂಕಿನ ಅಪಾಯವೂ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಆದ್ರೆ ವೈದ್ಯಕೀಯ ಅಗತ್ಯವಿದ್ದಾಗ ಇದನ್ನ ನಿರಾಕರಿಸೋದು ಅಪಾಯಕಾರಿಯಾಗ್ಬೋದು. ಸರಿಯಾದ ಮಾತು ಏನಂದ್ರೆ, ಅಗತ್ಯವಿದ್ದಾಗ ಸಿಸರಿನ್ ಸುರಕ್ಷಿತ ಮತ್ತು ಅಗತ್ಯ ಕೂಡ. ಅಗತ್ಯವಿಲ್ಲದಿದ್ದಾಗ ಸಹಜರಿಗೇ ಉತ್ತಮ. ಇದನ್ನ ನಿರ್ಧರಿಸೋದು ವೈದ್ಯರ ಕೆಲಸ.
1: ಕೀರ್ತಿ ಅವರೇ, ನನ್ನ ಕೊನೆಯ ಪ್ರಶ್ನೆ, ಸಾಮಾನ್ಯವಾಗಿ ಗರ್ಭಿಣಿ ಇಬ್ಬರಿಗಾಗಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಅದು ಗರ್ಭಿಣಿಯರ್ಗ್ ಬಲವಂತಾಗಿ ಜಾಸ್ತಿ ತಿನ್ನಿಸ್ತಾರಲ್ಲ, ಅದು ಸರಿನಾ?
2: ಇದೊಂದು ಬಹಳ ಸಾಮಾನ್ಯ ಆದ್ರೆ ತಪ್ಪಾದ ನಂಬಿಕೆ. ವಾಸ್ತವದಲ್ಲಿ ಗರ್ಭಾವಸ್ಥೆಯ ಮೊದಲ 3 ತಿಂಗಳುಗಳು ಜಾಸ್ತಿ ಕ್ಯಾಲರಿ ಬೇಕಾಗಿರಲ್ಲ. 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ, ಸೆಕೆಂಡ್ ಆರ್ ಥರ್ಡ್ ಟ್ರೈಮೆಸ್ಟರ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಕೇವಲ ದಿನಕ್ಕೆ 300-400 ಕ್ಯಾಲರೀಸ್ ಹೆಚ್ಚುವರಿ ಬೇಕಾಗ್ಬೋದು ಅಂತ ವಿಶ್ವಸಂಸ್ಥೆ ಹೇಳ್ತದೆ, ಮತ್ತೆ ಪ್ರಸೂತಿ ತಜ್ಞರ ಸಂಸ್ಥೆಗಳು ಹೇಳ್ತವೆ. ಅಂದ್ರೆ 1 ಹೆಚ್ಚುವರಿ ಚಪಾತಿ ಮತ್ತೆ 1 ಬಟ್ಲು ಎಕ್ಸ್ಟ್ರಾ, ಅಂದ್ರೆ 2 ಜನಕ್ಕಾಗೋಷ್ಟು ಅಂತ ಅಲ್ಲ.
1: ಹೆಚ್ಚು ತಿಂದ್ರೆ ಏನಾಗುತ್ತೆ ಕೀರ್ತಿ ಅವರೇ?
2: ಈಗ ಅನಗತ್ಯವಾಗಿ ಸುಮ್ನೆ ಜಾಸ್ತಿ ತಿಂದ್ರೆ ಗರ್ಭಾವಸ್ಥೆಯ ಮಧುಮೇಹ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಅದು ಬರ್ಬೋದು. ಅದರಿಂದ ಅಧಿಕ ರಕ್ತದೊತ್ತಡ ಆಗೋದಾಗಿರ್ಬೋದು, ಮಗು ಅಗತ್ಯಕ್ಕಿಂತ ದೊಡ್ಡದಾಗಿ ಬೆಳೆದ್ರೆ ಹೆರಿಗೆಗೆ ಕಷ್ಟ ಆಗೋದು, ಇದೆಲ್ಲ ಅಪಾಯ ಆಗ್ತದೆ. ಮುಖ್ಯವಾಗಿ ಬೇಕಾಗಿರೋದು ಆಹಾರದ ಪ್ರಮಾಣ ಅಲ್ಲ, ಅದ್ರ ಗುಣಮಟ್ಟ. ಈಗ ಪ್ರೋಟೀನ್ ಮತ್ತೆ ಐರನ್ ಸಪ್ಲಿಮೆಂಟ್ಸ್, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ, ವಿಟಮಿನ್ ಸಪ್ಲಿಮೆಂಟ್ಸ್, ಇದರೆಲ್ಲ ಸಮತೋಲನ ಆಹಾರ ಬೇಕಾಗಿರೋದು. ಪ್ರತಿಯೊಬ್ಬರ ದೇಹ ಮತ್ತು ಆರೋಗ್ಯ ಸ್ಥಿತಿ ಬೇರೆ ಬೇರೆ, ಆದ್ದರಿಂದ ನಮಗೆ ದಿನಕ್ಕೆ ಎಷ್ಟು ಕ್ಯಾಲರಿ ಬೇಕು ಅಂತ ತಿಳಿಯಲು ವೈದ್ಯರನ್ನು ಮತ್ತು ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ.
1: ಸರಿ ಕೀರ್ತಿ ಅವರೇ, ಇಂದಿನ ಚರ್ಚೆ ನಿಜವಾಗ್ಲೂ ಕಣ್ ತೆರೆಸುವಂತಿತ್ತು. ಕೇಳುಗರಿಗೆ ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ ನೀವು?
2: ನೋಡಿ, ದೇಹದ ಬಗ್ಗೆ ಬಂದ ಪ್ರಶ್ನೆಗಳಿಗೆ ಅಜ್ಜಿ ಅಮ್ಮನ ಹತ್ರ ಅಥವಾ ಅಜ್ಜಿ ಅಮ್ಮನ ಮಾತಿಗಿಂತ, ಪಕ್ಕದ ಮನೆಯವ್ರ ಸಲಹೆಗಿಂತ ಹೆಚ್ಚಾಗಿ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ಮತ್ತೆ ವೈದ್ಯರ ಸಲಹೆಗೆ ಮಹತ್ವ ಕೊಡಿ. ನಂಬಿಕೆಗಳನ್ನ ಗೌರವಿಸಿ, ಆದ್ರೆ ಆರೋಗ್ಯದ ವಿಷಯದಲ್ಲಿ ಸತ್ಯವನ್ನ ಮಾತ್ರ ನಂಬಬೇಕು.
1: ಆರೋಗ್ಯವಂತ ಮಹಿಳೆ, ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ಸಮಾಜ, ಇಂದಿನ ನಮ್ಮ ಈ ಮಾತುಕತೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮೊಂದಿಗೆ ಇದ್ದು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಸಂವಾದದಲ್ಲಿ ಉಲ್ಲೇಖಿಸಲಾದ ವೈಜ್ಞಾನಿಕ ಮಾಹಿತಿಗಳು ವಿಶ್ವ ಆರೋಗ್ಯ ಸಂಸ್ಥೆ WHO, ಅಮೆರಿಕನ್ ಕಾಲೇಜ್ ಆಫ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಸ್ಥೆ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪ್ರಕಟಿಸಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಆಧರಿಸಿದೆ. ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ನಿಮ್ಮ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ.
0: ಕೇಳುಗರೆ, ಇದುವರೆಗೆ ಮುಟ್ಟು, ಬಂಜತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆ ಬಗ್ಗೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಇಲ್ಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಕೀರ್ತಿ ಮತ್ತು ರಾಕೇಶ್ ಅವರಿಂದ ಬಹಳ ಚೆನ್ನಾಗಿ ಮೂಡಿಬಂತು. ಇದು ಇವತ್ತಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಆಗಮೇ ಉಲ್ಲದ್ರೆ ಪರ್ತಿಂದಿಗತೆ ಇದ್ರೆ ಚೆಂದಿಟ್ಟೆ ಗಾಂಧೀಜಿ ಚಂದ ಪಲಕ ನನ್ನ ಅರ್ಥ ಕೇಳೋ. ಸಾಧನೆ ಇಲ್ಲ ಅಂಟೆ, ಉತ್ತೇಜನ ಇಲ್ಲ ಅಂಟೆ, ಪ್ರಯತ್ನ ಇಲ್ಲ ಅಂಟೆ ಜೀವನದಲ್ಲಿ ಎಪ್ಪ ಮುನ್ನೂರು ಬರಗು ಆರ್ಗು ಸಾಧ್ಯ ಉಲ್ಲ ಚೆಲ್ರದ ನೇರೆ ನನ್ನ

ಶ್ರೋತೃಗಳು, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಮೆಯುಳ್ಳು ಈ ಊರು ಎಲ್ತಿನ ಕೇಟುಂಡ ಎಪ್ಪಂ ಕೇಟುಂಡಿಕರು ಇದು ರೇಡಿಯೋ ಸಾರಂಗ್ 107.8

0: ಸ್ಯೂಸೈಡ್ ಇನ್ನೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಗಿಟ್ಲಿಕ್ಕೆ ಬಿಡೋದಿಲ್ಲ. ಎಲ್ಲದರೂ ಹೋಗಿ ಸಾಯುವಂತ ಅನ್ಸುತ್ತೆ.
2: ತುಂಬ ವರ್ಷದಿಂದ ಅವರನ್ನು

0: ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತವರು.
1: ಕಾಸರಗೋಡಿನ ಸಾಹಿತ್ಯದ ಸ್ಥೂಲ ಅವಲೋಕನ ಎನ್ನುವ ವಿಷಯದಲ್ಲಿ ಮಾತನಾಡಬೇಕು ಎನ್ನುವುದಾಗಿ ಡಾಕ್ಟರ್ ವರದರಾಜ ಸಂದಿಗಿರಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
2: ಕನ್ನಡ ಸಾಹಿತ್ಯದ ಚರಿತ್ರೆ ಅಂತ ನಾವೇನು ಕರೀತೇವೆ, ಹಿಮ್ಮಿಡಿ ಶಾಸನದಿಂದ ಶುರು ಮಾಡಿ ಇಲ್ಲಿಯವರೆಗಿನ ನಾವು ಸಾಮಾನ್ಯವಾಗಿ ಅಧ್ಯಯನ ಮಾಡುವ ಕನ್ನಡ ಸಾಹಿತ್ಯದ ಚರಿತ್ರೆಯ ಒಳಗಡೆ ಕಾಸರಗೋಡಿನ ಚರಿತ್ರೆ, ಕಾಸರಗೋಡಿನ ಸಾಹಿತ್ಯ ಚರಿತ್ರೆಯನ್ನ ಜೊತೆಗಿಟ್ಟು ನೋಡ್ಲಿಕ್ಕೆ ಸಾಧ್ಯವೇ? ಒಂದು ವೇಳೆ ಸಾಧ್ಯ ಆಗ್ತದೆ ಅಂತಂದ್ರೆ ಕಾಸರಗೋಡಿನ ಕನ್ನಡ ಸಾಹಿತ್ಯದ ಚರಿತ್ರೆಯ ಸ್ಥಾನ ಯಾವುದು? ಕಾಸರಗೋಡಿನ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಒಂದು ಐಡೆಂಟಿಟಿ, ಒಂದು ಅಸ್ಮಿತೆ, ಒಂದು ಅನನ್ಯತೆ ಇದೆಯೇ? ಇದ್ರೆ ಅದನ್ನ ಹೇಗೆ ಗುರುತಿಸುವುದು? ಈ ಎರಡು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತೇನೆ. ಖಂಡಿತವಾಗಿಯೂ ಇಲ್ಲಿ ಎಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡುವುದು ಇತ್ಯಾದಿಗಳು ಸಾಧ್ಯವೇ ಇಲ್ಲ, ಆದರೂ ಖಂಡಿತ ಅದರ ಅಗತ್ಯ ಇಲ್ಲ. ಕೆಲವು ಮುಖ್ಯ ವಿಷಯಗಳ ಕಡೆಗೆ ನಿಮ್ಮ ಗಮನ ಹರಿಸ್ತೇನೆ. ವಿಶೇಷವಾಗಿ ನಾನು ಯಾವಾಗಲೂ ಮಾತನಾಡುವಾಗ ಹೊಸ ತಲೆಮಾರಿನ ಒಂದಷ್ಟು ಯುವಕ ಯುವತಿಯರು ಎದುರುಗಡೆ ಇದ್ದಾರೆ, ಇಲ್ಲ ಅಂತಂದ್ರೆ ಅವರು ಎಲ್ಲೋ ಒಂದು ಕಡೆ ಕೇಳಿಸ್ಕೊಳ್ಳುತ್ತಾರೆ ಎನ್ನುವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತನಾಡುವ. ಹಾಗಾಗಿ ಎಲ್ಲೋ ಯಾರಿಗೂ ಅದು ತಲುಪುತ್ತದೆ ಎನ್ನುವ ಕಾರಣಕ್ಕೋಸ್ಕರ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೇನೆ. ಮೊದಲನೇ ಪಾಯಿಂಟ್, ನಾವು ಖಡಾಖಂಡಿತವಾಗಿ ನಂಬಬೇಕಾದಂತ ಒಂದು ಸಂಗತಿ ಇದೆ. ಕಾಸರಗೋಡಿನ ಕನ್ನಡ ಸಾಹಿತ್ಯಕ್ಕೆ 1,000 ವರ್ಷದ ಇತಿಹಾಸ ಇದೆ. ನಾವು ಅದನ್ನ ಅಭಿಮಾನ ಪಡಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹೇಗೆ ಅಂತ ನೀವು ವಾದ ಮಾಡಬಹುದು, ನಾನು ವಿಷಯಕ್ಕೆ ಬರ್ತೇನೆ. ಅನೇಕ ಹಿರಿಯರಿಗೆ ನಮ್ಗೆ ಪಾಠ ಹೇಳಿದಂತಹ ಗುರುಗಳು ಎದುರುಗಡೆ ಇದ್ದಾರೆ, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಅವರು ಹೇಳಿದ ಅಧ್ಯಾಪನ ಮಾಡಿದ ಸಂಗತಿಗಳನ್ನ ಇಟ್ಕೊಂಡೆ ನಾನು ಮಾತನಾಡ್ತಾ ಇರುವುದು. ನಾನೇನು ಹೊಸ ಸಂಶೋಧನೆ ಮಾಡಿ ಹೇಳುವುದಲ್ಲ. ಎಲ್ಲರೂ ಕಾಸರಗೋಡಿನವರು ಅಭಿಮಾನದಿಂದ ನೆನಪಿಸಿಕೊಳ್ಳಬೇಕಾದ್ದು ನಮ್ಮ ಕಾಸರಗೋಡಿನ ಕನ್ನಡ ಸಾಹಿತ್ಯಕ್ಕೆ 1,000 ವರ್ಷದ ಇತಿಹಾಸ ಇದೆ. ನಾವು ಕನ್ನಡ ಸಾಹಿತ್ಯವನ್ನ ಹಲ್ಮಿಡಿ ಶಾಸನದಿಂದ ಶುರು ಮಾಡ್ತೇವೆ ಅಂತಾದ್ರೆ, ಹಲ್ಮಿಡಿ ಶಾಸನದ ಕಾಲ 5ನೇ ಶತಮಾನ. ನಮ್ಮಲ್ಲಿರುವಂತಹ ತಳಂಗರೆ ಶಾಸನ 11ನೇ ಶತಮಾನದ್ದು. ಕುಂಬಳೆಯ ಜಯಸಿಂಹನ ಶಾಸನ ಅದು ಕೇವಲ ಒಂದು ದಾನ ಶಾಸನ ಮಾತ್ರ ಅಲ್ಲ, ಅದರಲ್ಲೊಂದು ಕಾವ್ಯ ಇದೆ, ಅದರಲ್ಲೊಂದು ಚಂಪು ಕಾವ್ಯ ಇದೆ. ನಾನು ಉದ್ದೇಶಪೂರ್ವಕ ಇಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೇನೆ. ನಾನು ಮೋಹನ್ ಕುಂಟಾರು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನೆನಪಿದೆಯಾ ಗೊತ್ತಿಲ್ಲ, ಒಮ್ಮೆ ಈ ತಳಂಗರೆಯಲ್ಲಿ ಎಲ್ಲಿದೆ ಶಾಸನ ಅಂತ ಹುಡುಕಿ ಹೋದವರಿದೆ. ಆದ್ರೆ ಇವತ್ತು ಅದು ಕಾಣುವ ಹಾಗೆ ಅದನ್ನ ಸಂರಕ್ಷಿಸಲ್ಪಟ್ಟಿದ್ದಾರೆ. ಈಗಾಗಲೇ ಅದು ಶಾಸನ ಸಂಪುಟದಲ್ಲಿ ಸೇರ್ಪಡೆ ಆಗಿದೆ ಇತ್ಯಾದಿಗಳು ಬೇರೆ ವಿಚಾರ. ಆದ್ರೆ ಕನ್ನಡಿಗರೆಲ್ಲರೂ ಅಭಿಮಾನದಿಂದ ನೋಡಬೇಕಾದ, ಸಂದರ್ಶಿಸಬೇಕಾದ ಒಂದು ಜಾಗ ಅದು ತಳಂಗರೆ ಶಾಸನ ಇರುವ ಜಾಗ. ತಳಂಗರೆ ಪ್ರೈಮರಿ ಸ್ಕೂಲ್ನ, ತಳಂಗರೆ ಪಡಿಂಜಾರ ಪ್ರೈಮರಿ ಸ್ಕೂಲ್ನ ಪಕ್ಕದಲ್ಲಿ ಕಾಂಪೌಂಡ್ ಒಳಗಡೆ ಈಗ ಸುರಕ್ಷಿತವಾಗಿದೆ ಅಂತ ಕೇಳಲ್ಪಟ್ಟಿದ್ದೇನೆ. ಡೈರೆಕ್ಟ್ ಒಮ್ಮೆ ಅದನ್ನು ನೋಡಬೇಕು. ನಮ್ಮ ಕಾಸರಗೋಡಿನಲ್ಲಿ ಚಂಪುವಿನಲ್ಲಿ ರಚಿಸಲ್ಪಟ್ಟಂತಹ ಒಂದು ಕನ್ನಡ ಶಾಸನ ಇತ್ತು ಎನ್ನುವುದು ನಮಗೆ ಯಾವತ್ತೂ ಕೂಡ ಅಭಿಮಾನ ಆಗಬೇಕು. ಅನೇಕ ಹೊಸ ತಲೆಮಾರಿನವರು ಅದು ಎಲ್ಲಿದೆ ಕಳಂಗರ ಶಾಸನ ಅಂತ ಹೇಳುವ ಕಾಲ ಬಂದಿದೆ. ಅದನ್ನ ದಾಟಿ ಈಗ ಹೊಸ ಹೊಸ ಮಾಧ್ಯಮಗಳು ಬಂದಿವೆ. ನಾನು ಗಮನಿಸಿದಾಗ ಯಾರೋ ಒಬ್ರು ಮಲಯಾಳಿಯವರು ಒಬ್ರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕಳಂಗರ ಶಾಸನ ಅಂತ ನೀವು ಟೈಪ್ ಮಾಡಿದ್ರೆ ಒಂದು ಯೂಟ್ಯೂಬ್ ಸಿಗ್ತದೆ. ಯಾರೋ ಒಬ್ರು ಕನ್ನಡಿಗರಲ್ಲ, ಯಾರೋ ಒಬ್ರು ಮಲಯಾಳದವರು ಆ ಶಾಸನವನ್ನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಆ ಕಳಂಗರ ಶಾಸನದಿಂದ ನನ್ನ ಉದ್ದೇಶ ಏನು ಅಂದ್ರೆ, ಆ ತಳಂಗರೆ ಶಾಸನವನ್ನ ನಾವು ಹೆಚ್ಚು ಪ್ರಚಾರ ಮಾಡಬೇಕಾದ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಅದು ನಮಗೊಂದು ಅಭಿಮಾನದ ಗುರುತು ಎನ್ನುವ ಕಾರಣಕ್ಕೋಸ್ಕರ. ನಾವು ಮಳಿಮಲೆಯಲ್ಲವರು ಇದ್ದಾರೆ ಇಲ್ಲಿ, ನಾವು ದಕ್ಷಿಣ ಕನ್ನಡದ ಇತಿಹಾಸವನ್ನ ಹೇಳುವಾಗಲೇ 7ನೇ ಶತಮಾನದ ಸುಮಾರಿಗೆ ವಡ್ಡರ್ಸೆ ಶಾಸನ ಏನೋ ನಮ್ಮಲ್ಲಿ ಈ ಭಾಗದ ಕರಾವಳಿಯಲ್ಲಿ ಸಿಕ್ಕುವ ಹಳೆಯ ಶಾಸನ ಅಂತ ಹೇಳುತ್ತೇವೆ. ಕಾಸರಗೋಡಿನಲ್ಲಿ 11ನೇ ಶತಮಾನದಲ್ಲಿ ಇಷ್ಟು ಮಹತ್ವಪೂರ್ಣವಾದಂತಹ ಒಂದು ಒಂದು ಶಾಸನ ಇದೆ ಅನ್ನೋದು ನಮ್ಗೆ ಅಭಿಮಾನ ಆಗ್ಬೇಕು. ಇನ್ನೂ ವಿಶೇಷ ಅಂದ್ರೆ ಆ ತಳಂದೆರೆ ಶಾಸನದ ಕಂಟೆಂಟ್ ಮತ್ತು ಅದರಲ್ಲಿರುವಂತಹ ಭಾಷೆ ಸಾಹಿತ್ಯದ ವಿಚಾರ ಎರಡೂ ಕಾರಣಕ್ಕೆ ಈ ಕಾಲಕ್ಕೆ ಅತ್ಯಂತ ರೆಲೆವೆಂಟ್ ಆದಂತ ಅತ್ಯಂತ ಮುಖ್ಯವಾದಂತಹ ಅದು ಶಾಸನ. ಅದು ಕಂಟೆಂಟ್ ಬಗ್ಗೆ ನಿಮ್ಗೆ ಅದರೊಳಗಿರುವ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು. ಅಂದ್ರೆ ಜಯಸಿಂಹ ರಾಜ ಅವನ ಕಾಲದಲ್ಲಿ 11th-10th ಶತಮಾನದ ಸುಮಾರಿಗೆ ಅವನು ದಾನ ಶಾಸನವಾಗಿ ಕೊಟ್ಟಂತಹ ಮೋಚ ಬರಸಿ ಎಂಬಾಕೆಗೆ ಕೊಟ್ಟಂತಹ ಒಂದು ಜಾಗದ ಪ್ರಸ್ತಾಪ ಅಲ್ಲಿ ಇದೆ. ಮತ್ತು ಆ ಮೋಚ ಬರಸಿ ಎನ್ನುವಂತಹಕ್ಕೆ ಒಂದು ಪಾಳು ಬಿದ್ದಂತಹ ಜಾಗವನ್ನ ಸಮತಟ್ಟು ಮಾಡಿ ಅಲ್ಲೊಂದು ಕೆರೆ ಕಟ್ಟಿಸಿ ಈ ಪಾಯಿಂಟ್ಗಳೆಲ್ಲ ಬಹಳ ಮುಖ್ಯ. ಅಲ್ಲಿ ಮೋಚ ಬರಸಿ ಯಾರು, ಈ ಬಗ್ಗೆ ತುಂಬಾ ಅಧ್ಯಯನಗಳನ್ನು ಮಾಡಿದ ಇದರ ಭಾಷೆಗೆ ಸಂಬಂಧಪಟ್ಟ ಅಧ್ಯಯನ ಮಾಡಿದಂತಹ ಪ್ರೊಫೆಸರ್ ಶ್ರೀಕೃಷ್ಣ ಭಟ್ ಅವರು ಎದುರುಗಡೆ ಇದ್ದಾರೆ. ಇತ್ತೀಚೆಗೆ ಮಹೇಶ್ವರಿ ಮೇಡಮ್ ಅವರು ಅದರ ಬಗ್ಗೆ ಹೊಸ ಬೆಳಕು ಚೆಲ್ಲಿದಂತಹ ಒಂದು ಲೇಖನವನ್ನು ನೋಡಿದ್ದೇನೆ. ಪ್ರೊಫೆಸರ್ ಕಮಲಾಕ್ಷ ಅವರು ಬರೆದ ಲೇಖನವನ್ನು ನೋಡಿದ್ದೇನೆ. ನೋಡಿ, ಇಲ್ಲಿರುವಂತಹ ಒಂದು ಸ್ತ್ರೀ ಪ್ರತಿನಿಧಿ, ಆಕೆಗೂ ಒಂದು ದಾನ ಶಾಸನವಾಗಿ ಸಿಕ್ಕಿದಂತಹ ಒಂದು ಅಂಶವನ್ನ ಗಮನಿಸಿದ್ರೆ ಆ ಕಾಲಕ್ಕೆ ಸ್ತ್ರೀ ಪ್ರಧಾನವಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಹೇಗಿತ್ತು, ನಮ್ಮ ಅಳಿಯಕಟ್ಟು ಪರಂಪರೆಯ ಹಿನ್ನೆಲೆ ಹೇಳುತ್ತಿದ್ರೆ ಆ ದೃಷ್ಟಿಯಿಂದ ಕೂಡ ಅದಕ್ಕೆ ರೆಲೆವೆನ್ಸ್ ಇದೆ. ಮತ್ತು ಅಲ್ಲೊಂದು ಕೆರೆ ಕಟ್ಟಿಸಿದ್ದಾರೆ ಎನ್ನುವುದು ಕೂಡ ಈ ಕಾಲಕ್ಕೆ ಬಹಳ ಮುಖ್ಯವಾದ ಸಂಗತಿ. ಒಂದು ಪಾಳು ಭೂಮಿಯನ್ನ ಒಂದು ಸಂಪನ್ನ ಭೂಮಿಯನ್ನಾಗಿ ಮಾಡಿದ ಒಂದು ಬೆಳವಣಿಗೆ ಕೂಡ ಅತ್ಯಂತ ರೆಲೆವೆಂಟ್. ಮತ್ತು ಇನ್ನೂ ವಿಶೇಷ ಅಂದ್ರೆ ಅದಕ್ಕೆ ಇನ್ನೊಂದು ಆಯಾಮ ಇದೆ, ಅದ್ರ ಬಗ್ಗೆ ಹೆಚ್ಚು ಸ್ಪಷ್ಟತೆ ನಮ್ಗೆ ಗೊತ್ತಿಲ್ಲ. ಆ ಕೆರೆಯಲ್ಲಿ ಸ್ನಾನ ಮಾಡಿದವರಿಗೆ ಪುಣ್ಯ ಸಿಗ್ತದೆ ಅಂತಲೋ ಪಾಪ ಪರಿಹಾರ ಆಗ್ತದೆ ಎನ್ನುವಂತ ಒಂದು ಆಂಗಲ್ ಕೂಡ ಅದಕ್ಕೆ ಇದೆ. ಎಲ್ಲ ಸಂಗತಿಗಳನ್ನು ಇಟ್ಟು ನೋಡಿದ್ರೆ ತಳಂಗರೆ ಶಾಸನ ಎನ್ನುವಂತ ಶಾಸನ ಅದರ ಒಳಗಿನ ಕಂಟೆಂಟ್ ನ ದೃಷ್ಟಿಯಿಂದ ಈ ಕಾಲಕ್ಕೆ ಎಷ್ಟು ಮಹತ್ವವಾದದ್ದು ಅಂತ ನಾವು ಗಮನಿಸಬೇಕು. 11th ಕಳೆದ ಮೇಲೆ ಎರಡನೆಯ ಅತ್ಯಂತ ಮುಖ್ಯವಾದಂತಹ ಕನ್ನಡದ ಗುರುತು ಸಾಹಿತ್ಯ ಚರಿತ್ರೆಯ ದೃಷ್ಟಿಯಲ್ಲಿ ನಮಗೆ ಸಿಕ್ಕುವುದು ಪಾರ್ಥಿಸುಬ್ಬ. ಆದ್ರೆ ಪಾರ್ಥಿಸುಬ್ಬನ ಕಾಲಕ್ಕೆ ಹೋಗುವುದಕ್ಕಿಂತ ಮೊದಲು ನಮಗೆ ಅಭಿಮಾನ ಅಂತ ಹೇಳುವ ಎರಡು ಸಂಗತಿಗಳನ್ನು ಉಲ್ಲೇಖ ಮಾಡಬೇಕು. ಒಂದು ನೇರವಾಗಿ ಕನ್ನಡಕ್ಕೆ ಸಂಬಂಧ ಪಡೆದೇ ಇರಬಹುದು. ಹಿರಿಯ ಸಂಶೋಧಕರಾದ ವೆಂಕಟರಾಜ ಪುಣಚಿತ್ತಾಯ ಮುಂತಾದವರು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ತುಂಬಾ ತಲಸ್ಪರ್ಶಿಯಾದಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದೇನು ಅಂತಂದ್ರೆ ಸುಮಾರು 13th ನೆನಪಿಟ್ಕೊಳ್ಳಿ, ನಾನು 11th ಒಂದು 200 ಈಚೆಗೆ ಬರ್ತೇನೆ. 13th ಸುಮಾರಿಗೆ ನಮ್ಮಲ್ಲಿ ಇಬ್ರು ಕುಂಬಳೆ ಅರಸರ ಆಸ್ಥಾನ ವಿದ್ವಾಂಸರು ಅಂತ ಗುರುತಿಸಲ್ಪಟ್ಟಂತಹ ಇಬ್ರು ಮಹಾನ್ ವ್ಯಕ್ತಿಗಳಿದ್ರು, ಕವಿಗಳಿದ್ರು, ಸಂಸ್ಕೃತ ಕವಿಗಳಿದ್ರು. ಒಬ್ರು ತ್ರಿವಿಕ್ರಮ ಪಂಡಿತ ಮತ್ತು ಅವರ ಮಗ ನಾರಾಯಣ ಪಂಡಿತ ಕಾವುಗೋಳಿಯಲ್ಲಿದ್ದವರು. ತ್ರಿವಿಕ್ರಮ ಪಂಡಿತ ಉಷಾಹರಣದಂತಹ ಕಾವ್ಯವನ್ನ ರಚನೆ ಮಾಡಿದ್ದ. ಅವರ ಸುಪುತ್ರ ನಾರಾಯಣ ಪಂಡಿತ ಮಧ್ವಾಚಾರ್ಯರ ಸಮಕಾಲೀನ. ಮಧ್ವಾಚಾರ್ಯರು ಇವತ್ತು ಮಾಧುರ ಅತ್ಯಂತ ಗೌರವದಿಂದ ನೋಡ್ತಾ ಇರುವಂತಹ ಮಧ್ವ ವಿಜಯ ಎನ್ನುವಂತ ಕೃತಿ ರಚನೆ ಆಗಿರುವುದು ಕಾಸರಗೋಡಿನಲ್ಲಿ, ಕಾವುಗೋಳಿಯಲ್ಲಿ. ಅದರಲ್ಲಿ ಅನೇಕ ಕಾಸರಗೋಡಿಗೆ ಸಂಬಂಧಪಟ್ಟ ಸಂಗತಿಗಳು ಬರುತ್ತವೆ, ಮಧುರನ ಉಲ್ಲೇಖಗಳು ಬರ್ತವೆ. ನಂಬುವುದು ಇತ್ಯಾದಿಗಳು ಅಂದ್ರೆ ಅದೆಲ್ಲ ಬೇರೆ, ಶ್ರದ್ಧೆ ಇತ್ಯಾದಿಗಳು ಬೇರೆ. ಆದ್ರೆ ಕಾಸರಗೋಡಿನ ಅಂತ ಒಂದು ಭಾಗದಲ್ಲಿ 13th ಅಷ್ಟು ಮಹತ್ವದ ಒಂದು, ನಾವೆಲ್ಲ ಕಾಸರಗೋಡಿನ ವಿದ್ವತ್ತು ಪರಂಪರೆ ಅಂತ ಏನು ಗುರುತಿಸಬಹುದು, ಅಂತ ವಿದ್ವತ್ ಪರಂಪರೆಗೆ ಅತ್ಯಂತ ಮುಖ್ಯವಾಗಿ ಇರುವಂತಹ ಒಂದು ದಾಖಲೆ ಎನ್ನುವ ಹಾಗೆ 13th ಇದ್ದಂತಹ ಈ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಉಲ್ಲೇಖ ಮಾಡಬಹುದು. ಅವರು ಬರೆದಿರೋದು ಸಂಸ್ಕೃತದಲ್ಲಿ ಆಗಿರಬಹುದು. ಎರಡನೇದು ಇದನ್ನು ಕೂಡ ವೆರಿ ಇಂಟ್ರೆಸ್ಟಿಂಗ್ ಈ ಸಂಗತಿ, ಬಿಲ್ವಮಂಗಲದ ಕತೆ. ಇದನ್ನ ಕೂಡ ವೆಂಕಟರಾಜ ಪುಣಚಿತ್ತಾಯ ಮುಂತಾದವರು ಮತ್ತೆ ಮತ್ತೆ ದಾಖಲೆಗಳ ಸಹಿತ ಇಟ್ಟಿದ್ದಾರೆ. ಅದನ್ನು ಒಪ್ಪುವುದು ಬಿಡುವುದು ಸಂಶೋಧಕರಿಗೆ ಸಂಬಂಧಪಟ್ಟದ್ದು. ಇದರ ನನ್ನಲ್ಲಿರುವುದು ಪುಣಚಿತ್ತಾಯರ ದಾಖಲೆ ಮಾತ್ರ, ಅದರ ನಂತರ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನೀವು ಸಂಸ್ಕೃತ ಕಾವ್ಯ ಪರಂಪರೆಗೆ ಹೋದ್ರೆ ಬಿಲ್ವಮಂಗಲ ಋಷಿ ಅಂತ ಒಬ್ಬರು ಉಲ್ಲೇಖ ಬರ್ತದೆ. ಶ್ರೀಕೃಷ್ಣ ಕರ್ಣಾಮೃತ ಮುಂತಾದಂತಹ ಬಹಳ ಪ್ರಖ್ಯಾತವಾದಂತಹ ಕೃತಿಗಳನ್ನ ರಚನೆ ಮಾಡಿದಂತ ವ್ಯಕ್ತಿ. ಯಾರು ಈ ಬಿಲ್ವಮಂಗಲಾಚಾರ್ಯ ಎನ್ನುವುದು ಬಹಳ ಇಂಟ್ರೆಸ್ಟಿಂಗ್. ನೀವು ಫೇಸ್ಬುಕ್ ಯಾವುದು ಗೂಗಲ್ ನಲ್ಲೆಲ್ಲ ಸರ್ಚ್ ಮಾಡ್ತಾ ಹೋದ್ರೆ ಅದು ಎಲ್ಲೆಲ್ಲಿಗೂ ತಗೊಂಡೋಗ್ತದೆ, ಅದು ಆಂಧ್ರಕ್ಕೂ ತಗೊಂಡೋಗ್ತದೆ. ಆದ್ರೆ ಇಡೀ ಕೇರಳದಲ್ಲಿ ಬಿಲ್ವಮಂಗಲ ಬಗ್ಗೆ ಐತಿಹ್ಯ ಇದೆ. ಆ ಬಿಲ್ವಮಂಗಲನಿಗೂ ನಮ್ಮ ಅನಂತಪುರಕ್ಕೂ ಇರುವ ಸಂಬಂಧಗಳು ಇವ್ರನ್ನ ಎಲ್ರಿಗೂ ಗೊತ್ತಿದೆ. ಇದು ಅನಂತಪುರ ಅಂದರೆ ಅದು ತಿರು ಅನಂತಪುರ. ಆ ಅನಂತಪುರಕ್ಕೂ ಈ ಅನಂತಪುರಕ್ಕೂ ಸಂಬಂಧ ಇರುವುದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಆದರೆ ಯಾರು ಈ ಬಿಲ್ವಮಂಗಲ ಎನ್ನುವುದನ್ನು ಹುಡುಕ್ತಾ ಹುಡುಕ್ತಾ ಹೋದಾಗ ಈ ಬಿಲ್ವಮಂಗಲನ ಮೂಲ ರೂಪ, ಬಿಲ್ವರಂಗನಿಗೆ ಒಂದು ಲೀಲಾಶುಕ ಅಂತ ಒಂದು ಕಾವ್ಯನಾಮ ಇರುವುದು ಹೇಗೂ ಗೊತ್ತಿದೆ. ಅವರ ಮೂಲ ರೂಪ, ಅವರ ಮೂಲ ಹೆಸರು ದಿವಾಕರ ಅಂತಾಗಿತ್ತು, ದಿವಾಕರ ಆಚಾರ್ಯ ಅಂತಾಗಿತ್ತು. ಆ ದಿವಾಕರ ಆಚಾರ್ಯನೇ ಬಿಲ್ವಮಂಗಲ ಅಂತದ್ದು, ಆ ಬಿಲ್ವಮಂಗಲನೇ ಲೀಲಾಶುಕ ಅಂತ ಗುರುತಿಸಲ್ಪಟ್ಟದ್ದು ಅಂತ ಅನೇಕ ದಾಖಲೆಗಳು ಸಿಗ್ತವೆ. ಅದರಲ್ಲಿ ಸುಮಾರು ಅಂಶಗಳು ಸತ್ಯ ಇದೆ. ಈಗ ನಮ್ಮ ಚರ್ಚೆ ಇರುವುದು ಆ ದಿವಾಕರ ಮುನಿ ಯಾನೇ ಬಿಲ್ವಮಂಗಲ ಕಾಸರಗೋಡ್ನವನ. ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ. ಶ್ರೀಕೃಷ್ಣ ಕರ್ಣಾಮೃತ ಎನ್ನುವಂತಹ ಬಹಳ ಜನಪ್ರಿಯವಾದ ಒಂದು ಕೃಷ್ಣ ಕೀರ್ತನೆಯ ಸಾಲುಗಳು ಈ ಭಾಗದಲ್ಲಿ ಎಲ್ಲ ತುಂಬಾ ಜನಪ್ರಿಯ. ಕುಂಬಳೆಯ ದೇವಸ್ಥಾನದಲ್ಲಿ ಧ್ಯಾನ ಶ್ಲೋಕವಾಗಿರುವಂತಹ ಹಾಡು ಬಾಲಾಯ ನೀಲವ ಕುಶೆ ಅಂತ ಪ್ರಾರಂಭ ಆಗುವ ಹಾಡು ಶ್ರೀಕೃಷ್ಣ ಕರ್ಣಾಮೃತದ್ದು. ಎಡನೀರು ಸ್ವಾಮಿಗಳು ಕೇಶವಾನಂದ ಭಾರತಿಯವರ ಕಾರ್ಯಕ್ರಮದಲ್ಲಿ ನೀವೆಲ್ಲಾದರೂ ಭಾಗವಹಿಸಿದ್ರೆ ಅವರು ಯಾವತ್ತು ತನ್ನ ಪ್ರವಚನವನ್ನು ಪ್ರಾರಂಭ ಮಾಡುವಾಗ ಒಂದು ಚಂದದ ಕೃಷ್ಣ ಸ್ತುತಿ ಮೂಲಕ ಪ್ರಾರಂಭ ಮಾಡ್ತಿದ್ರು. ಆ ಹಾಡು ಕೂಡ ಶ್ರೀಕೃಷ್ಣ ಕರ್ಣಾಮೃತದ್ದು. ಅನೇಕ ಯಕ್ಷಗಾನದ ಭಾಗವತರುಗಳು ಸಂಗೀತದವರು ಕಸ್ತೂರಿ ತಿಲಕೆ ಕಲಲಾಟ ಪಲ್ಲಕೆ ವಕ್ಷಸ್ಥಲೆ ಕೌಸ್ತುಭಂತ ಹಾಡ್ತಾರಲ್ಲ, ಅದು ಶ್ರೀಕೃಷ್ಣ ಲೀಲಾಮೃತದ್ದು. ಇಂಥ ಹಾಡುಗಳು ಈ ಭಾಗದಲ್ಲಿ ಇಷ್ಟು ಜನಪ್ರಿಯ ಆಗ್ಲಿಕ್ಕೆ ಏನು ಕಾರಣ ಇರಬಹುದು? ಇದನ್ನೆಲ್ಲ ಇಟ್ಟುಕೊಂಡು ವೆಂಕಟರಾಜ ಮುನಿಚಿತ್ತಾಯರು ಒಂದು ವಾದವನ್ನು ಮಂಡಿಸ್ತಾರೆ, ಆ ಬಿಲ್ವಮಂಗಲ ಮಹರ್ಷಿ ಕಾಸರಗೋಡ್ನವನೇ ಇರಬೇಕು ಅಂತ. ಅದಕ್ಕೆ ಇದಕ್ಕಿಂತ ಹೆಚ್ಚು ಪ್ರೂವ್ಗಳನ್ನು, ಇದು ಬಹಳ ಹಳೆಯ ಸಂಶೋಧನೆ, ಇದರ ನಂತರ ಏನಾದರೂ ಬೆಳವಣಿಗೆಗಳಾಗಿದೆಯೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ನಿಜ ಆಗಿದ್ರೆ ನಾವು ಸಂಭ್ರಮ ಪಡುವಂತ ಮತ್ತೊಂದು ಕವಿ ಪರಂಪರೆ ಕನ್ನಡಕ್ಕೆ ಪರ್ಯಾಯವಾಗಿ ಇದೇ ಭಾಗದಲ್ಲಿ ಇತ್ತು ಎನ್ನುವುದನ್ನ ನಾವು ಸಂತೋಷ ಪಡಬೇಕು. ಇದರ ಮುಂದುವರಿಕೆಯ ಹಾಗೆ ಹಾಗೆ ಮುಂದೆ ಹೋದಾಗ ಎಲ್ರಿಗೂ ಗೊತ್ತಿರುವ ಮಹತ್ವವಾದ ಇನ್ನೊಂದು ಅಂಶ ಏನು ಅಂತಂದ್ರೆ, ನಾವು ಹೇಗೆ ಕನ್ನಡದ ಪರಂಪರೆಯಲ್ಲಿ ಮುಂದುವರಿತಾ ಇತ್ತೋ ಅದಕ್ಕೆ ಪರ್ಯಾಯವಾಗಿ ಸಮಾಂತರವಾಗಿ ಒಂದು ತುಳು ಸಾಹಿತ್ಯ ಪರಂಪರೆ ಕೂಡ ಇದೇ ಮಣ್ಣಿನಲ್ಲಿ ಇತ್ತು ಎನ್ನುವುದನ್ನು ಕೂಡ ನಮಗೆ ತುಂಬಾ ಖುಷಿ ಕೊಡಬೇಕಾದ ಸಂಗತಿ. ಇವತ್ತು ನಮಗೆ ದೊರಕಿರುವ ಅತ್ಯಂತ ಪ್ರಾಚೀನವಾದಂತಹ ಮತ್ತು ಕನ್ನಡದ ಮೊದಲ ತುಳು ಮಹಾಕಾವ್ಯ ಅಂತ ನಾವು ಗುರುತಿಸುವ ಒಂದು ಕಾಲಕ್ಕೆ ಗುರುತಿಸಲಾದದ್ದು ಆಮೇಲೆ ಬದಲಾವಣೆಗಳಾಗಿವೆ. ವಿಷ್ಣು ತುಂಗನ ಭಾಗವತ ಎನ್ನುವಂತಹ ತುಳು ಮಹಾಕಾವ್ಯ ದೊರಕಿರುವುದು ಇದೇ ಕಾಸರಗೋಡಿನಲ್ಲಿ. ಅದು ಕೇವಲ ಆಕಸ್ಮಿಕ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಧುರನ ಹತ್ರ ಒಂದು ಮನೆಯಲ್ಲಿ ಸಿಗ್ತಂತೆ. ವೆಂಕಟರಾಜ ಪುಣಿಸ್ತಾರೆ ಆ ಕೆಲಸವನ್ನು ಮಾಡಿದ್ದು. ಅದರ ಜೊತೆಗೆ ಮತ್ತೆರಡು ಅಪೂರ್ಣ ಇರಬಹುದು. ಇನ್ನೊಂದು ಕಾವೇರಿ ಅಂತ ಒಂದು ತುಳು ಕಾವ್ಯ, ದೇವಿ ಮಹಾತ್ಮೆ ಅಂತ ಒಂದು ತುಳು ಕಾವ್ಯ ಈ ಭಾಗದಲ್ಲೇ ದೊರಕಿದೆ ಅಂತಂದ್ರೆ ಈ ಭಾಗದ ಒಂದು ವಿದ್ವತ್ ಪರಂಪರೆ ಕನ್ನಡಕ್ಕೆ ಪರ್ಯಾಯವಾಗಿ ಅದು ತುಳುವಿನ ಮೂಲಕವೋ ಸಂಸ್ಕೃತದ ಮೂಲಕವೋ ಬೆಳೆದು ಬರ್ತಾ ಇತ್ತು ಎನ್ನುವುದು ನಾವು ಅಭಿಮಾನ ಪಡಬೇಕಾದ ಸಂಗತಿ. ಇದೆಲ್ಲ ಆದ ನಂತರ ನಾವು ಪಾರ್ಥಿಸುಬ್ಬನಲ್ಲಿ ಬಂದ್ರೆ ಕನ್ನಡದ ಒಬ್ಬರು ಹಿರಿಯ ಲೇಖಕರು ಕರಾವಳಿಯ ಕನ್ನಡವನ್ನು ಉದ್ದೇಶಿಸುವಾಗ ಕನ್ನಡಕ್ಕೆ ಮೂರು ಜನ ರತ್ನತ್ರಯರು ಅಂತಿದ್ರೆ, ಪಂಪ ನಮ್ಮನ್ನ ಒಂದು ಹೊಸ ದಾರಿಯನ್ನು ತೋರಿಸಿದ ರತ್ನತ್ರಯರು ಅಂತ ನಾವು ಗೌರವಿಸ್ತೇವೆ. ಕರಾವಳಿ ಕರ್ನಾಟಕಕ್ಕೆ ಮೂರು ಜನ ರತ್ನತ್ರಯರಿದ್ದಾರೆ ಅಂತ ಒಬ್ಬರು ಹಿರಿಯರು ಹೇಳಿದ್ದಿದೆ. ನೆಕ್ಕುಂಜ ಗೋಪಾಲಕೃಷ್ಣ ಭಟ್ ನೆನಪು ಸರಿ ಇದ್ರೆ ಅವರು ಮೂರು ಜನರನ್ನ ಪ್ರಸ್ತಾಪ ಮಾಡ್ತಾರೆ. ಒಂದು ಹೊಸ ದಾರಿಯನ್ನ ಈ ಭಾಗದಲ್ಲಿ ತೋರಿಸಿದ್ದು. ಮೊದಲನೆಯದು ರತ್ನಾಕರ ವರ್ಣಿ, ಮೊದಲನೇ ಶತಮಾನದಲ್ಲಿ ಸುಮಾರಿಗೆ ಇದ್ದಂತಹ ರತ್ನಾಕರ ವರ್ಣಿ. ನಿಮ್ಗೆ ಗೊತ್ತಿರಲಿ, ಹೊಸಬರಿಗೆ ನಮ್ಮಲ್ಲಿ ಸಾಂಗತ್ಯ ಅಂತ ಒಂದು ಛಂದಸ್ಸಿದೆ. ಆ ಸಾಂಗತ್ಯ ಎನ್ನುವ ಛಂದಸ್ಸು ಇಡೀ ಚಂದ ಪ್ರಕಾರಕ್ಕೆ ದಕ್ಷಿಣ ಕನ್ನಡದ ಕೊಡುಗೆ, ಕರಾವಳಿಯ ಕೊಡುಗೆ. ನಮ್ಗೆ ಗೊತ್ತಿದ್ದ ಹಾಗೆ ಸಾಂಗತ್ಯ ಮೊದಲು ಹುಟ್ಟಿದ್ದು ಈ ಭಾಗದಲ್ಲೇ. ರತ್ನಾಕರ ವರ್ಣಿ ಅದನ್ನು ತುಂಬಾ ಜನಪ್ರಿಯಗೊಳಿಸಿದ್ದಾನೆ ರತ್ನಾಕರ ವೈಭವದ ಮೂಲಕ, ಭರತೇಶ್ ವೈಭವದ ಮೂಲಕ. ಅದಕ್ಕಿಂತ ಮೊದಲು ಕಲ್ಯಾಣ ಕೀರ್ತಿ ಮುಂತಾದವರ ಮೂಲಕ ಅದು ಬೆಳಕಿಗೆ ಬಂತು. ಆ ರತ್ನಾಕರ ವರ್ಣಿ ಕರ್ನಾಟಕದ ಒಬ್ಬ ರತ್ನತ್ರಯ ಆದ್ರೆ, ಈ ಎರಡನೆಯ ರತ್ನತ್ರಯ ನಮ್ಮ ಪಾರ್ಥಿಸುಬ್ಬ. ಯಕ್ಷಗಾನ ಪ್ರಸಂಗ ಎನ್ನುವಂತ ಒಂದು ಸಾಹಿತ್ಯ ಪ್ರಕಾರವನ್ನ ಒಂದು ಕಾಲಕ್ಕೆ ಸ್ವಲ್ಪ ಸಾಹಿತ್ಯ ಚರಿತ್ರೆಯಲ್ಲಿ ಯಕ್ಷಗಾನ ಪ್ರಸಂಗಗಳಿಗೆ ಸ್ವಲ್ಪ ದ್ವಿತೀಯ ದರ್ಜೆಯ ಸ್ಥಾನ ಇತ್ತು, ಅಷ್ಟಾಗಿ ಪರಿಗಣಿಸ್ತಾ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ, ಯಕ್ಷಗಾನ ಪ್ರಸಂಗವನ್ನ ಸೇರಿಸದೆ ನಮ್ಮ ಯಾವ ಸಾಹಿತ್ಯ ಚರಿತ್ರೆ ಕೂಡ ಪೂರ್ಣ ಆಗುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅಂತಹ ಯಕ್ಷಗಾನ ಪ್ರಸಂಗದ ಒಂದು ಪರಂಪರೆಯನ್ನ ಪ್ರಾರಂಭ ಮಾಡಿದ್ದು ಇದೇ ಕುಂಬಳಿಯಿಂದ. ಪಾರ್ಥಿಸುಬ್ಬನ ಉಲ್ಲೇಖನ ವಿಸ್ತರಿಸುವ ಅಗತ್ಯ ಇಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಅಂತ ಪಾರ್ಥಿಸುಬ್ಬ 18th ಶತಮಾನದ ಸುಮಾರಿಗೆ ಇದ್ದಂತಹ ವ್ಯಕ್ತಿ, ಕರ್ನಾಟಕದ ಕರಾವಳಿಯ ಎರಡನೇ ರತ್ನತ್ರಯ. ಮೂರನೇ ರತ್ನತ್ರಯ ನಾವೆಲ್ಲ ಅಭಿಮಾನದಿಂದ ಹೇಳಿಕೊಳ್ಳುವ ಮುದ್ದಣ, ನಂದಳಿಕೆ ಲಕ್ಷ್ಮೀನಾರಾಯಣ. ನಾನೇನ್ ಹೇಳಲಿಕ್ಕೆ ಬಯಸ್ತಿದ್ದೆ ಅಂತಂದ್ರೆ, ನಾವು ಯಾರನ್ನ ಕರ್ನಾಟಕದ ಮೂರು ಜನ ರತ್ನತ್ರಯರು ಅಂತ, ಕರಾವಳಿ ಕರ್ನಾಟಕದ ರತ್ನತ್ರಯರು ಅಂತ ಕರಿತೇವೆ, ಅದರಲ್ಲಿ ಪ್ರಮುಖನಾದಂತ ಒಬ್ಬ ವ್ಯಕ್ತಿ ಪಾರ್ಥಿಸುಬ್ಬ ಈ ಕುಂಬಳೆಯವನು ಎನ್ನುವುದು ನಮ್ಗೆ ಯಾವತ್ತೂ ಅಭಿಮಾನ ಆಗ್ಬೇಕು. ಇವತ್ತು ಕೂಡ ಪಾರ್ಥಿಸುಬ್ಬನ ಸ್ಥಾನ ಇನ್ನೂ ಏನೂ ಕಡಿಮೆ ಆಗಿಲ್ಲ. ಇದರ ಜೊತೆಗೆ ಅನೇಕ ಸಂಗತಿಗಳನ್ನು ನಾನು ಮೊನ್ನೆ ಓದ್ತಾ ಇದ್ದ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಸಿಕ್ತು. ಬೇಕಲ ಕೋಟೆಯ ಒಳಗಡೆ ಒಂದು ಕೋರ್ಟ್ ಇತ್ತಂತೆ. ಮೊದಲು ಕಾಸರಗೋಡು ತಾಲೂಕು ಬರೋದಕ್ಕಿಂತ ಮೊದಲು ಬೇಕಲ ತಾಲೂಕು ಅಂತಿತ್ತು ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ. ಆ ಬೇಕಲ ಕೋಟೆಯ ಒಳಗಡೆ ಒಂದು ಕೋರ್ಟ್ ಇತ್ತು. ಆ ಕೋರ್ಟ್ ನಲ್ಲಿ ಒಬ್ರು ಗುಮಾಸ್ತರ ಇದ್ರಂತೆ. ಆ ಕೋರ್ಟ್ ನಲ್ಲಿ ಗುಮಾಸ್ತರ ಹೆಸರು ಕಾ ವಾಸುದೇವ ಭಟ್ಟ. ಆ ವ್ಯಕ್ತಿ ಆ ಕಾಲಕ್ಕೆ ಶಂಕರಾಚಾರ್ಯರ ಮೇಲೆ ಒಂದು ಕನ್ನಡದಲ್ಲಿ ಕೃತಿ ಬರೆದಿದ್ರಂತೆ. ಶಂಕರ ವಿಜಯದ ವಿಶೇಷವನ್ನು ಇಟ್ಟುಕೊಂಡು ಬರದಂತ ಕೃತಿ ಅದು. ಮಂಗಳೂರಿನ ಯಾವುದು ಬ್ರಿಟಿಷ್ ಗವರ್ಮೆಂಟ್ ಪ್ರೆಸ್ ನಲ್ಲಿ ಪ್ರಿಂಟ್ ಆದ ದಾಖಲೆಗಳು 1878 ಇಸ್ವಿಯಲ್ಲಿ. ಈ ತರದ ಹುಡುಕುತ್ತಾ ಹೋದ್ರೆ ಇಂಥ ಅನೇಕ ಸಂಗತಿಗಳು ಈ ಕರ್ನಾಟಕ ದಕ್ಷಿಣ ಕಾಸರಗೋಡಿನ ಈ ಭೂಮಿಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತದೆ. ಹಾಗೆ ಭೂಮಿಯ ರಾಮಕವಿಯ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸುಣಿಸುತ್ತಾರೆ. ಆ ಯಕ್ಷಗಾನವನ್ನು ಪಾರ್ಥಿಸುಬ್ಬನ ಕಥೆಯನ್ನು ಹೇಳ್ತಾ ಹೇಳ್ತಾ ಪಾರ್ಥಿಸುಬ್ಬನ ನಂತರ ಸುಮಾರು 35 ಯಕ್ಷಗಾನ ಕವಿಗಳು 135 ಯಕ್ಷಗಾನ ಪ್ರಸಂಗಗಳನ್ನ ಈ ಭೂಮಿಯಲ್ಲಿ ಬರೆದಿದ್ದಾರೆ ಅಂತ ಸುಣಿಸುತ್ತಾರೆ. ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅದು ಸುಣಿಸಿತಾರ ಬರದ ಕಾಲಕ್ಕಿರ್ಬೋದು, ಅದರ ನಂತರ ಅದು ಇನ್ನಷ್ಟು ವಿಸ್ತಾರ ಆಗಿರುವುದಂತ ಖಂಡಿತ. ಆಮೇಲೆ ಸುಮಾರು ಹೆಸರುಗಳಿವೆ, ನಾನು ಅದನ್ನೆಲ್ಲ ವಿಸ್ತರಿಸಲಿಕ್ಕೆ ಹೋಗುದಿಲ್ಲ. ದೊಡ್ಡ ಒಂದು ಪಟ್ಟಿ ಮಾತ್ರ ಕೊಡದಿದ್ರೆ, ಸಾಸರಗೋಡು ಸುಬ್ರಾಯ, ತೋಟಿ ತಿಮ್ಮಯ್ಯ ಭಟ್ಟ, ಚವರ್ಕಾಡು ಶಂಭು ಜೋಯಿಸ, ಕುದುರೆಪ್ಪಾಡಿ ಈಶ್ವರಯ್ಯ, ಮುಂದೋಡು ನಾರಾಯಣ, ಆಲಂಗೋಡು ರಾಮಕೃಷ್ಣಯ್ಯ, ಬಾಯಾರು ಸಂಕಲ್ಪಯ್ಯ ಭಾಗವತರು. ಬಾಯಾರು ಸಂಕಲ್ಪ ಭಾಗವತರು ಮೊದಲ ಬಾರಿಗೆ ತುಳುವಿನಲ್ಲಿ ಯಕ್ಷಗಾನ ಪ್ರಸಂಗ ಮಾಡಿದವರು. ಕುಂಬಳೆ ನರಸಿಂಹ ನಾಯಕ, ಜತ್ತಿ ಈಶ್ವರ ಭಾಗವತ, ಈ ಭಾಗದ ಮೊದಲ ಕವಿಯತ್ರಿ ಅಂತ ಗುರುತಿಸುವಂತ ಕಡಿಮನೆ ಭಾಗೀರಥಿಯಮ್ಮ. ಈ ಪಟ್ಟಿಗಳೆಲ್ಲ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಗಿದನ್ನೆಲ್ಲ ಓದ್ತಾ ಹೋದ ಹಾಗೆ ನಾವು ನವೋದಯ ಅಂತ ನಾವೇನು ಕರಿತೇವೆ, ನವೋದಯ ಪೂರ್ವದಲ್ಲೇ ಈ ಮಣ್ಣಿನಲ್ಲಿ ಎಂತಹ ಕನ್ನಡದ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ರು ಎನ್ನುವುದು ನಮ್ಗೆ ಸ್ಫೂರ್ತಿ ಕೊಡಬೇಕಾದ ಸಂಗತಿ. ಎರಡನೆಯ ನಾಲ್ಕು ಮುಖ್ಯ ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡೋದು. ಎರಡನೆಯದು ನನಗೆ ಹೇಳಲಿಕ್ಕಿರುವುದು, ನನಗೆ ನನ್ನ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಈಗಾಗಲೇ ಪ್ರಸ್ತಾಪ ಆಯ್ತು, ಕಾಸರಗೋಡಿಗೆ ಇವತ್ತು ಕೂಡ ಜೀವಂತವಾಗಿರುವ ಒಂದು ಪಂಡಿತ ಪರಂಪರೆ ಇದೆ, ಕನ್ನಡ ಪಂಡಿತ ಪರಂಪರೆ ಇದೆ. ಇವತ್ತು ಕೂಡ ಅತ್ಯಂತ ಸ್ಪಷ್ಟವಾದಂತಹ ವಾಕ್ಯರಚನೆಯನ್ನು ಮಾಡಬಲ್ಲಂತಹ ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ. ಮೊನ್ನೆ ಮಂಗಳೂರಿನ ಉಪನ್ಯಾಸದಲ್ಲಿ ಬಿಳಿಮಲೆ ಅವರು ಇಂಟ್ರೆಸ್ಟಿಂಗ್ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ಕೊಡ್ತಾ ಇತ್ತು. ಈಗ ನನಪಿಗೆ ಬರ್ತಾ ಇಲ್ಲ. ಅವರು ಹೇಳಿದ ಒಂದು ಪಾಯಿಂಟ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅವರು ದಾಖಲೆಗಳು ಅವರು ಹೇಳಿದೆ, ಆಮೇಲೆ ಬೇಕಿದ್ರೆ ಖಾಸಗಿಯಾಗಿ ಡಿಸ್ಕಸ್ ಮಾಡಬಹುದು. ನಮ್ಮಲ್ಲಿ SSLC ಅಂತ ಗೊತ್ತಿಲ್ಲ, ಶಾಲಾ ಪಠ್ಯದಲ್ಲಿ ಕನ್ನಡದಲ್ಲಿ ತೇರ್ಗಡೆ ಆಗುವ ವಿದ್ಯಾರ್ಥಿಗಳ ಒಂದು ಸರ್ವೆ ಮಾಡ್ತಾ ಹೋದ್ರೆ, ನಾವು ಯಾವುದನ್ನ ಮಾತೃಭಾಷೆ ಕನ್ನಡದ ಇರುವವರು ತುಂಬಾ ಕಡಿಮೆ ಅಂತ ಹೇಳುವಂತಹ ಈ ಕರಾವಳಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪಾಸ್ ಪರ್ಸೆಂಟೇಜ್ ಹೈಯೆಸ್ಟ್, ಅದು ಬಹುಶಃ 97% ಏನೋ ಬರ್ತದೆ. ಅಚ್ಚ ಕನ್ನಡ ಪ್ರದೇಶ ಅಂತ ಹೇಳುವ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಅದು ಇನ್ನೂ 70 ದಾಟ್ಲಿಲ್ಲ, 70 ಆಸ್ಪಾಸ್ನಲ್ಲಿದೆ. ವೆರಿ ಇಂಟ್ರೆಸ್ಟಿಂಗ್ ಧ್ವನಿಸಿ. ಹಾಗಿದ್ರೆ ಈ ಕರಾವಳಿ ಕರ್ನಾಟಕದಲ್ಲಿ ಶಾಲಾ ಹಂತದಲ್ಲೇ ಒಂದು ಸ್ಪಷ್ಟವಾದ ಕನ್ನಡವನ್ನ ಮಾತನಾಡಲಿಕ್ಕೆ ಬರೀಲಿಕ್ಕೆ ಓದ್ಲಿಕ್ಕೆ ಕಲಿಸಿದಂತ ಒಂದು ಪರಂಪರೆ ಎಲ್ಲಿಂದ ಬಂದದ್ದು ನಮಗೆ? ಖಂಡಿತವಾಗಿಯೂ ಇದರ ಹಿಂದೆ ಒಂದು ಪಂಡಿತ ಪರಂಪರೆಯ ಪ್ರಭಾವ ಅಂತೂ ಇದ್ದೇ ಇದೆ. ನಾನು 3 ದಶಕಗಳಾಯಿತು ನಾನು ಮೂಲಕ ಕಾಸರಗೋಡಿನವನು ಈ ಪುತ್ತೂರಲ್ಲಿ ನೆಲೆಸಿದ್ದೇನೆ. ನಾನು ಕಾಸರಗೋಡು ಮೂಲದವನು, ಎರಡಕ್ಕೂ ಸ್ವಲ್ಪ ಸಂಬಂಧ ಇದೆ ನನಗೆ ಅಂತ ಹೇಳಿದ ನಂತರ ನನಗೆ ಪರಿಚಯದಂತ ಅನೇಕ ಆ ಭಾಗದ ಹಿರಿಯ ವಿದ್ವಾಂಸರುಗಳು ಅನೇಕ ಉಲ್ಲೇಖಗಳನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಈ ಶಾಲೆ ಮಹಾಜನ ಸಂಸ್ಕೃತ ಕಾಲೇಜು ಈಗಾಗಲೇ ಪ್ರಸ್ತಾಪ ಆಯಿತು, ಮದ್ರಾಸ್ ಗವರ್ಮೆಂಟ್ ಇರುವ ಕಾಲಕ್ಕೆ ಇಲ್ಲಿ ಸಂಸ್ಕೃತದ ಶಿರೋಮಣಿ ಮತ್ತು ಕನ್ನಡದ ವಿದ್ವಾನ್ ಪದವಿಯನ್ನು ಕೊಡ್ತಾ ಇದ್ದ ಮಹಾನ್ ವಿದ್ಯಾಲಯ ಇದು.

ಶಾಸ್ತ್ರಗಳ ವ್ಯಕ್ತಿಗಳು ಬಿಳಿಮೇಲೆ ಸರ್ವೇನಾರಾಯಣ ಶಾಸ್ತ್ರಿಗಳ ಮಗ ಡಿ ಎನ್ ಶಂಕರ್ ಭಟ್ಟರು ಇಂಡೈರೆಕ್ಟ್ ಅವರು ಕೂಡ ಕನ್ನಡಕ್ಕೆ ಕೊಟ್ಟ ಕೊಡುಗೆ ನಮಗೆ ಗೊತ್ತೇ ಇದೆ ಇದೆ ಅಂತ ಪರಂಪರೆಯಿಂದ ಪ್ರಾರಂಭವಾದ ಒಂದು ಸಂಸ್ಥೆ ಇದೆ. ಪೆರಡಾಲಕೃಷ್ಣ ಒಂದೊಂದು ಮಣ್ಣಿನ ಕಾಲ 48 ವರ್ಷ ಈ ಶಾಲೆಯಲ್ಲಿ ರಿಟೈರ್ಡ್ ಆದ ನನ್ನದನವು ಕನ್ನಡ ಪಂಡಿತರಾಗಿ ಕೆಲಸ ಮಾಡಿದಂತ ಪೆರಡಾಲಕೃಷ್ಣಯ್ಯರು ಸೃಷ್ಟಿಸಿದ ತಯಾರಿಸಿದ ಪ್ರಕಟಗಳು ಕನ್ನಡ ಪಂಡಿತ ಪ್ರಕಟಗಳು ಈ ಭಾಗದಲ್ಲಿ ಅಲ್ಲಿನ ಅದ್ಭುತ ಪ್ರಭಾವ ಮಾಡಿದೆ. ಅನೇಕ ದಾಖಲೆಗಳಿಗೆ ಕೊಡಬಲ್ಲೆ ಕೈಯಾರ ಅನ್ಯಗಳು ಪೆರಡಾಲಕೃಷ್ಣಯ್ಯರು ಅಮ್ಮೆಮ್ಮೆ ಶಂಕರನಾರಾಯಣ ಮಾಡಿಕೊಂಡ್ರು ಕೃತಿಗಳಲ್ಲಿ ಕೊಟ್ಟ ಪ್ರೊಫೆಸರ್ ಸುಬ್ರಾಯ ಅಪ್ಪಟ್ಟಿ ತುಂಬಾ ಇದೆ ಇದೆ ಅನ್ನೊಂದು ಕಣ್ಮಣ್ಣ ಪರಂಪರೆಯ ಅತ್ಯಂತ ಕೇಂದ್ರವಾಗಿ ಈ ನೀರು ಶಾಲೆ ಶಾಲೆ ಇತ್ತು ಎನ್ನುವುದು ಅವತ್ತು ಇವತ್ತು ನಮಗೆ ತುಂಬಾ ನಾನು ಮೋಹನ ನಾನು ಕ್ಲಾಸ್ಮೇಟ್ಸ್ ನಮ್ಮ ಅಧ್ಯಾಪಕರು ಇದಾವೆ ನಾವು ಹಿಂದೆ ನಮ್ಮ ಹತ್ರ ಹೇಳ್ತಾ ಇದ್ರು ನಮ್ಮ ಮಿಸ್ಟರ್ಗಳು ನಮ್ಗೆ ಇಲ್ಲಿ ಎಲ್ಲೇ ಕ್ಲಾಸ್ನಲ್ಲಿ ಒಂದು ಪೇಪರ್ ಎಕ್ಸ್ಟರ್ನಲ್ ಮಲ್ಲಿ ಒಂದು ಪೇಪರ್ ಎಕ್ಸ್ಟರ್ನಲ್ ಗೊತ್ತಿಲ್ಲ ಆ ಹೊರಗಡೆ ಅದನ್ನು ತಿನ್ಲಿಕ್ಕೆ ಹೋಗ್ತಾ ಇರುವ ಮೈಸೂರ್ ಮೆಡ್ರಾಸ್ ಮಧುರೈಯರು ಪ್ರೊಫೆಸರ್ಗಳೆಲ್ಲ ಒಂದು ಅಭಿಪ್ರಾಯ ಹೇಳ್ತಿದ್ರಂತೆ ಕಾಸರಗೋಡಿನ ವಿದ್ಯಾರ್ಥಿಗಳ ವಾಕ್ಯ ಚೆನ್ನಾಗಿದೆ ಚೆನ್ನಾಗಿದೆ ಜನರಲ್ ಅಭಿಪ್ರಾಯ ಯಾಕೆ ಕಾಸರಗೋಡಿನ ವಿದ್ಯಾರ್ಥಿಗಳ ವಾಕ್ಯ ರಚನೆ ಚೆನ್ನಾಗಿದೆ ನಮ್ಮ ಮಾತೃಭಾಷೆ ಬೇರೆ ನಾವು ಕನ್ನಡವನ್ನು ಬರೆದು ಬರೆದರ್ದು ಇತ್ಯಾದಿಗಳು ಭಾಷಾಶಾಸ್ತ್ರ ನೆಲೆಯಿಂದ ವ್ಯಾಖ್ಯಾನ ಮಾಡಬಹುದು. ಆದರೆ ನನ್ನ ಪ್ರಕಾರ ಇದರ ಹಿಂದೆ ನಮ್ಮನ್ನೆಲ್ಲ ನಡೆಸಿದಂತಹ ಒಂದು ವಿದ್ವಾನ್ ಪರಂಪರೆಯವರ ಪಂಡಿತ ಪರಂಪರೆ ಇಲ್ಲ ಇತ್ತು ಎಂದು ಮಾಡಬಾರ್ದು. ಇನ್ನು ಮೂರನೇ ಅಂಶ ನಾಲ್ಕು ಅಂಶ ಹೇಳಿ ನಮಗೆ ಇನ್ನು ಕಾರ್ಯ ಬಂದರೆ ನವೋದಯ ಸಂದರ್ಭದಲ್ಲಿ ಗೋವಿಂದ ಶುರುವಾಗಿ

ಹಾಡುವ ಹಾಗಾದದ್ದು. ಆ ಎರಡೂ ಹೋರಾಟಗಳದು, ಸ್ವಾತಂತ್ರ್ಯದ ಹೋರಾಟ, ಏಕೀಕರಣದ ಹೋರಾಟ, ಗಡಿನಾಡ ಹೋರಾಟ, ಈ ಹೋರಾಟಗಳಿಗೆ ಕಾಸರಗೋಡಿನವರು ಸ್ಪಂದಿಸಿದ ರೀತಿ ಕೂಡ, ಪುಂಡೂರು ಲಕ್ಷ್ಮೀನಾರಾಯಣ ಪುಣಚಿತ್ತಾರೆ ಇರ್ಬೋದು, ಅದರಲ್ಲೂ ಮತ್ತೆ ಬನಾರಿಯವರು ಸೇರಿಕೊಳ್ಳುತ್ತಾರೆ, ಅದು ಹಾಗೆ ಹೋಗ್ತಾ ಇದೆ. ನಾನು ಮಂಜೇಶ್ವರದ ಒಂದು ಕಾರ್ಯಕ್ರಮದಲ್ಲಿ ಒಂದು ಉಲ್ಲೇಖ ಮಾಡಿದ್ದೆ. ನನಗೆ ನಿರಂಜನರ ಚಿರಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು, ಕಾಸರಗೋಡಿನ ಕನ್ನಡ ಹೋರಾಟ ಕೂಡ ಒಂದು ಕ್ರಿಯೇಟಿವ್ ಆಗಿ ಒಂದು ಕಾದಂಬರಿ ಮೂಲಕ ಅಥವಾ ಒಂದು ಕಾವ್ಯದ ಮೂಲಕ ದಾಖಲಾಗಬೇಕು ಅಂತ. ಇವತ್ತು ಕೂಡ ಕೈಯೂರು ಕ್ರಾಂತಿ ನಮಗೆ ನೆನಪಾಗ್ತಾ ಇರುವುದು ನಿರಂಜನರ ಚಿರಸ್ಮರಣೆ ಮೂಲಕ. ಕಾಸರಗೋಡಿನ ಕನ್ನಡ ಹೋರಾಟದಲ್ಲೂ ಕೂಡ ಬಲಿದಾನಗಳಾಗಿವೆ, ಹೋರಾಟಗಳಾಗಿವೆ, ಬಂಧನಗಳಾಗಿವೆ, ಸಾವು ನೋವುಗಳೆಲ್ಲ ಆಗಿವೆ. ಅನೇಕ ಸಂಗತಿಗಳನ್ನು ಹೇಳಲಿಕ್ಕೆ ಅನೇಕರ ಹತ್ರ ಕಥೆಗಳಿವೆ. ಇದೆಲ್ಲವನ್ನು ಸೇರಿಸಿದಂತಹ ಒಂದು ಮಹಾಕಾವ್ಯ, ಒಂದು ಮಹಾಕಾದಂಬರಿ ಬಂದರೆ ಒಂದಷ್ಟು ವರ್ಷಗಳ ಕಾಲ ಕ್ರಿಯೇಟಿವ್ ಆಗಿದ್ದು ಉಳಿಬಲ್ಲದು. ಆಸಕ್ತರು ನೋಡಬೇಕು ಅಂತ. ಎರಡು ಲೇಖ ಮಾಡಿ ಮುಗಿಸ್ತೇನೆ. ಒಂದು ಬೆಳಗ್ಗೆ ಕೂಡ ಪ್ರಸ್ತಾಪ ಬಂತು, ಬಹುಭಾಷಿಕತೆ ಅಂತ. ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಂಗತಿ ಹೇಳಲಿಕ್ಕಿದೆ. ಬಹುಭಾಷಿಕತೆ, ಸಪ್ತಭಾಷಾ ಸಂಗಮ ಭೂಮಿಯ ಸಪ್ತಭಾಷೆ ಎಲ್ಲರಿಗೆ ಇನ್ನೂ ಜಾಸ್ತಿ ಇದೆ ನಮ್ಮದು. ಇಂಥ ಬಹುಭಾಷಿಕತೆ ಎನ್ನುವುದು ಇಲ್ಲಿನ ಕನ್ನಡ ಸಾಹಿತ್ಯ ಸಂವರ್ಧನೆಗೆ ಪ್ರಯೋಜನ ಆಗಿದೆಯಾ? ಇದು ಡಿಬೇಟೇಬಲ್ ಪ್ರಶ್ನೆ ಅಲ್ಲ, ನಮ್ಮಲ್ಲೇ ನಾವು ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ. ಪಾಸಿಟಿವ್ ಅಂಶಗಳು ತುಂಬ ಇದೆ. ಗಮನಿಸಿ, ಮಲಯಾಳ ಬಿಟ್ಟರೆ ಉಳಿದ ಎಲ್ಲ ಇಲ್ಲಿನ ಭಾಷೆಗಳು, ತುಳು, ಕೊಂಕಣಿ, ಮರಾಠಿ, ಕರಾಡ, ಎಲ್ಲ ಭಾಷೆಗಳು ಕನ್ನಡ ಲಿಪಿಯಲ್ಲಿ ದಾಖಲಾಗಿರೋದು. ಅಷ್ಟರ ಮಟ್ಟಿಗಾದರೂ ಈ ಎಲ್ಲ ಭಾಷಾ ಬೆಳವಣಿಗೆಯಲ್ಲಿ ಕನ್ನಡ ಕೇಂದ್ರವಾಗಿದೆ. ಅನೇಕ ಉಪಸಂಸ್ಕೃತಿಗಳು ಸಾರಾಬು ಬಕರ್ನಂಥವರ ಮೂಲಕ, ಮುಸಲ್ಮಾನ ಇಸ್ಲಾಂ ಸಂಸ್ಕೃತಿಯ ಅಂಶಗಳು ಕನ್ನಡದ ಮೂಲಕ ದಾಖಲಾಗಿವೆ, ಅದು ಗಮನಿಸಬೇಕಾದ್ದು. ಇನ್ನೂ ವಿಶೇಷವಾದ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳು, ತುಳು ಮನೆ ಮಾತಿನ ಪ್ರೊಫೆಸರ್ ಕಮಲಾಕ್ಷ ಅವರು ಕೇರಳದ ಪಾಠಗಳನ್ನು ಅಧ್ಯಯನ ಮಾಡಿ ಕನ್ನಡಕ್ಕೆ ತರುತ್ತಾರೆ. ಅಥವಾ ಮಲಯಾಳ ಮನೆ ಮಾತಿನ ಸುಂದರ ಕೇನಾಜೆಯವರು ತುಳು ಪಾರ್ದನಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಕರಾಡ ಮನೆ ಮಾತಿನ ರಾಧಾಕೃಷ್ಣ ಬೆಳ್ಳೂರು ತುಳು ಛಂದಸ್ಸಿನ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲವರು. ಅಥವಾ ಹವ್ಯಕ ಮನೆ ಮಾತಿನ ಎಲೋಸಿಯಸ್ ಕಾಲೇಜಿನ ಮಹಾಲಿಂಗ ಭಟ್ರು ನಾಣಜ್ಜೇರು ಸುದೆ ತಿರುಗಾಯರಂತ ಒಂದು ಅದ್ಭುತವಾದ ಕಾದಂಬರಿಯನ್ನು ಬರೀತಾರೆ. ಇದು ಹೇಗೆ ಸಾಧ್ಯ ಆಯಿತು? ನಾನು ನಾಲ್ಕು ಉದಾಹರಣೆ ಕೊಟ್ಟೆ, ನಾಲ್ಕಕ್ಕೆ ನಿಲ್ಲುವುದಿಲ್ಲ, ಅದು ಮುಂದುವರಿತದೆ. ಇದು ಈ ಮಣ್ಣಿನ ಬ್ಯೂಟಿ. ಇದನ್ನು ಬಹುಭಾಷಿಕತೆ ಅಂತ ಸಾಹಿತ್ಯದಲ್ಲಿ ಒಪ್ಪಿಕೊಳ್ಬೇಕು. ಇಷ್ಟು ಮಾತ್ರ ಅಲ್ಲ, ಈ ಪರಂಪರೆ ಹಿಂದೆಯೇ ಶುರುವಾಗಿದೆ. ಪೈಗಳ ಮನೆ ಮಾತು ಕೊಂಕಣಿ, ಬೇಂದ್ರೆಯವರ ಮನೆ ಮಾತು ಮರಾಠಿ, ಮಾಸ್ತಿಯವರ ಮನೆ ಮಾತು ತಮಿಳು ಅಂತ ಅಲ್ಲಿಂದ ಶುರು ಮಾಡ್ತೇವೆ. ಕಾಸರಗೋಡು ಎನ್ನುವುದು ಇದರ ಅತ್ಯಂತ ಸಮರ್ಥವಾಗಿ ತಳಮಟ್ಟಕ್ಕೆ ಇದನ್ನು ಹೇಳಿಕೊಂಡು ತಂದಿದೆ ಎನ್ನುವುದನ್ನು ಉಲ್ಲೇಖಿಸಲಿಕ್ಕೆ. ಇನ್ನು ಕೊನೆಯದಾಗಿ ಮೋಹನ ಗಮನಿಸಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಕಾಸರಗೋಡು ಕನ್ನಡ ಅಂತ ಒಂದು ಅಸ್ಮಿತೆಯನ್ನು ಗುರುತಿಸಲಿಕ್ಕೆ ಸಾಧ್ಯವೇ? ನಾವು ತುಂಬ ಕನ್ನಡಗಳನ್ನು ಹೇಳ್ತೇವೆ. ಈಗಂತೂ ಕಾಸರಗೋಡಿನ ಕನ್ನಡ ಅಂತಂದರೆ ಇವತ್ತಿನ ಇದೊಂದು ಕುತೂಹಲದ ಪ್ರಶ್ನೆ, ಅಗೇನ್ ಡಿಬೇಟೇಬಲ್ ಅಲ್ಲ, ನಮಗೆ ನಾವೇ ಕೇಳಿಕೊಳ್ಬೇಕಾದ ಪ್ರಶ್ನೆ. ಇವತ್ತಿನ ಜನಬಳಕೆಯ ಕನ್ನಡದಲ್ಲಿ ಧಾರಾಳವಾಗಿ ಮಲಯಾಳ ಶಬ್ದ ತುಂಬಿಕೊಂಡಿದೆ. ನಮಗೆ ಅದನ್ನು ಗೆರೆ ಎಳಿಲಿಕ್ಕೆ ಕಷ್ಟ ಆಗುವಷ್ಟು. ಒಂದು 25 ವರ್ಷ ಹಿಂದೆ ಕಾಸರಗೋಡಿಗೆ ಬಂದಾಗ ಕೇಳುತ್ತಾ ಇದ್ದ ಕನ್ನಡಕ್ಕೂ ಇವತ್ತಿನ ಕನ್ನಡಕ್ಕೂ ತುಂಬ ವ್ಯತ್ಯಾಸಗಳಿವೆ. ಕಾರಣಗಳು ತುಂಬ ಇರ್ಬೋದು. ಅದೇ ಕಾಸರಗೋಡು ಕನ್ನಡ ಅಂತ ಹೇಳುವ ಒಂದು ಅಸ್ಮಿತೆಯ ಹುಡುಕಾಟವನ್ನು ಇಟ್ಕೊಂಡ್ರೆ, ತಳಂಗರೆ ಶಾಸನದ ಅಧ್ಯಯನ ಮಾಡುವಾಗ ಪ್ರೊಫೆಸರ್ ಶ್ರೀಕೃಷ್ಣ ಭಟ್ರವರು ಕೆಲವು ಶಬ್ದಗಳನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲಿ ಬರುವ ಓಡಿಲ ಮನೆ, ಒಳವಿ, ಕನ್ಯಾದಾನ ಇಂಥ ಶಬ್ದಗಳು ಕರ್ನಾಟಕದ ಯಾವ ಕನ್ನಡ ಶಾಸನದಲ್ಲೂ ಇಲ್ಲ, ಅದು ಇಲ್ಲಿ ಮಾತ್ರ ಕಂಡು ಬಂದದ್ದು. ಅಲ್ಲಿಂದ ಪ್ರಾರಂಭ ಆಗಬೇಕಾದಂಥ ಒಂದು ಕಾಸರಗೋಡು ಕನ್ನಡದ ಐಡೆಂಟಿಟಿ. ಮುಂದೆ ಅಂಥ ಅನೇಕ ಪದ್ಯಗಳು ನಮಗೆ ಅಧ್ಯಯನ ಮಾಡುವಾಗ ಪ್ರೊಫೆಸರ್ನಂಥವ್ರು ಹೇಳ್ತಾ ಇದ್ರು, ಗಮನಿಸಿ ನೀವು, ಕಾಸರಗೋಡಿನ ಕನ್ನಡದಲ್ಲಿ ಕರ್ಮಣಿ ಪ್ರಯೋಗ ಜಾಸ್ತಿ. ಈ ಥರದ ಸಂಗತಿಗಳನ್ನು ಉಲ್ಲೇಖ ಮಾಡ್ತಾ ಇವತ್ತೇನಾದರೂ ಕಾಸರಗೋಡು ಕನ್ನಡ ಅಂತ ನಮಗೆ ತೋರಿಸಲಿಕ್ಕೆ ಸಾಧ್ಯವೇ? ಮೋಹನ್ ಕುಂಟಾರ್ ಒಂದು ಪುಸ್ತಕ ಬರೆದಿದ್ದಾರೆ.

0: ಕಾಸರಗೋಡಿನ ಕನ್ನಡಂಗಳು ಅವರೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂತಂದರೆ ಕಾಸರಗೋಡಿನ ಒಂದು ಐದಾರು ಸಮುದಾಯಗಳು ಮಾತೃಭಾಷೆ ಕನ್ನಡ ಇರೋರಿದ್ದಾರೆ. ಆ ಕನ್ನಡಗಳ ಬಗ್ಗೆ ಅವರು ತೌಲೋನಿಕವಾಗಿ ಅಧ್ಯಯನ ಮಾಡಿದ್ದಾರೆ. ಆದರೆ ಇವತ್ತು ನಮಗೆ ತೋರಿಸ್ಕೊಡ್ಲಿಕ್ಕೆ, ಈಗ ಮೈಸೂರು ಕನ್ನಡ, ಧಾರವಾಡ ಕನ್ನಡ ಅಂತ ಹೇಳುವ ಹಾಗೆ ಕಾಸರಗೋಡು ಕನ್ನಡ ಅಂತ ತೋರಿಸ್ಲಿಕ್ಕೆ, ಭಾಷೆಯ ಮಟ್ಟಿಗೆ ತೋರಿಸ್ಲಿಕ್ಕೆ ನಮಗೆ ಸಾಧ್ಯವೇ? ನಾನು ಇಲ್ಲೇ ಒಂದು ಉಲ್ಲೇಖ ಮಾಡಿ ಮುಗಿಸ್ತೇನೆ. ನಮ್ಮ ಕಾಸರಗೋಡು ಮಲಯಾಳಂ ಅಂತ ತುಂಬ ಜನಪ್ರಿಯ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನಮ್ಮ ಸ್ನೇಹಿತರೊಬ್ಬರು ನಾಣಜ್ಜೇರ ಸುದೇತಿರುಗಾಯರೆ ಎನ್ನುವ ತುಳು ಕಾದಂಬರಿಯನ್ನು ಕಾಸರಗೋಡು ಮಲಯಾಳದಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ನಾಣುಮುತ್ತಶನ್ ಪೊಯ ತಿರ್ಚಿಟ್ಟು, ಆ ಶಬ್ದ ಗಮನಿಸಿ, ನಾಣುಮುತ್ತಶನ್ ಪೊಯ ತಿರ್ಚಿಟ್ಟು ಎನ್ನುವ ಹೆಸರಿನಲ್ಲಿ ಮಲಯಾಳಕ್ಕೆ ಅನುವಾದ ಮಾಡಿದ್ದಾರೆ. ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನಾನು ಅನುವಾದ ಮಾಡಿರೋದು ಕಾಸರಗೋಡು ಮಲಯಾಳದಲ್ಲಿ. ನಮಗೆ ಕಾಸರಗೋಡು ಕನ್ನಡ, ಕಾಸರಗೋಡು ಮಲಯಾಳದಲ್ಲಿ ಸಿನಿಮಾ ಕೂಡ ಬಂದಿದೆಯಂತೆ. ಕಾಸರಗೋಡು ಕನ್ನಡ ಅಂತ ಹೇಳುವಂತಹ ಒಂದು ಐಡೆಂಟಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಇದ್ರೆ ಅದರ ಸ್ವರೂಪಗಳು ಹೇಗಿರ್ಬೋದು? ಅನೇಕ ಖುಷಿ ಪಡುವ ಸಂಗತಿಗಳಿವೆ. ಅನುವಾದ ಕ್ಷೇತ್ರ ಅಂತೂ ತುಂಬ ಇದೆ, ನಾನು ಅಲ್ಲಿಗೆ ಟಚ್ ಮಾಡ್ತಾ ಇಲ್ಲ. ಸಾಕಷ್ಟು ಅನುವಾದಗಳು, ಒಂದು ಕಾಲಕ್ಕೆ ನಾವು ಮಾತಾಡ್ತಿದ್ದೆವು ಮಲಯಾಳದಿಂದ ತುಂಬ ಕತೆ ಕಾದಂಬರಿಗಳು ಕನ್ನಡಕ್ಕೆ ಬರ್ತವೆ, ಕನ್ನಡದಿಂದ ಆಚೆಗೆ ಹೋಗ್ತಾ ಇಲ್ಲ ಅಂತ. ಈಗ ಆ ನೋವು ಕೂಡ ಇಲ್ಲ. ಈಗ ಸಾಕಷ್ಟು ಸಣ್ಣ ವ್ಯತ್ಯಾಸ ಇರ್ಬೋದು, ಆದರೆ ಮೊದಲಿಗಿಂತ ಎಷ್ಟೋ ಕನ್ನಡ ಕೃತಿಗಳು ಮಲಯಾಳಕ್ಕೆ ಹೋಗ್ತವೆ. ಕನ್ನಡದ ಪತ್ರಿಕೆಗಳು ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿವೆ. ಯಕ್ಷಗಾನ ತಂಡಗಳು, ಕಲಾವಿದರು, ತಾಳಮಂದಲೆಗಳು, ಇದೆಲ್ಲ ಕಾಸರಗೋಡು ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಸ್ವರೂಪವನ್ನು ಕೊಟ್ಟಿವೆ. ಕನ್ನಡ ಸಾಹಿತ್ಯ ಪರಿಷತ್ತು, ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಲೇಖಕರ ಸಂಘವೂ ಸೇರಿದ ಹಾಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಖುಷಿ ಕೊಡುವಂಥ ಸಂಗತಿ, ಕೇರಳದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೆಲವೇ ಪ್ರಶಸ್ತಿಗಳು ಕರಾವಳಿಗೆ ಬಂದದ್ದು. ನನ್ನ ಹತ್ರ ಸ್ಟ್ಯಾಟ್ಸ್ ಇದೆ, ಇತ್ತೀಚೆಗೆ ಬೇಡ, ಅದರಲ್ಲಿ ಎರಡು ಪ್ರಮುಖ ಪ್ರಶಸ್ತಿಗಳು ಬಂದದ್ದು ಕಾಸರಗೋಡು ಮೂಲದವರಿಗೆ. ಒಂದು ಕೆ ವಿ ತಿರುಮಲೇಶ್ವರಿಗೆ, ಇನ್ನೊಂದು ಗೋಪಾಲಕೃಷ್ಣ ಪೈ ಅವರಿಗೆ. ಇನ್ನೊಂದು ಅನುವಾದಕ್ಕೆ ಕೊಡುವಂಥ ಪ್ರಶಸ್ತಿ ನಾ ದಾಮೋದರ ಶೆಟ್ಟರಿಗೆ ಬಂತು, ಅವರು ಕಾಸರಗೋಡಿನವರೇ. ಖುಷಿ ಕೊಡುವಂಥ ಅಂತ ಅನೇಕ ಸಂಗತಿಗಳಿವೆ. ಕನ್ನಡಕ್ಕೆ ಮೂರು ರಾಷ್ಟ್ರ ಕವಿಗಳು ಇರೋದು, ಅದರಲ್ಲೊಬ್ಬರು ನಮ್ಮವರು ಗೋವಿಂದ ಪೈಗಳು. ಯಾಕೆ ಈ ಉಲ್ಲೇಖಗಳನ್ನು ಮಾಡ್ತಾ ಇರುವುದು ಅಂತಂದರೆ, ತುಂಬ ಇಂಥ ಕಾರ್ಯಕ್ರಮಗಳ ಮೂಲಕ, ಇಂಥ ಮಾತಿನ ಮೂಲಕ ನಮಗೆ ನಮ್ಮ ಕೆಲಸಗಳಿಗೆ ಒಂದು ಸ್ಫೂರ್ತಿ ದೊರಕಬೇಕು ಅಂತ. ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭವಾಗಿದೆ, ನನ್ನ ಹತ್ರ ಪಟ್ಟಿ ಇದೆ, ವಿವರಿಸಲಿಕ್ಕೆ ಸಮಯ ಇಲ್ಲ. ಈಗ ತುಂಬ ಜನ ಕಾಸರಗೋಡು ಮೂಲದವರು ಹೊರಗಡೆ, ಕಾಸರಗೋಡಿನ ಹೊರಗಡೆ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ಹೋದವರಲ್ಲಿ ಕೆಲವರು ವಾಪಸ್ ಬರ್ತಾ ಇದ್ದಾರೆ. ಎದುರುಗಡೆ ಪ್ರಮೀಳಕ್ಕ ಇದ್ದಾರೆ, ಪ್ರಮೀಳಾ ಮಾಧವ್ ಅವರು. ಸುದೀರ್ಘ ಕಾಲ ಬೆಂಗಳೂರಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದವರು ಈಗ ಮತ್ತೆ ವಾಪಸ್ ಬಂದು ಕಾಸರಗೋಡಿನ ಕೆಲಸವನ್ನು, ಕನ್ನಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೋಹನ್ ಕುಂಟಾರ ಸುದೀರ್ಘ ಕಾಲ ಹಂಪಿಯಲ್ಲಿದ್ದವರಿಗೆ ಮತ್ತೆ ಕುಂಟಾರಿಗೆ ಒಂದೇನು ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಇದು ಒಂದು ಹೊಸ ಬೆಳವಣಿಗೆ. ಈ ಎಲ್ಲ ಸಂಗತಿಗಳನ್ನು ನಾವು ಗಮನಿಸ್ತಾ ಹೋದರೆ ಸಂಭ್ರಮ ಪಡುವ ಅನೇಕ ಘಟಕಗಳು, ಸಂಗತಿಗಳು ಇದು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡ್ರೆ ನಮಗೆ ಇನ್ನಷ್ಟು ಖುಷಿ ಪಡಲಿಕ್ಕೆ, ನಾವು ಮಾಡ್ತಾ ಇರುವ ಕೆಲಸಗಳನ್ನು ಇನ್ನಷ್ಟು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ತಗೊಂಡೋಗ್ಲಿಕ್ಕೆ ನಮಗೆ ಸಾಧ್ಯ ಅಂತ ಭಾವಿಸ್ತಾ ಎಲ್ರಿಗೂ ನಮಸ್ಕಾರ.
1: ತಳಂಗರಿಯ ಶಾಸನದಿಂದ ತೊಡಗಿ ಕಾಸರಗೋಡಿನ ಸಾಹಿತ್ಯದ ಚತುರ್ಮುಖಗಳ ಸ್ಥೂಲ ಅವಲೋಕನವನ್ನು ಮಾಡಿದಂತಹ ಡಾಕ್ಟರ್ ವರದರಾಜಚಂದ್ರಗಿರಿ ಅವರಿಗೆ ವಂದನೆಗಳು.

ಹೆಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂ ಕುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿಶೇಷ ದಿನಗಳ ಬಗ್ಗೆ, ಹಾಗೆಯೇ ಒಂದಿಷ್ಟು ಏನಾದರೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದೆವು. ಸೊ ಇವತ್ತಂದು ಸೆಪ್ಟೆಂಬರ್ 28 ಆಗ್ತಾ ಇದೆ. ಸೊ ಇನ್ನು ದಸರಾ ಹತ್ತಿರ ಬರ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೂ ಕೂಡ ಶಾಲೆಗೆ ಕಾಲೇಜಿಗೆ ರಜೆ ಕೊಡುವಂತಹ ಸಮಯವೂ ಕೂಡ ಹೌದು ಹತ್ತಿರ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತಾ ಇಲ್ಲ. ಆದರೆ ಇವತ್ತು ಸೆಪ್ಟೆಂಬರ್ 28. ಸೊ ಇವತ್ತು ಒಂದಿಷ್ಟು ವಿಶೇಷ ದಿನಗಳು ಅಂತ ಕೂಡ ಇದೆ. ರೇಬಿಸ್ ದಿನ ಅಂತ ಕೂಡ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜಾಗೃತಿಯನ್ನು, ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತಿನ ದಿನಗಳಲ್ಲಿ ಕೂಡ ಮಾಡಲಾಗ್ತಾ ಇದೆ. ಸೊ ರಾಷ್ಟ್ರೀಯ ಒಂದು ಉತ್ತಮ ನೆರೆಹೊರೆಯವರ ದಿನ ಅಂತ ಕೂಡ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಸೊ ನೆರೆಹೊರೆಯವರು ಯಾವ ರೀತಿಯಲ್ಲಿರಬೇಕು, ಹೇಗಿರಬೇಕು, ಇದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಾನು ಬೇರೆ ಕಾರ್ಯಕ್ರಮದಲ್ಲಿ ಕೂಡ ಮಾಡ್ತಾ ಬಂದಿದ್ದೆ. ಸೊ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಫೋಕ್ ದಿನ, ಕುಟುಂಬ ಮತ್ತು ಸಮುದಾಯದ ದಿನ, ಅಂತಾರಾಷ್ಟ್ರೀಯ ತಿಳಿಯುವ ಹಕ್ಕು ದಿನ, ಈ ರೀತಿ ಒಂದಿಷ್ಟು ಆಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ನೆರೆಹೊರೆಯವರು. ಬಹುಶಃ ಇದನ್ನು ಕನ್ನಡದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಮಾತನಾಡಬೇಕು ಅಂತ ತುಂಬ ಉತ್ಸುಕನೂ ಕೂಡ ಆಗಿದ್ದೀನಿ. ಯಾಕಂದರೆ ನೆರೆಹೊರೆಯವರು ಅಂತ ಕೂಡ ಬಂದಾಗ, ಸೆಪ್ಟೆಂಬರ್ 28 ಅಂತ ಕೂಡ ಬಂದಾಗ, ಇಂಟರ್ನ್ಯಾಷನಲ್ ಗುಡ್ ನೇಬರ್ ಡೇ ಅಂತ ಕೂಡ ಆಚರಣೆ ಮಾಡುವಂಥದ್ದು ಕೂಡ ಇದೆ ಇವತ್ತೇ. ಆದರೆ ಇಂಡಿಯಾದಲ್ಲಿ ಭಾರೀ ಕಡಿಮೆ. ಆದರೆ ಹೊರಗಿನ ದೇಶಗಳಲ್ಲಿ ಕೆನಡಾ, ಬ್ರಿಟನ್, ಇಟಲಿ, ಸೊ ಈ ರೀತಿ ದೊಡ್ಡ ದೊಡ್ಡ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿಯೂ ಕೂಡ ಇದನ್ನು ಬಹಳಷ್ಟು ವಿಜೃಂಭಣೆಯಿಂದ ಕೂಡ ಆಚರಿಸ್ತಾರೆ. ಸೊ ಜನರು ತಮ್ಮ ನೆರೆಹೊರೆಯವರೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳೋಕೆ, ಪರಸ್ಪರ ಸಹಕಾರವನ್ನು ನೀಡಲಿಕ್ಕೆ, ಒಂದು ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸಲಿಕ್ಕೆ ಈ ದಿನವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ನಮಗೆ ಖಂಡಿತವಾಗಿಯೂ ಕೂಡ ಗೊತ್ತೇ ಇರುತ್ತೆ, ಪಕ್ಕದ ಮನೆಯವರು ಚೆನ್ನಾಗಿದ್ದರೆ ನಮಗೂ ನೆಮ್ಮದಿ ಅಂತಾರಲ್ಲ, ಅದೇ ನೆರೆಹೊರೆಯವರ ಬಾಂಧವ್ಯವನ್ನು ಸಂಭ್ರಮಿಸುವ ದಿನ ಅಂತ ಕೂಡ ಇವತ್ತು ನಾವು ನೋಡ್ಬೋದು. ಸೊ ಈ ದಿನವನ್ನು ಮೊದಲು 1970ರ ದಶಕದಲ್ಲಿ ಅಮೆರಿಕದಲ್ಲಿ ವೆಸ್ ಸ್ಟೇಪಲ್ಸ್ ಎಂಬವರಿಂದ ಪ್ರಾರಂಭವನ್ನು ಮಾಡ್ತಾರೆ. ನಂತರ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದಾದ್ಯಂತ ಆಚರಿಸಲಿಕ್ಕೆ ಶುರು ಕೂಡ ಮಾಡ್ತಾರೆ. ಆದರೆ ಪ್ರತಿಯೊಂದು ಧರ್ಮ ಗ್ರಂಥಗಳು ಕೂಡ ಹೇಳುವಂಥದ್ದು ಇದಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿದೆ, ನೀವು ಪರಸ್ಪರ ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ಇರಿ ಅಂತ. ಪ್ರತಿಯೊಂದು ಧರ್ಮ ಗ್ರಂಥಗಳು ಕೂಡ ಅದನ್ನೇ ಹೇಳುತ್ತೆ. ಆದರೆ ಈ ದಿನ 1970ರ ದಶಕದಲ್ಲಿ ಆರಂಭವಾಗುತ್ತೆ, ನಂತರದಲ್ಲಿ ಪ್ರಪಂಚದಾದ್ಯಂತ ಆಚರಣೆ ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದಿರತಕ್ಕಂತಹ ನಮ್ಮ ಧರ್ಮಗ್ರಂಥಗಳು, ನಮ್ಮ ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಎಲ್ಲ ಸಿಖ್, ಜೈನ, ಪಾರ್ಸಿ, ಪ್ರತಿಯೊಂದು ಧರ್ಮಗ್ರಂಥಗಳು ಕೂಡ ಈ ನೆರೆಹೊರೆಯವರ ಬಗ್ಗೆ ಬಹಳಷ್ಟು ಉತ್ತಮವಾದ ಉಲ್ಲೇಖವನ್ನೇ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಕ್ರೈಸ್ತ ಧರ್ಮದಲ್ಲೂ ಕೂಡ ಇದೆ, ನಿನ್ನ ನೆರೆಹೊರೆಯವರನ್ನು ಪ್ರೀತಿಸುವಂತ. ಸೊ ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಇದೆ, ಸರ್ವೇ ಜನ ಸುಖಿನೋ ಭವಂತಂತ ಅಲ್ವಾ. ಅಂದರೆ ಎಲ್ಲರೂ ಕೂಡ ಪ್ರಜೆಗಳು ಸುಖವಾಗಿರಬೇಕು ಅಂತ, ಅಲ್ಲಿ ಒಂದೇ ಧರ್ಮ ಮಾತ್ರ ಸುಖವಾಗಿರಬೇಕು ಅಂತ ಕೂಡ ಭಗವದ್ಗೀತೆ ತಿಳಿಸಿಲ್ಲ, ಎಲ್ಲರೂ ಕೂಡ ಸುಖವಾಗಿರಬೇಕು ಅಂತ. ಹಾಗೆಯೇ ಮತ್ತೊಂದು ಕಡೆ ಇಸ್ಲಾಂ ಧರ್ಮದಲ್ಲಿ ಕೂಡ ನಿನ್ನ ನೆರೆಹೊರೆಯವನು ಏನು ಹಸಿದಿರುವಂಥ ಸಂದರ್ಭದಲ್ಲಿ ನೀನು ಹೊಟ್ಟೆ ತುಂಬ ಉಣ್ಣುವವನು ನೀನು ಸತ್ಯವಿಶ್ವಾಸಿ ಅಲ್ಲ, ಅಂದರೆ ನೀನು ಒಬ್ಬ ಮುಸ್ಲಿಮನಲ್ಲ ಅಂತ ಹೇಳಿಕೊಂಡು. ಸೊ ಆ ರೀತಿಯು ಕೂಡ ಧರ್ಮಗ್ರಂಥವನ್ನು ಕೂಡ ನೋಡ್ಬೋದು. ಸೊ ಇದು ಎಲ್ಲವೂ ಕೂಡ ಒಂದು ಉತ್ತಮವಾದ ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ತಾ ಇರುವಂಥದ್ದು. ಸೊ ಹಾಗೆಯೇ ಸಿಖ್ ಧರ್ಮದಲ್ಲೂ ಕೂಡ, ಬೌದ್ಧ ಧರ್ಮದಲ್ಲಿ, ಜೈನ ಧರ್ಮದಲ್ಲೂ ಕೂಡ ಬಹಳಷ್ಟು ಉಲ್ಲೇಖಗಳನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ಬೋದು. ಯಾಕಂತ ಹೇಳಿದರೆ ನೆರೆಹೊರೆಯವರು ಇರುವುದರಿಂದಲೇ ಪಕ್ಕದ ಮನೆಯವರು ಕೂಡ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಇರ್ತಾರೆ. ಸೊ ಅವ್ರ ಜೊತೆಗೆ ಸಣ್ಣ ಪುಟ್ಟ ಕೆಲವೊಂದು ವಿಚಾರಗಳಲ್ಲಿ ಜಗಳ ಮಾಡಿಕೊಂಡ್ರೆ ಕಷ್ಟದ ಸಂದರ್ಭದಲ್ಲಿ ಕೂಡ ನಿಮಗೆ ಮುಳುವಾಗಿ ಪರಿಣಮಿಸಬಹುದು ಅಲ್ವಾ. ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಒಂದು ಉತ್ತಮವಾದ ಸಂಬಂಧವನ್ನು ಹೊಂದಿಕೊಳ್ಳುವಂಥದ್ದು, ಪ್ರೀತಿ ಸೌಹಾರ್ದತೆಯನ್ನು ಹೆಚ್ಚಿಸುವುದೇ ಉತ್ತಮ ಒಂದು ನೆರೆಹೊರೆಯವರ ಲಕ್ಷಣ. ಹಾಗೆಯೇ ಅದಕ್ಕೆ ಬೇಕಾಗಿ 28 ಸೆಪ್ಟೆಂಬರ್ ಅಂತ ಹೇಳಿಕೊಂಡು ಅಂತಾರಾಷ್ಟ್ರೀಯವಾಗಿ ಒಂದು ಉತ್ತಮ ನೆರೆಹೊರೆಯವರ ದಿನ ಅಂತ ಕೂಡ ಆಚರಣೆ ಮಾಡುವಂಥದ್ದು, ಅದೇ ಇವತ್ತಿನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಯಾಕಂದರೆ
ಇವತ್ತು ಎಲ್ಲರೂ ಕೂಡ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಸ್ಮಾರ್ಟ್ಫೋನ್ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸ್ಕ್ರೋಲ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಹಾಗೆಯೇ ಇನ್ನೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ನಾವು ಸ್ಕ್ರೋಲ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಪಕ್ಕದ ಮನೆಯಲ್ಲಿ ಯಾರು ನೆಂಟರು ಬಂದರು, ಪಕ್ಕದ ಮನೆಯಲ್ಲಿ ಕಷ್ಟ ಸುಖ ಏನು, ಅದು ಕೂಡ ಗೊತ್ತೇ ಆಗದಂತಹ ದಿನವೂ ಕೂಡ ಹೌದು. ಹಿಂದೆ ಎಲ್ಲ ಹಾಗಲ್ಲಲ್ವಾ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಫೋನ್ ಇರಲಿಲ್ಲ, ಪಕ್ಕದ ಮನೆಯವರು ಯಾರು ಬಂದರೂ ಕೂಡ ಗೊತ್ತಾಗ್ತಾ ಇತ್ತು, ಅಂದರೆ ಮತ್ತೊಂದು ಮನೆಯವರಿಗೆ. ಸೊ ಇವತ್ತು ಯಾರು ಏನು ಬಂದರೂ ಕೂಡ ಪಕ್ಕದ ಮನೆಯಲ್ಲಿ ಏನಾದರೊಂದು ಸ್ಫೋಟ ಸಂಭವಿಸಿದರೂ ಕೂಡ, ಗ್ಯಾಸ್ ಏನಾದರೊಂದು ಸಂಬಂಧ ಲೀಕ್ ಆದರೂ ಕೂಡ, ಅಥವಾ ಪಕ್ಕದ ಮನೆಯಲ್ಲಿ ಅದೇನೇ ಕೊಲೆ ಆದರೂ ಅಥವಾ ಏನೇ ಗಲಾಟೆ ಆದರೂ ಇವತ್ತು ಗೊತ್ತಾಗದಂತಹ ಪರಿಸ್ಥಿತಿ. ಸೊ ಅದನ್ನೇ ತುಂಬ ಚೆನ್ನಾಗಿ ಇವತ್ತಿನ ವಾಟ್ಸಪ್ನಲ್ಲಿ ಕೂಡ ಬರ್ತಾ ಇರುತ್ತೆ ಕೆಲವೊಂದಿಷ್ಟು ವಿಡಿಯೋಗಳು. ಈ ಬೆಕ್ಕು ಅದು ಇದು ಎಲ್ಲವೂ ಕೂಡ ಪಕ್ಕದ ಮನೆಯವರ ಜಗಳವನ್ನು ನೋಡಲಿಕ್ಕೆ ಹೊರಗಡೆ ಬಂದು ಕೂತ್ಕೊಂಡು ನೋಡುವಂಥದ್ದು. ಸೊ ಅದೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲದಂಥ ಕಾಲದಲ್ಲಿ, ಆದರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋದರೆ, ಸೊ ಇದೇ ಬಿಗ್ ಬಾಸ್ ಅದರಲ್ಲಿ ಕೂಡ ಎಲ್ಲ ಹೊಡೆದಾಟ ಬಡಿದಾಟ, ಇನ್ನೊಬ್ಬರು ಮತ್ತೊಬ್ಬರು ಮೇಲೆ ಮೇಲೆ ಎರಗುವಂಥದ್ದು ಈ ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಸೊ ಅದನ್ನೇ ನೋಡಿಕೊಂಡು ಕಾಲ ಕಳೆಯುವಂತಹ ದಿನ ಆಗಿಬಿಟ್ಟಿದೆ ಈಗ ನಮ್ಮದು ಅಲ್ವಾ. ಸೊ ಹಾಗಾಗಿ ಸೊ ಪಕ್ಕದ ಮನೆಯವರ ಕಷ್ಟ ಸುಖ ಏನು ಅಂತ ಇನ್ನೊಂದು ಮನೆಯವರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡೇ ಉತ್ತಮ ನೆರೆಹೊರೆಯವರ ದಿನ ಅಂತ ಕೂಡ ಆಚರಣೆ ಮಾಡುವಂಥದ್ದು. ತುರ್ತು ಪರಿಸ್ಥಿತಿಯಿಂದ ಬರುತ್ತೆ ನೋಡಿ, ಒಂದು ಹೆಲ್ತ್ ಎಮರ್ಜೆನ್ಸಿ, ಹಾರ್ಟ್ ಅಟ್ಯಾಕ್ ಆಯಿತು, ಇನ್ನೊಂದಾಯಿತು, ಅಥವಾ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ ಆಯಿತು, ಆಗ ಬೇರೆ ಯಾವುದೇ ಒಂದು ಸಹಾಯಕ್ಕೆ ನಮಗೆ ಮೊದಲು ಓಡಿ ಬರುವುದು ಎಲ್ಲೋ ಒಂದು ದೂರದಲ್ಲಿರತಕ್ಕಂತಹ ಸಂಬಂಧಿಕರಲ್ಲ, ಪಕ್ಕದ ಮನೆಯವರೇ. ಅವರೇ ಬರಬೇಕಾಗತ್ತೆ, ಅವರೇ ನಮಗೆ ಏನಾದರೂ ಒಂದು ಇವಾಗ ಕೈ ಕಾಲೆಲ್ಲ ಮುರಿದುಕೊಂಡ್ರೆ ಏನಾದರೂ ಒಂದು ಮೂಲೆ ಗುಂಪಾದರೂ ಕೂಡ ಪಕ್ಕದ ಮನೆಯವರೇ ಬಂದು ಏನಾದರೂ ಒಂದು ಕೊಡಬೇಕಾಗತ್ತೆ. ಅಥವಾ ತನ್ನ ಮನೆಯಲ್ಲಿ ಏನಾದರೂ ಒಂದು ಸಮಥಿಂಗ್ ವೆಜಿಟೇಬಲ್ ಅಂದರೆ ಒಂದು ತರಕಾರಿ ಏನಾದರೂ ಒಂದು ಮಿಸ್ ಆಗಿಬಿಟ್ರೆ, ಒಂದು ಲಿಂಬೆ ಬೇಕು ಅಂತ ಹೇಳಿದರೆ, ಅಥವಾ ಸ್ವಲ್ಪ ಅರಿಶಿನ ಹುಡಿ ಬೇಕು ಅಂತ ಹೇಳಿದರೆ, ಅಥವಾ ಒಂದು ಸಕ್ಕರೆ, ಒಂದು ಉಪ್ಪು ಬೇಕು ಅಂತ ಹೇಳಿದರೆ ಪಕ್ಕದ ಮನೆಯವರ ಹತ್ರನೇ ನಮ್ಮ ಮಕ್ಕಳನ್ನು ಕಳಿಸಿಬಿಡ್ತೀವಿ, ನೋಡು ಅಲ್ಲಿಂದ ಒಂದು ಸ್ವಲ್ಪ ಉಪ್ಪು ತಗೊಂಡು ಬಾ, ನಾನು ನಾಳೆ ಕೊಡ್ತೀನಿ ಅಂತ ಹೇಳು, ಅಥವಾ ಅಲ್ಲಿಂದ ಸ್ವಲ್ಪ ಸಕ್ಕರೆ ತಗೊಂಡು ಬಾ, ನಾನು ನಾಳೆ ಕೊಡ್ತೀನಿ ಅಂತ ಹೇಳು, ಅಥವಾ ಹಾಲು ತಗೊಂಡು ಬಾ, ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಇದ್ದರೆ ತಗೊಂಡು ಬಾ, ನಾನು ನಾಳೆ ನಿಮಗೆ ಅಥವಾ ಇವತ್ತು ಕೊಡ್ತೀನಿ ಅಂತ ಹೇಳು ಅಂತ. ಸೊ ಈ ರೀತಿಯೇ ಅದು ಪಕ್ಕದ ಮನೆಯವರೇ ಮೊದಲು ನಮಗೆ ಪ್ರಾಶಸ್ತ್ಯ ಅಲ್ವಾ. ಸೊ ಹಾಗಾಗಿ ಪಕ್ಕದ ಮನೆಯವರಿಗೆ ಮುಖದ ಮೇಲೆ ಒಂದು ಪುಟ್ಟ ನಗೆಯಿಂದ ಒಂದು ಗುಡ್ ಮಾರ್ನಿಂಗ್ ಯಾವತ್ತೂ ಕೂಡ ಹೇಳುವಂಥದ್ದು, ಒಂದು ನಮಸ್ಕಾರ ಹೇಳುವಂಥದ್ದು, ನಮ್ಮ ಮನೆಯಲ್ಲಿ ಮಾಡಿದ ಒಂದು ವಿಶೇಷ ತಿಂಡಿಯನ್ನು, ಕಾಫಿಯನ್ನು ಅವರ ಜೊತೆಗೆ ಹಂಚಿಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಸೀನಿಯರ್ ಸಿಟಿಸನ್ಸ್, ನಮ್ಮ ಹಿರಿಯ ನಾಗರಿಕರು ಪಕ್ಕದ ಮನೆಯಲ್ಲಿದ್ದರೆ ಅವರಿಗೂ ಏನಾದರೂ ಒಂದು ಸಾಮಗ್ರಿ ತರಲು ಸಹಾಯ ಬೇಕೇ ಅಂತ ಕೇಳುವಂಥದ್ದು. ಸೊ ಇದೆಲ್ಲವೂ ಕೂಡ ನೆರೆಹೊರೆಯವರ ಜೊತೆಗೆ ಒಂದು ಉತ್ತಮ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದೇ ವಿಚಾರದಲ್ಲೇ ನಾನು ಇವತ್ತು ಮಾತನಾಡ್ತಾ ಇರುವಂಥದ್ದು, ನಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ನೆರೆಹೊರೆಯವರು ನಿಮಗೆ ಯಾವತ್ತಾದರೂ ಕೂಡ ಮಾಡಿದ ಹಠಾತ್ ಸಹಾಯ, ಅಥವಾ ಅವರ ಜೊತೆಗಿನ ನಿಮ್ಮ ಮೆಮೊರೇಬಲ್ ಒಂದು ಘಟನೆ ಏನಾದರೂ ಒಂದಿದ್ದರೆ, ಖಂಡಿತವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಶೇರ್ ಮಾಡಿ, ಕಾಲ್ ಮಾಡಿ, ಅಥವಾ ವಾಟ್ಸಪ್ನಲ್ಲಿ ನಿಮ್ಮ ಸಂದೇಶದ ಮೂಲಕವೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಒಂದು ಒಳ್ಳೆಯ ಮನೆ ಕಟ್ಟುವುದು ಸುಲಭ, ಆದರೆ ಒಂದು ಒಳ್ಳೆಯ ನೆರೆಹೊರೆಯವರನ್ನು ಪಡೆಯುವುದು ಕೂಡ ಅದೃಷ್ಟನೇ. ಇವತ್ತು ಸಣ್ಣ ಒಂದು ಅಹಂ ಬಿಟ್ಟು ಪಕ್ಕದ ಮನೆಯವರ ಜೊತೆ ಒಂದು ಮಾತನಾಡಿಕೊಂಡು ನೋಡಿ, ಖಂಡಿತ ನಿಮ್ಮ ದಿನ ವಂಡರ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಏನಾದರೊಂದು ಅಂತಹ ಒಂದು ಶೇರ್ ಮಾಡಲಿಕ್ಕಿರುವಂತಹ ಘಟನೆ ಇದ್ದರೆ, ಖಂಡಿತವಾಗಿಯೂ ಕೂಡ ಘಟನೆ ಇದ್ದೇ ಇರುತ್ತೆ, ಯಾಕಂತ ಹೇಳಿದರೆ ಏನೋ ಒಂದು ಕಷ್ಟದ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಕೊಟ್ಟಿರುವಂತಹ ಒಂದು ಸಹಾಯ ಸಹಕಾರ, ಮತ್ತೊಂದು ಕಡೆ ಒಟ್ಟಿಗೆ ಗುಂಪಾಗಿ ಇವಾಗ ನೋಡಿ ಬೀಡಿ ಕಟ್ಟಲಿಕ್ಕೆ ಅಂತ ಹೋದರೆ ಸ್ವಲ್ಪ ಪಕ್ಕದ ಮನೆಯವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅಲ್ಲೇ ಒಂದು ಬೀಡಿ ಕಟ್ತಾಯಿದ್ರು, ಎಲ್ಲರೂ ಗುಂಪು ಸೇರಿ ಬೀಡಿ ಕಟ್ತಾಯಿದ್ರು, ಅಥವಾ ಏನೋ ಒಂದು ಆ ಕಡೆ ಈ ಕಡೆ ಮಾಡಲಿಕ್ಕೆ ಅಂತ ಹೋದರೆ, ಅಥವಾ ತೆಂಗಿನಕಾಯಿ ಅದೆಲ್ಲ ತರಲಿಕ್ಕೆ ಅಂತ ಹೋದರೆ ಎಲ್ಲ ಪಕ್ಕದ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಅದನ್ನು ಒಟ್ಟು ಮಾಡುವುದು, ಇದು ಮಾಡುವುದು, ಈ ರೀತಿಯಲ್ಲಿರುತ್ತೆ. ಸೊ ಅಂತಹ ಕೆಲವೊಂದಿಷ್ಟು ತುಂಬಾ ಘಟನೆಗಳು ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಪಕ್ಕದ ಮನೆಯವರ ಜೊತೆಗೆ ಇರುವಂತಹ ಒಂದು ಮೆಮೊರೇಬಲ್ ದಿನ ಅಂದರೆ ಒಂದು ಘಟನೆ, ಅಥವಾ ಯಾವುದಾದ್ರೂ ಒಂದು ಸಣ್ಣ ಘಟನೆ ಏನಾದರೂ ಒಂದು ಇದ್ದರೆ ಖಂಡಿತವಾಗಿಯೂ ಕೂಡ ಕಾಲ್ ಮಾಡಿ ಶೇರ್, ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿ. 6364294949 ಮಿಸ್ ಮಾಡಿದ್ರಿ ಈ ಒಂದು ಕಾರ್ಯಕ್ರಮವನ್ನು, ಯಾಕಂದರೆ ಉತ್ತಮ ನೆರೆಹೊರೆಯವರೇ ಇವತ್ತು
ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು. ಸೊ ಆ ವಿಚಾರದಲ್ಲಿ ಮಾತನಾಡ್ತಾ ಇದ್ದೀನಿ. ಒಂದಿಷ್ಟು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಒಂದು ಉತ್ತಮ ನೆರೆಹೊರೆಯವರ ದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸೆಪ್ಟೆಂಬರ್ 28 ಕೂಡ ಹೌದು. ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ನಮ್ಮ ಭಾರತದಲ್ಲೂ ಕೂಡ ಈ ಒಂದು ಆಚರಣೆಯನ್ನು ಕೂಡ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಆ ಒಂದು ಆಗ ತಾನೇ ಹೇಳಿದೆ, ಒಂದು ಒಳ್ಳೆಯ ಮನೆ ಕಟ್ಟೋದು ಸುಲಭ, ಆದರೆ ಒಂದು ಒಳ್ಳೆಯ ನೆರೆಹೊರೆಯವರನ್ನು ಪಡೆಯೋದು ಅದೃಷ್ಟ. ಸೊ ಹಾಗಾಗಿ ಅವರ ಜೊತೆಗೆ ಮಾತನಾಡಿಕೊಂಡ್ರೆ ಗೊತ್ತಾಗುತ್ತೆ, ಸೊ ನಮ್ಮ ದಿನವೂ ಕೂಡ ಎಷ್ಟು ವಂಡರ್ಫುಲ್ ಆಗಿರುತ್ತೆ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಮಾತನಾಡುವಾಗ ನಿಮ್ಮಲ್ಲೂ ಕೂಡ ಒಂದಿಷ್ಟು ಘಟನೆಗಳು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಂಥದ್ದು ಅಥವಾ ಅವ್ರ ಜೊತೆಗೆ ಏನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಏನೋ ಒಂದು ಆಗಿ ಮತ್ತೆ ಸರಿಯಾಗಿರುವಂಥದ್ದು ಅಥವಾ ಸಹಾಯ ಹಸ್ತ ಚಾಚಿರುವಂಥದ್ದು, ಸಹಕಾರ ಮಾಡಿರುವಂಥದ್ದು, ಎಮರ್ಜೆನ್ಸಿ ಸಿಚುವೇಷನಲ್ಲಿಯೂ ಕೂಡ ಸಹಾಯ ಮಾಡಿರುವಂಥದ್ದು, ಸೊ ನಂತರದಲ್ಲಿ ಏನೋ ಒಂದು ಇದ್ದೇ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನೀವು ತಿಳಿಸ್ಬೋದು. ಸೊ ಹಾಗೆಯೇ ಮತ್ತೊಂದು ನೆರೆಹೊರೆಯವರ ನಡುವಿನ ಒಂದು ಅಪರೂಪದ ಬಾಂಧವ್ಯ ಕರುಣೆಗೆ ಸಾಕ್ಷಿಯಾಗಿರತಕ್ಕಂತಹ ಒಂದಿಷ್ಟು ನೈಜ ಘಟನೆಗಳು ಕೂಡ ಇದೆ. ಸೊ ಅದರಲ್ಲಿ ಒಂದು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಮೆರಿಕದ ಓಹಿಯೋ ಅಂತ ಒಂದು ನಗರ ಇದೆ. ಸೊ ಅಲ್ಲಿ 80 ವರ್ಷದ ಒಬ್ಬರು ವೃದ್ಧೆ ಇರ್ತಾರೆ. ಮನೆಯಲ್ಲಿ ಆಕಸ್ಮಿಕವಾಗಿ ಬೀಳ್ತಾರೆ. ಒಂದು ಕಡೆ ಅವರು ಬಿದ್ದ ನಂತರದಲ್ಲಿ ಅವರಿಗೆ ಏಳೋಕೆ ಕೂಡ ಸಾಧ್ಯ ಆಗ್ತಾ ಇರಲ್ಲ, ತುಂಬಾ ಒದ್ದಾಡ್ತಾನೆ ಇರ್ತಾರೆ ನೆಲದಲ್ಲಿ. ಅವರ ಪಕ್ಕದ ಮನೆಯಲ್ಲಿದ್ದ ವ್ಯಕ್ತಿ ಕೆಲಸದ ನಿಮಿತ್ತ ಅಂತ ಒಂದು 3,000 ಮೈಲಿ ದೂರದ ಲಂಡನ್ಗೆ ಅವರು ಹೋಗಿದ್ರು. ಆದರೆ ಲಂಡನ್ನಲ್ಲಿದ್ದ ಆ ನೆರೆಹೊರೆಯ ವ್ಯಕ್ತಿಗೆ ತಮ್ಮ CCTV ಕ್ಯಾಮರಾ ನೋಟಿಫಿಕೇಶನ್ನಲ್ಲಿ ವೃದ್ಧೆ ಅಲ್ಲಿ ಬಿದ್ದಿರುವುದು ಕಾಣಿಸುತ್ತೆ. ತಕ್ಷಣವೇ ಅವರು ಏನ್ಮಾಡ್ತಾರಂದ್ರೆ ಲಂಡನ್ನಿಂದಲೇ ಸ್ಥಳೀಯ ಒಂದು ತುರ್ತು ಸೇವೆಗೆ, ಎಮರ್ಜೆನ್ಸಿ ರೆಸ್ಪಾನ್ಸ್ಗೆ ಕರೆ ಮಾಡ್ತಾರೆ. ಪಕ್ಕದ ಮನೆಯ ಲಾಕ್ ಬಾಗಿಲು ತೆಗೆಸಿ ಕೆಲವೇ ನಿಮಿಷದಲ್ಲಿ ವೃದ್ಧೆಯ ಪ್ರಾಣವನ್ನು ಕೂಡ ಉಳಿಸ್ತಾರೆ. ನೋಡಿ, ಇದು ನೈಜವಾಗಿರುವಂತಹ ಒಂದು ಘಟನೆ. ಸೊ ಅದು ಈಗಲೂ ಕೂಡ CCTV ಕ್ಯಾಮರಾದಲ್ಲೂ ಕೂಡ ಇದೆ, ಯೂಟ್ಯೂಬ್ನಲ್ಲಿ ನೋಡಿದರೂ ಕೂಡ ಸಾಧ್ಯವಾಗುತ್ತೆ. ಯಾಕಂದರೆ ನೋಡಿ, ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೂಡ ಪಕ್ಕದ ಮನೆಯವರ ಕಾಳಜಿ ಮತ್ತು ಜಾಗರೂಕತೆ ಹೊಂದಿದ್ರೆ ಎಲ್ಲೇ ಇದ್ದರೂ ಕೂಡ ಪ್ರಾಣವನ್ನು ಕಾಪಾಡ್ಬೋದು. ಸೊ ಅದಕ್ಕೆ ಇದೊಂದು ಉದಾಹರಣೆ, ಸಾಕ್ಷಿ. ಎಲ್ಲೋ ಒಂದು ಲಂಡನ್ನಲ್ಲಿದ್ದರು, ಅವರು ವೃದ್ಧೆಯಲ್ಲಿ ಬಿದ್ದಿದ್ರು, ಆದರೂ ಕೂಡ ಬಿದ್ದಿರುವಂತಹ ಸ್ಥಳವೂ ಕೂಡ ಕಿಟಕಿಯ ಹತ್ತಿರನೇ. ಸೊ ಅದೊಂದು ತುಂಬಾ ಹೆಲ್ಪ್ ಆಗುತ್ತೆ ಇವರಿಗೆ, CCTV 360 ಡಿಗ್ರಿ ಇಟ್ಟಿದ್ರೇನು. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತ ಹೇಳಿದರೆ ಅವರಿಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ಕಡೆ ಈ ಕಡೆ ಅಡ್ಡಾಡುವುದಾದರೂ, ಎಮರ್ಜೆನ್ಸಿ ಸಿಚುವೇಷನ್, ಅದು ಎಲ್ಲವೂ ಕೂಡ CCTV ಇತ್ತೀಚಿನ ತಂತ್ರಜ್ಞಾನ ಅದು ತಿಳಿಸುತ್ತೆ. ಸೊ ಅದೇ ರೀತಿ ಅವರು ಬಿದ್ದಿರುವುದನ್ನು ಈ ಕಡೆ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿಯೂ ಕೂಡ ಇವರಿಗೆ, ಲಂಡನ್ನಲ್ಲಿರುವಂತಹ ವ್ಯಕ್ತಿಗೆ, ನೆರೆಹೊರೆಯವರವರು, ಸೊ ಅವರಿಗೆ ತಿಳಿಸುತ್ತೆ. ಸೊ ಅವರು ಮನೆಯಲ್ಲಿ ಕೂಡ ಯಾರೇ ಇರಲಿಲ್ಲ ಕಾಣಬೇಕು, ಅವರು ಏನು ಮಾಡ್ತಾರೆ ಅಂದರೆ ತುರ್ತು ಸೇವೆಗೆ, ಎಮರ್ಜೆನ್ಸಿ ರೆಸ್ಪಾನ್ಸಿಗೆ ಕರೆ ಮಾಡಿ ಆ ವೃದ್ಧೆಯ ಪ್ರಾಣವನ್ನು ಕೂಡ ಉಳಿಸ್ತಾರೆ. ಸೊ ಒಂದು ವೇಳೆ ಅವರಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ಇದ್ದರೆ ಅಥವಾ ಅವರಿಗೆ ಇವರಿಗೆ ಏನೋ ಸರಿ ಇರ್ತಿದ್ರೆ, ಸೊ ಅವರಲ್ಲಿ ಬಿಟ್ಟು ಬಿಡ್ತಿದ್ರೇನು. ಸೊ ಆದರೆ ಒಂದು ಉತ್ತಮ ನೆರೆಹೊರೆಯವರ ಲಕ್ಷಣ ಅಂದರೆ ಆ ಅರ್ಜೆಂಟ್ ಸಿಚುವೇಷನ್ನಲ್ಲೂ ಕೂಡ ಇನ್ನೊಬ್ಬರ ಪ್ರಾಣವನ್ನು ಉಳಿಸುವಂಥದ್ದು, ಆ ಒಂದು ಧೈರ್ಯ ಮಾಡುವಂಥದ್ದು. ಸೊ ಇನ್ನೊಂದು ಉದಾಹರಣೆಯನ್ನು ಹೇಳೋಕೆ ಇಷ್ಟಪಡ್ತೀನಿ. ಲಾಕ್ಡೌನ್ ಸಮಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆ ಟೈಮಲ್ಲಿ ಅನೇಕ ಹಿರಿಯ ನಾಗರಿಕರು, ಉದ್ಯೋಗ ಕಳೆದುಕೊಂಡವರಿಗೆ ದಿನಸಿ ತರಲಿಕ್ಕೂ ಕೂಡ ತುಂಬಾ ಕಷ್ಟವಾಗ್ತಾ ಇದ್ದಂತಹ ಒಂದು ದಿನ ಅದು. ಆಗ ಬ್ರಿಟನ್ನ ಒಂದು ಸಣ್ಣ ಟೌನ್ನಲ್ಲಿ ಅಣಾಮದೆಯ ಒಬ್ಬರು ವ್ಯಕ್ತಿ ತಮ್ಮ ಬೀದಿಯಲ್ಲಿದ್ದ 15 ಬಡ ಕುಟುಂಬಗಳ ಪಕ್ಕದ ಮನೆಗೆ ಪ್ರತಿದಿನ ಬೆಳಿಗ್ಗೆ ಬಾಗಿಲ ಮುಂದೆ ಉಚಿತವಾಗಿ ದಿನಸಿ ಸಾಮಗ್ರಿಯನ್ನು, ಹಾಲಿನ ಪ್ಯಾಕೆಟ್ಗಳನ್ನು ಇಟ್ಟು ಹೋಗ್ತಾ ಇದ್ರು. ತಮ್ಮ ಹೆಸರು ಹೇಳಿಕೊಳ್ಳದೆ ನಿಮ್ಮ ನೆರೆಹೊರೆಯವರಿಂದ, ಫ್ರಮ್ ಯುವರ್ ನೇಬರ್ ಅಂತ ಚಿಕ್ಕ ಚೀಟಿಯನ್ನು ಬರೆದು ಇಟ್ಟು ಹೋಗ್ತಾ ಇದ್ರಂತೆ. ಬ್ರಿಟನ್ನ ಎಲ್ಲ ಆ ಒಂದು ಸಾಲು ಸಾಲು ಏನು ಮನೆ ಇತ್ತು, ಹಿರಿಯ ನಾಗರಿಕರಿದ್ದರು, ಸೊ ಅಲ್ಲಿ ಉದ್ಯೋಗ ಕಳೆದುಕೊಂಡವರಿದ್ದರು. ಸೊ ಅವರ ಮನೆಯ ಎದುರುಗಡೆ ದಿನಸಿ ಸಾಮಾನೆಲ್ಲ ಇಟ್ಟು ಫ್ರಮ್ ಯುವರ್ ನೇಬರ್ ಅಂದರೆ ನಿಮ್ಮ ನೆರೆಹೊರೆಯವರಿಂದ ಅಂತ ಹೇಳಿಕೊಂಡು ಒಂದು ಸಣ್ಣ ಚೀಟಿಯನ್ನು ಅದರಲ್ಲಿ ಅಂಟಿಸ್ಕೊಂಡು ಹೋಗ್ತಿದ್ರಂತೆ. ಆದರೆ ಅವರು ಈ ಹೆಸರು ಯಾರೂ ಕೂಡ ಬರೆದಿರಲ್ಲ. ಇವಾಗ ಲಾಕ್ಡೌನು ಅಂತ ಹೇಳಿದರೆ ನಮ್ಮ ಇಂಡಿಯಾದಲ್ಲೂ ಕೂಡ ಎಷ್ಟೋ ಮಂದಿ, ನಮ್ಮ ಮಂಗಳೂರಲ್ಲೇ ಸಾಕು,
ಎಷ್ಟೋ ಮಂದಿ ಆ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ, ಉದ್ಯೋಗ ಕಳೆದುಕೊಂಡವರಿಗೆ ದಿನಸಿ ಸಾಮಗ್ರಿಯನ್ನು ಕೊಡುವಂಥದ್ದು, ಪಕ್ಕದ ಮನೆಯವರಿಗೆ ಕೊಡುವಂಥದ್ದು, ಈ ರೀತಿಯಲ್ಲಿ ಮಾಡ್ತಾ ಇದ್ದಂತಹ ಒಂದು ಸಂದರ್ಭ ಈಗಲೂ ಕೂಡ ನಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಹಾಗೆ ಇಲ್ಲಿಯೂ ಕೂಡ ಇದೇ ರೀತಿ ಖುಷಿ ಕೊಡೋಕೆ ಒಂದು ದೊಡ್ಡ ಶ್ರೀಮಂತಿಕೆ ಬೇಕಿಲ್ಲ ನಮಗಿಲ್ಲಿ. ನೆರೆಹೊರೆಯವರ ಕಷ್ಟಕ್ಕೆ ಮಿಡಿಯುವ ಒಂದು ಸಣ್ಣ ಮನಸ್ಸಿದ್ರೆ ಸಾಕು. ಇಂತಹ ಅದೆಷ್ಟೋ ಘಟನೆಗಳು ನಡೀತಾನೆ ಇರುತ್ತೆ. ಸೊ ಮತ್ತೊಂದು ಕಡೆ ನಮ್ಮ ಭಾರತದಲ್ಲಿ, ಅದರಲ್ಲೂ ಕೂಡ ಗ್ರಾಮೀಣ ಮತ್ತು ಹಳೆಯ ಬೆಂಗಳೂರು ಅಂದರೆ ನಮ್ಮ ಮಲ್ಲೇಶ್ವರಂ ಬಸವನಗುಡಿಯಲ್ಲಿ, ಅದರ ಓಣಿಯಲ್ಲಿ ನೆರೆಹೊರೆಯ ಬರೀ ಮನೆಗಳಲ್ಲಿ, ಅದೊಂದು ದೊಡ್ಡ ಕುಟುಂಬ ಆಗಿರುತ್ತೆ ಅಲ್ಲಿ ಆ ಒಂದು ಓಣಿ, ಮನೆಯಲ್ಲಿ ಹೆರಿಗೆ ಅಥವಾ ಅನಾರೋಗ್ಯ ಬಂದಾಗ ಸ್ವಂತ ಸಂಬಂಧಿಕರು ಬರುವಷ್ಟರಲ್ಲಿ ಪಕ್ಕದ ಮನೆಯವರೇ ಆಸ್ಪತ್ರೆಗೆ ಸೇರಿಸಿ ಆಸರೆಯಾಗ್ತಾ ಇದ್ರು. ಹಬ್ಬ ಹರಿದಿನಗಳಲ್ಲಿ ಹಂಚಿಕೊಳ್ಳುವ ಸಿಹಿ ತಿಂಡಿ, ಮನೆಗೆ ಬೀಗ ಹಾಕಿ ಊರಿಗೆ ಹೋದಾಗ ಗಿಡಗಳಿಗೆ ನೀರು ಹಾಕ್ತಾ, ಮನೆ ಕಾಯುವ ನಂಬಿಕೆ ಮತ್ತು ಭಾರತೀಯ ನೆರೆಹೊರೆಯ ಬಾಂಧವ್ಯಕ್ಕೆ ಕೂಡ ಅವರು ಒಂದಿಷ್ಟು ಉದಾಹರಣೆ. ಆದರೆ ಈ ರೀತಿ ಉದಾಹರಣೆಗಳು ಸಾಕಷ್ಟು ನಮ್ಮ ಮಂಗಳೂರಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ಎಷ್ಟೋ ನಮಗೆ ನಮ್ಮ ಮನೆಯ ಹತ್ತಿರದಲ್ಲೂ ಕೂಡ ನಡೆಯುವಂತಹ ಒಂದು ಸ್ವಾಭಾವಿಕ ಘಟನೆ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ನೋಡಿ, ಮನೆಗೆ ಎಲ್ಲಾದರೂ ನಾವು ದೂರ ಹೋಗ್ಲಿಕ್ಕಿಂತ ಇದ್ದರೆ, ಎಲ್ಲಾದರೂ ಒಂದು ಬೇರೆ ಕಡೆ ನೆಂಟರ ಮನೆಗೂ ಅಥವಾ ಯಾವುದೋ ಒಂದು ಪಾರ್ಟಿಗೂ, ಸಮಾರಂಭಕ್ಕೂ ಅಥವಾ ಸ್ವಲ್ಪ ಪಿಕ್ನಿಕ್ಕಿಗೋ ಟೂರಿಗೋ ಏನೋ ಒಂದು ಹೋಗಲಿಕ್ಕೆ ಇದ್ದರೆ, ನಮ್ಮ ಮನೆಯ ಬೀಗದ ಕೀಯನ್ನು ಯಾರಿಗೆ ಕೊಡ್ತೀವಿ? ಕೆಲವರು ಮ್ಯಾಟು ಅದು ಇದು ಅಂತೆಲ್ಲ ಹೇಳಿಕೊಂಡು ಅಲ್ಲಿ ಅಡಗಿಸಿಡ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಪಕ್ಕದ ಮನೆಯ ನೆರೆಹೊರೆಯವರ ಜೊತೆಗೇ ಕೊಟ್ಟು ಹೋಗ್ತಾರೆ. ನೋಡಿ, ಸ್ವಲ್ಪ ನಾವು ಬರುವ ತನಕ ಆದರೂ ಕೂಡ ಸ್ವಲ್ಪ ಕಾವಲು ಕಾಯ್ದುಕೊಳ್ಳಿ ಅಂತ. ಪಾಪ ಅವರು ಕಾವಲು ಕಾಯ್ದುಕೊಳ್ತಾರೆ. ಎಲ್ಲೋ ಒಂದು ನೀರು ಬಂದರೆ ಅವರೇ ಸರಿ ಮಾಡ್ತಾರೆ. ಎಲ್ಲೋ ಒಂದು ತೆಂಗಿನಕಾಯಿ ಎಲ್ಲ ಬಿದ್ದರೆ ಅದನ್ನು ಕೂಡ ಸರಿ ಒಂದು ಕಡೆ ರಾಶಿ ಇಟ್ಟು ಅವರು ಬಂದಮೇಲೆ ಅವರಿಗೆ ಕೊಟ್ಟು ಬಿಡ್ತಾರೆ. ಅಥವಾ ಅವರು ಹೊರಗಡೆ ಏನಾದರೂ ಒಂದು ಬಟ್ಟೆ ಬರೆ ಅದು ಇದೆಲ್ಲ ಹಾಕಿರ್ತಿದ್ರೆ ಮಳೆ ಬಂದರೆ ಅದನ್ನು ಕೂಡ ತೆಗೆದು ಅವರು ಸೇಫಾಗಿ ಇಟ್ಕೊಳ್ತಾರೆ. ಇದು ಎಲ್ಲವೂ ಕೂಡ ಒಂದು ಉತ್ತಮ ನೆರೆಹೊರೆಯವರ ಲಕ್ಷಣ. ಸೊ ಅಲ್ವಾ? ಸೊ ಹಾಗಾಗಿ ಒಂದು ಜಗತ್ತಿನ ಒಂದು ಸಮೀಕ್ಷೆ ಕೂಡ ಹೇಳುತ್ತೆ, ನೆರೆಹೊರೆಯವರೊಂದಿಗೆ ಅತ್ಯಂತ ಸ್ನೇಹಪರ ಮತ್ತು ಸೌಹಾರ್ದಯುತ ಬಾಂಧವ್ಯ ಹೊಂದಿರುವ ದೇಶಗಳಲ್ಲಿ ನಮ್ಮ ಭಾರತ ಕೆನಡಾ ಮೊದಲ ಸಾಲಿನಲ್ಲಿದೆ ಅಂತ ಹೇಳಿಕೊಂಡು, ಸೈಕಾಲಜಿ ಪ್ರಕಾರವು ಕೂಡ ಹೇಳುವಂಥದ್ದು ನೆರೆಹೊರೆಯವರೊಂದಿಗೆ ಒಂದು ಉತ್ತಮ ಸಂಬಂಧವಿರುವ ಜನರಲ್ಲಿ ಒಂಟಿತನ ಇರಲ್ಲ, ಖಿನ್ನತೆ ಡಿಪ್ರೆಷನ್ 30% ಕಡಿಮೆ ಇರುತ್ತೆ ಅಂತ ಹೇಳಿಕೊಂಡು ಅಧ್ಯಯನಗಳು ರಿಸರ್ಚ್ಗಳು ಕೂಡ ಹೇಳ್ತಾ ಇರುತ್ತೆ. ಯಾಕಂದರೆ ಪಕ್ಕದ ಮನೆಯವರಲ್ಲಿ ಯಾರಾದರೂ ಒಬ್ಬ ಡಿಪ್ರೆಷನ್ಗೆ ಒಳಗಾಗಿದ್ದರೆ ಆ ಕಡೆ ಇರುವಂಥವರು ಮಹಿಳೆಯರು, ಅವರು ಯಾರೋ ಬಂದು ಏನಪ್ಪ ಏನಾಯಿತು ಯಾಕೆ ಈ ರೀತಿ ಇದೆ ಆ ರೀತಿ ಈ ರೀತಿ ಇದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅಲ್ಲೊಂದು ಡಾಕ್ಟರ್ ಇದ್ದಾರೆ ಅವರಿಗೆ ತೋರಿಸೋಣ ಇವರಿಗೆ ತೋರಿಸೋಣ, ಅಥವಾ ಏನಾದರೂ ಒಂದು ಬಾ ಒಂದು ಟೀ ಕುಡಿಯಲಿಕ್ಕೆ ಹೋಗು ಅಂತ ಹೇಳ್ಕೊಂಡು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗುವುದು, ಅಥವಾ ಬಾ ಅಥವಾ ಎಲ್ಲಾದರೂ ಆ ಕಡೆ ಹೋಗಿ ಬರೋಣ ನಿನ್ನ ಸಮಸ್ಯೆ ಏನು ಅಂತ ಹೇಳಪ್ಪ ಅಂತ ಹೇಳಿಕೊಂಡು ಪಕ್ಕದ ನೆರೆಯವರು ಕೇಳುವಂಥದ್ದು. ಸೊ ಈ ರೀತಿಯಲ್ಲಿರುತ್ತೆ, ಪಕ್ಕದ ನೆರೆಹೊರೆಯವ ಅಲ್ಲಿನ ಫ್ರೆಂಡ್ಸುಗಳು ಕೂಡ ಈತನ ಫ್ರೆಂಡ್ಸುಗಳು ಜೊತೆಗೆ ಸೇರಿ ಎಲ್ಲ ಇದ್ದರೆ ಅಲ್ಲಿ ಡಿಪ್ರೆಷನ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಲ್ವಾ? ಮಹಿಳೆ ಕೂಡ ಅಲ್ಲಿ ತುಂಬ ಕಷ್ಟದಲ್ಲಿ ಏನಾದರೂ ಸಾಲ ಸೋಲ ಅಥವಾ ಇನ್ನಿತರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಪಕ್ಕದ ನೆರೆಹೊರೆಯವರ ಜೊತೆಗಿನ ಒಂದು ಒಳ್ಳೆಯ ಉತ್ತಮ ಮಾತುಗಳು ಸಾಕು, ಅವರ ಡಿಪ್ರೆಷನ್ ಕೂಡ ಕಡಿಮೆಯಾಗಿ ಹೋಗುತ್ತೆ. ಸೊ ಇದು ಸೈಕಾಲಜಿ ಪ್ರಕಾರ ಹೇಳ್ತಾ ಇರುವಂಥದ್ದು, ರಿಸರ್ಚ್ಗಳು ಹೇಳ್ತಾ ಇರುವಂಥದ್ದು, ನಾನು ಹೇಳ್ತಿರುವಂಥದ್ದಲ್ಲ. ಸೊ ಹಾಗಾಗಿ ಸೊ ಈ ರೀತಿ ಎಷ್ಟೋ ಏನು ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಕಡೆ ಸೋಷಿಯಲ್ ಕ್ಯಾಪಿಟಲ್ ಅಥವಾ ಸಾಮಾಜಿಕ ಬಂಡವಾಳ ಅಂತ ಕೂಡ ಮನೋವಿಜ್ಞಾನದಲ್ಲಿ ಇದನ್ನು ಹೇಳ್ತಾರಂತೆ. ಅಂದರೆ ಒಬ್ಬ ವ್ಯಕ್ತಿಗೆ ನಿಕಟವಾದ ಒಬ್ಬ ನೆರೆಹೊರೆಯವ ಇದ್ದರೆ ಅವರ ಶರೀರದಲ್ಲಿ ಒತ್ತಡ ಉಂಟು ಮಾಡುವ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಸೊ ಅದು ಕೂಡ ಕಡಿಮೆಯಾಗುತ್ತದಂತೆ. ಸೊ ನೋಡಿ, ನೆರೆಹೊರೆಯವರ ಜೊತೆಗೆ ಇರುವುದಾದರೆ ನಮ್ಮ ಹೆಲ್ತ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿಕೊಂಡು, ಎಷ್ಟೊಂದು ಒತ್ತಡ ಇರುತ್ತೆ, ಏನೇನೇನೋ ಟೆನ್ಷನ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅದು ಇರುತ್ತೆ ಇದು ಇರುತ್ತೆ, ಆದರೂ ಕೂಡ ಒಬ್ಬ ವ್ಯಕ್ತಿಗೆ ನಿಕಟವಾದ ಒಂದು ಉತ್ತಮವಾದಂತಹ ನೆರೆಹೊರೆಯವರಿದ್ದರೆ, ಸೊ ಅವರ ಕಾರ್ಟಿಸೋಲ್ ಅವರ ಶರೀರದಲ್ಲಿ ಏನು ಉಂಟು ಮಾಡ್ತಾ ಇರುವಂಥದ್ದು ಒತ್ತಡ ಉಂಟು ಮಾಡುವಂಥದ್ದು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಸೊ ಅದು ಸ್ವಲ್ಪ ಕಡಿಮೆಯಾಗುತ್ತೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸುದೀರ್ಘ ಒಂದು ಅಧ್ಯಯನದ ಪ್ರಕಾರ
ನಾನು ಹೇಳ್ತಿರುವಂಥದ್ದೆಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಅಲ್ಲಿನ ಒಂದು ಅಧ್ಯಯನದ ಪ್ರಕಾರ ಉತ್ತಮ ನೆರೆಹೊರೆ ಸಾಮಾಜಿಕ ಸಂಬಂಧಗಳನ್ನು ಹೊಂದಿರುವಂಥ ಜನರು ಒಂಟಿಯಾಗಿರುವವರಿಗಿಂತ ಹೆಚ್ಚು ಕಾಲ ಸಂತೋಷದಿಂದ ಜೀವಿಸ್ತಾರೆ, ಅವರ ಆಯುಷ್ಯ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳಿಕೊಂಡು ಹಾರ್ವರ್ಡ್ ಯೂನಿವರ್ಸಿಟಿ ಕೂಡ ಹೇಳುತ್ತೆ. ಮನೋವಿಜ್ಞಾನದ ಪ್ರಕಾರ ನಮಗೆ ಯಾರಾದರೂ ಪಕ್ಕದಲ್ಲಿದ್ದಾರೆ ಅಂತ ಭಾವನೆಯೇ ಮೆದುಳಿಗೆ ಒಂದು ದೊಡ್ಡ ಮಟ್ಟಿನ ಸೆನ್ಸ್ ಆಫ್ ಸೆಕ್ಯೂರಿಟಿ ಅನ್ನು ಕೂಡ ನೀಡುತ್ತೆ, ಒಂದು ಭದ್ರತಾ ಭಾವನೆಯನ್ನು ಕೂಡ ನೀಡುತ್ತದೆ. ರಾತ್ರಿ ವೇಳೆ ಮನೆಗೆ ತಡವಾಗಿ ಬಂದಾಗ ಅಥವಾ ಮನೆಯಲ್ಲಿ ಒಬ್ಬರೇ ಇದ್ದಾಗ ಪಕ್ಕದ ಮನೆಯಲ್ಲಿ ಬೆಳಕು ಉರಿತಾ ಇದ್ದರೆ ಸಾಕು, ಅವರು ಪರಿಚಿತರಾಗಿದ್ದರೆ ಸಾಕು, ನಮ್ಮ ಮೆದುಳಲ್ಲಿ ಇರುವಂತಹ ಆತಂಕ ಆಂಗ್ಸೈಟಿ ಏನಿರುತ್ತೋ ಅದು ಸ್ವಯಂಚಾಲಿತವಾಗಿ ಕಡಿಮೆ ಮಾಡಿಬಿಡುತ್ತೆ. ಯಾರೋ ಮನೆಯ ನೆಂಟರೆಲ್ಲ ಅಲ್ಲ ಮನೆಯವರಿದ್ದವರೆಲ್ಲ ಬೇರೆ ಕಡೆ ಹೋಗಿರ್ತಾರೆ, ಪಕ್ಕದ ಇದು ಆತ ಸ್ವಲ್ಪ ಕೆಲಸ ಎಲ್ಲ ಬಿಟ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಅದೇ ಮನೆಗೆ ಬಂದಿರ್ತಾನೆ, ಏನೋ ಒಂದು ಒಂಟಿಯಾಗಿ ಮಲಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆದರಿಕೆ ಅಂತೂ ಖಂಡಿತವಾಗಿ ಕೆಲವರಿಗೆ ಇರುತ್ತೆ. ಆದರೆ ಪಕ್ಕದ ಮನೆಯವರ ಬೆಳಕು ಕಂಡ ತಕ್ಷಣ ಸ್ವಲ್ಪ ಆತಂಕ ಏನಿರುತ್ತೋ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ರಿಸರ್ಚ್ಗಳು ಕೂಡ ಹೇಳುತ್ತಾ ಇರುವಂಥದ್ದು. ಮಕ್ಕಳು ಮತ್ತು ಹಿರಿಯ ನಾಗರಿಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಉತ್ತಮ ನೆರೆಹೊರೆ ನೇರ ಕಾರಣವಾಗಿ ಬಿಡ್ತಾರೆ ಅಂತ. ಸೊ ಬೆಳಿಗ್ಗೆ ಮನೆಯಿಂದ ಹೊರಬಿದ್ದಾಗ ಪಕ್ಕದ ಮನೆಯವರು ನಗ್ತಾ ಏನೋ ಒಂದು ಗುಡ್ ಮಾರ್ನಿಂಗ್ ನಮಸ್ಕಾರ ಅಂತೆಲ್ಲ ಹೇಳಿದರೆ ನಮ್ಮ ಮೆದುಳಿನಲ್ಲಿ ಡೊಪಮೈನ್ ಮತ್ತು ಆಕ್ಸಿಟೋಸಿನ್ ಅಂತ ಒಂದು ಸಂತೋಷದ ಹಾರ್ಮೋನುಗಳು ಕೂಡ ಬಿಡುಗಡೆಯಾಗುತ್ತದೆ. ಇದು ಇಡೀ ದಿನದ ನಮ್ಮ ಕೆಲಸದ ಮೂಡನ್ನು ಕೂಡ ಪಾಸಿಟಿವ್ ಆಗಿ ಇಟ್ಕೊಡುತ್ತೆ ಅಂತ ರಿಸರ್ಚ್ಗಳು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಮನೋವಿಜ್ಞಾನದಲ್ಲಿ ಎಮೋಷನಲ್ ಕಾಂಟಿಜಿಯನ್ ಅಂದರೆ ಭಾವನೆಗಳು ಒಬ್ಬರಿಂದೊಬ್ಬರಿಗೆ ಹರಡುವುದು ಅನ್ನುವಂಥದ್ದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಒಂಟಿತನ ಲೋನ್ಲಿನೆಸ್ ಪ್ರಪಂಚದ ದೊಡ್ಡ ಒಂದು ಮಾನಸಿಕ ಕಾಯಿಲೆ ಕೂಡ ಹೌದು. ದಿನಕ್ಕೆ ಒಂದು 15 ಸಿಗರೇಟ್ ಆದರೂ ಸೇದಿದರೆ ದೇಹಕ್ಕೆ ಎಷ್ಟು ಹಾನಿಯೋ ತೀವ್ರ ಒಂಟಿತನವು ಅಷ್ಟೇ ಹಾನಿಕಾರಕ ಅಂತ ವರದಿಗಳು ಕೂಡ ತಿಳಿಸುತ್ತೆ. ಸೊ ಅಂತಹ ಒಂಟಿತನ ಇರುವಂಥವರು ನೆರೆಹೊರೆಯವರೊಂದಿಗೆ ದಿನಕ್ಕೆ ಕೇವಲ ಒಂದು 5 ನಿಮಿಷಗಳ ಸಣ್ಣ ಮಾತುಕತೆ ಸಾಕು. ಆ ಒಂಟಿತನ, ಆ ಖಿನ್ನತೆ, ಡಿಪ್ರೆಷನ್ 30%-40%ವರೆಗೆ ಕಡಿಮೆ ಮಾಡುತ್ತದೆ. ಸೊ ಆ ರೀತಿ ರಿಸರ್ಚ್ಗಳು ಕೂಡ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಸೈಕಾಲಜಿ ಪ್ರಕಾರ ನಮಗೆ ಡಿಪ್ರೆಷನ್ ಬರಬಾರದು ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಥೆರಪಿ ತಗೋಬೇಕಿಲ್ಲ, ಪಕ್ಕದ ಮನೆಯವರ ಜೊತೆಗೆ ಒಂದು ಕಪ್ ಚಹಾ ಕುಡಿತಾ ಮನಸ್ಸು ಬಿಚ್ಚಿ ಮಾತನಾಡಿದರೆ ಸಾಕು. ನಿಮ್ಮ ಮುಖದ ಮೇಲಿರೋ ಒಂದು ಸಣ್ಣ ನಗು ಪಕ್ಕದ ಮನೆಯವರ ಇಡೀ ದಿನದ ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡೋ ಪವರು ಕೂಡ ಹೊಂದಿರುತ್ತೆ. ಸೊ ಅದಕ್ಕೆ ನಗೋಕೆ ಯಾಕೆ ಕಂಜೂಸ್ ಮಾಡ್ತೀರಿ ಅಲ್ವಾ, ನಗೋಕೆ ಕೂಡ ಕಂಜ್ಯೂಸ್ ಮಾಡಬೇಡಿ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಘಟನೆಗಳನ್ನು ಅಥವಾ ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು ಏನಾದರೂ ಒಂದು ಇದ್ದರೆ ಸೊ ಅದನ್ನು ಕೂಡ ಶೇರ್ ಮಾಡಲಿಕ್ಕೆ ಹಿಂಜರಿಯಬೇಡಿ. ಸೊ ಕರೆ ಮಾಡಿ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುತ್ತಾ ಬನ್ನಿ ರೇಡಿ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದಿದ್ರೆ ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವುದು ನಾನು, ನಿಮ್ಮ ಆರ್ ಜೆ ಸೈಫುಲ್ಲ ಕುತ್ತಾರ್. ಸೊ ಹಾಗೆ ಮಾತನಾಡ್ತಾ ಇದ್ದೆ. ಉತ್ತಮ ಒಂದು ನೆರೆಹೊರೆಯವರ ದಿನ ಅಂತ ಹೇಳಿಕೊಂಡು ಇವತ್ತು ಸೆಪ್ಟೆಂಬರ್ 28 ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಸೈಕಾಲಜಿ ಪ್ರಕಾರ ಎಷ್ಟೊಂದು ಪ್ರಮುಖವಾಗಿದೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದೆ. ಯಾಕಂತ ಹೇಳಿದರೆ ಸೈಕಾಲಜಿಯೇ ಹೇಳ್ತಾ ಇದೆ, ಮನೋವಿಜ್ಞಾನಗಳು ಕೂಡ ಹೇಳ್ತಾ ಇರುವಂಥದ್ದು, ಎಷ್ಟೋ ಡಿಪ್ರೆಷನ್ ಒತ್ತಡಗಳು ಕೂಡ ಒಂದು ಉತ್ತಮ ನೆರೆಹೊರೆಯವರು ಇದ್ದರೆ ಸೊ ಖಂಡಿತವಾಗಿಯೂ ಕೂಡ ಅದು ಕಡಿಮೆಯಾಗುತ್ತೆ ಅಂತೆಲ್ಲ ಹೇಳಿಕೊಂಡು, ಸೈಕಾಲಜಿ ಪ್ರಕಾರ ನಮಗೆ ಡಿಪ್ರೆಷನ್ ಬರಬಾರದು ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಥೆರಪಿಯನ್ನು ತಗುವ ಹಾಗಿಲ್ಲ, ಪಕ್ಕದ ಮನೆಯವರ ಜೊತೆ ಒಂದು ಕಪ್ ಚಹಾ ಕುಡಿತ ನಮ್ಮ ಮನಸ್ಸನ್ನು ಬಿಚ್ಚಿ ಮಾತನಾಡಿದರೆ ಸಾಕು. ಸೊ ಆ ರೀತಿಯಲ್ಲಿ ಇದ್ದರೆ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಮುಖದ ಮೇಲೆ ಬೀಳುವಂಥ ಒಂದು ಸಣ್ಣ ನಗು ಸಾಕು, ನಮ್ಮ ಇಡೀ ದಿನದ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತಹ ಒಂದು ಪವರನ್ನು ಖಂಡಿತವಾಗಿಯೂ ಕೂಡ ಹೊಂದಿರುತ್ತೆ. ಸೊ ಹಾಗೆಯೇ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಒಂದು ನೈಜ ಘಟನೆ ನಡೆಯುತ್ತೆ. ಅಂದರೆ ಬೆಳಗ್ಗಿನ ಜಾವ 5 ಗಂಟೆಗೆ ನೆರೆಹೊರೆಯ ವ್ಯಕ್ತಿಯೊಬ್ಬರು ವಾಕಿಂಗಿಗೆ ಹೊರಡ್ತಾ ಇರ್ತಾರೆ. ಪಕ್ಕದ ಮನೆಯಿಂದ ಲಘುವಾದ ಒಂದು LPG ಅನಿಲದ ವಾಸನೆ ಬರ್ತಾ ಇರುವುದನ್ನು ಗಮನಿಸ್ತಾರೆ. ತಕ್ಷಣ ಬಾಗಿಲು ತಟ್ಟಿದ್ರೂ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಅನುಮಾನಗೊಂಡು ಅವರೇನು ಮಾಡ್ತಾರೆ ಅಂದರೆ ತಕ್ಷಣವೇ ಮುಖ್ಯ ಹೊರಗಡೆ ಮೈಂಡ್ ಸ್ವಿಚ್ ಇತ್ತು, ಸೊ ಅದನ್ನು ಆಫ್ ಮಾಡಿಬಿಡ್ತಾರೆ. ಬಾಗಿಲು ಮುರಿದು ಒಳಗಡೆ ಹೋದಾಗ ಮನೆಯಲ್ಲಿದ್ದ 4 ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರಂತೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿಕೊಂಡು ಇಡೀ ಕುಟುಂಬದ ಪ್ರಾಣವನ್ನು ಕೂಡ ರಕ್ಷಿಸ್ತಾರೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ವಿಜಯನಗರದಲ್ಲಿ ಏನು ನೈಜ ಘಟನೆ. ಸೊ ಇಂತಹ ಘಟನೆಗಳು ನಮ್ಮ ಪಕ್ಕದಲ್ಲೂ ಕೂಡ ಆಗಿರುತ್ತೆ, ನಮ್ಮ ಮಂಗಳೂರಿನಲ್ಲಿ ಕೂಡ ಆಗಿರುತ್ತೆ, ಬೇರೆ ಜಿಲ್ಲೆಯಲ್ಲೂ ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಸಣ್ಣ ವಾಸನೆಯನ್ನು ಕೂಡ ನಿರ್ಲಕ್ಷಿಸದೆ ತೋರಿದ ಸಮಯ ಪ್ರಜ್ಞೆ ಇದೆಯಲ್ವಾ, ಅದೊಂದು ಇಡೀ ಕುಟುಂಬವನ್ನು ಕೂಡ ಮರಳಿ ಬದುಕಿಸುವಂತೆ ಮಾಡುತ್ತೆ. ಸೊ ಇದು ಕೂಡ ನೆರೆಹೊರೆಯವರು ಹತ್ತಿರ ಇರುವಂಥವರೇ. ಸೊ ಅವರು ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ತನ್ನ ಯಾವತ್ತೂ ಕೂಡ ಬೆಳಿಗ್ಗೆ ಬೇಗ ಎದ್ದಿರ್ತಾರೆ ನೆರೆಹೊರೆಯವರು, ಯಾಕೆ ಇವತ್ತು ಎದ್ದಿಲ್ಲ ಅಂತ ಹೇಳಿ ನೋಡಿದಾಗಲೇ ಅವರಿಗೆ ವಾಸನೆ ಮೂಗಿಗೆ ಬಡಿಯುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ಎಲ್ಲೋ ಏನೋ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿಕೊಂಡು. ಸೊ ಈ ರೀತಿ ನೋಡುವಾಗ ಮತ್ತೊಂದು ಏನು ಘಟನೆ ಕೂಡ ನೆನಪಿಗೆ ಬರುತ್ತೆ. ಒಬ್ಬರಿಗೆ ಹೃದಯಾಘಾತ ಸಂಭವಿಸುತ್ತೆ. ಇವಾಗ ನೋಡಿ, ಇಲ್ಲಾಂದರೂ ಕೂಡ ಹಾರ್ಟ್ ಅಟ್ಯಾಕ್ ಬಂದಾಗ ಪ್ರತಿಯೊಂದು ಸೆಕೆಂಡು ಕೂಡ ಬಹಳಷ್ಟು ಮುಖ್ಯವಾಗಿ ಬಿಡುತ್ತೆ. ದೆಹಲಿಯಲ್ಲಿ ಇದೇ ರೀತಿಯ ಒಂದು ಘಟನೆ ನಡೆಯುತ್ತೆ. ವ್ಯಕ್ತಿಯೊಬ್ಬರಿಗೆ ಇದ್ದಕ್ಕಿದ್ದಂತೆ ತೀವ್ರವಾಗಿ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಮನೆಯಲ್ಲಿ ಅವರ ಪತ್ನಿ ಮಾತ್ರ ಇರ್ತಾರೆ. ಅವರು ಭಯಗೊಂಡು ಅವರಿಗೆ ಏನು ಮಾಡೋಕ್ಕಾಗದೆ, CPR ಕೂಡ ಮಾಡಲಿಕ್ಕೆ ಗೊತ್ತಾಗದೆ ಅವರು ಜೋರಾಗಿ ಕೂಗಿಕೊಳ್ತಾರೆ. ಪಕ್ಕದ ಮನೆಯಲ್ಲಿದ್ದ ಇವರ ಬೊಬ್ಬೆಗೆ ಕೂಗಿಗೆ ಓಡ್ಕೊಂಡು ಬರ್ತಾನೆ ಯುವಕ ಒಬ್ಬ. ಆತ CPR ಮಾಡ್ತಾನೆ. ಕಾರ್ಡಿಯೋಪುಲ್ಮನರಿ ರೆಸಿಸಿಟೇಷನ್ ಅಂದರೆ CPR ಅಂತ ಹೇಳ್ತೀವಿ, ಆತ ತರಬೇತಿ ಪಡೆದಿದ್ದ. ಆ್ಯಂಬುಲೆನ್ಸ್ ಬರುವವರೆಗೂ ಕೂಡ ಸತತವಾಗಿ CPR ನೀಡ್ತಾನೆ. ವೈದ್ಯರು ಆಸ್ಪತ್ರೆಯಲ್ಲಿ ಹೇಳಿದ್ದು, ಆ ನೆರೆಹೊರೆಯ ಯುವಕ ನೀಡಿದ CPRನಿಂದ ಈ ವ್ಯಕ್ತಿಯ ಪ್ರಾಣವು ಕೂಡ ಉಳಿಸಿದೆ ಅಂತ ಹೇಳಿಕೊಂಡು. ನೋಡಿ, ನಮ್ಮ ಸುತ್ತಮುತ್ತಲೇ ಇರುವಂತಹ ನೆರೆಹೊರೆಯವರು ಕೇವಲ ನೆಂಟರಲ್ಲ, ತುರ್ತು ಸಮಯದಲ್ಲಿ ಬರುವಂತಹ ಆಪ್ತ ರಕ್ಷಕರು ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿ ನೆರೆಹೊರೆಯವರು ಅಂತ ಬಂದಾಗ ಇಂತಹ ಘಟನೆಗಳು ಕೂಡ ನಡೀತಾನೆ ಇರುತ್ತೆ. ಸೊ ಹಾಗೆಯೇ ಮುಂಬೈನ ಒಂದು ಅಪಾರ್ಟ್ಮೆಂಟ್ ಒಂದರಲ್ಲಿ 3ನೇ ಮಹಡಿಯ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಮನೆಯಲ್ಲಿ 7 ವರ್ಷದ ಮಗು ಮಾತ್ರ ಇರುತ್ತೆ. ಇದನ್ನು ಕೆಳಗಿನ ಮಹಡಿಯಲ್ಲಿದ್ದ ನೆರೆಹೊರೆಯ ಒಬ್ಬ ವ್ಯಕ್ತಿ ಗಮನಿಸಿಕೊಂಡು ಅಗ್ನಿಶಾಮಕ ದಳಕ್ಕೆ ಕಾಯ್ದ ತಕ್ಷಣ ಕಟ್ಟಡದ ಪೈಪುಗಳ ಸಹಾಯದಿಂದ ಮೇಲೇರಿ ಕಿಟಕಿಯ ಗ್ಲಾಸನ್ನು ಒಡೆದು ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯುತ್ತಾರೆ. ಆತನಿಗೆ ಗೊತ್ತಿತ್ತು ಮಗುವಿಗೆ ಎಷ್ಟೆಷ್ಟು ಏಜ್ ಆಗಿದೆ, ಆ ಮಗುವಿಗೆ ಹೊರಗಡೆ ಬರಲಿಕ್ಕಾಗಲ್ಲ ಅಂತೆಲ್ಲ ಹೇಳಿಕೊಂಡು. ಸೊ ಶಾಲೆಗೆ ಹೋಗ್ತಾ ಇದ್ದಂತಹ ಮಗುವನ್ನು ಆತ ಬೆಂಕಿಯನ್ನು ರಕ್ಷಿಸ್ತಾನೆ. ಇದು ಕೂಡ ನೆರೆಹೊರೆಯುವ ಒಂದು ಘಟನೆ. ಸೊ ಅದೇ ರೀತಿ ಕೆಲವೊಮ್ಮೆ ನೆರೆಹೊರೆಯವರ ಸಾಕುಪ್ರಾಣಿಗಳು ಕೂಡ ಅಷ್ಟೇ ಪ್ರಾಣವನ್ನು ಕೂಡ ರಕ್ಷಿಸುತ್ತೆ. ನೋಡಿ, ಅಮೆರಿಕದಲ್ಲಿ ಪಕ್ಕದ ಮನೆಯ ನಾಯಿ ರಾತ್ರಿ ವೇಳೆ ವಿಪರೀತವಾಗಿ ಬಾಗಿಲು ತಟ್ಟಿ ಬೊಗಳಲು ಶುರು ಮಾಡುತ್ತಂತೆ. ಅದರ ಮಾಲೀಕ ಹೊರಬಂದು ನೋಡಿದಾಗ ಪಕ್ಕದ ವೃದ್ಧರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಗೆ ಬರ್ತಾ ಇದ್ದಂತೆ. ವೃದ್ಧರು ನಿದ್ರೆಯಲ್ಲಿದ್ದ ಕಾರಣ ಬೆಂಕಿ ವಿಷಯ ಗೊತ್ತೇ ಆಗಿರಲಿಲ್ಲ. ನೆರೆಹೊರೆಯವರ ನಾಯಿಯ ಬೊಗಳುವಿಕೆಯಿಂದ ಸಮಯಕ್ಕೆ ಸರಿಯಾಗಿ ಅಲ್ಲಿ ಪ್ರಾಣಾಪಾಯ ಕೂಡ ತಪ್ಪಿ ಹೋಯಿತು. ಸೊ ಈ ರೀತಿಯ ಅದೆಷ್ಟೋ ಘಟನೆಗಳು ಖಂಡಿತವಾಗಿಯೂ ಕೂಡ ಒಂದು ಉತ್ತಮ ನೆರೆಹೊರೆ ಅಂತ ಬಂದಾಗ ಇಂತಹ ಘಟನೆಗಳು ಕೂಡ ನೆನಪಿಗೆ ಬರುತ್ತೆ. ಅಂದರೆ ನಮಗೆ ಏನಾದರೂ ಒಂದು ಕಷ್ಟ ಅಥವಾ ತುರ್ತು ಪರಿಸ್ಥಿತಿ ಬಂದಾಗ 100 ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಸ್ವಂತ ಸಂಬಂಧಿಕರು ಬರುವುದಕ್ಕೆ ಸಮಯ ಹಿಡಿಯಬಹುದು, ಆದರೆ 10 ಸೆಕೆಂಡ್ನಲ್ಲಿ ಓಡಿ ಬರುವುದು ನಮ್ಮ ಪಕ್ಕದ ಮನೆಯವರೇ. ಅದಕ್ಕೆ ಹೇಳುವುದು, ಒಳ್ಳೆಯ ನೆರೆಹೊರೆ ಅಂದರೆ ಅದೊಂದು ದೈವಿಕ ಏನು ಆಶೀರ್ವಾದ ಅಂತ ಹೇಳಿಕೊಂಡು, ಕೇವಲ ಬರೀ ಕಷ್ಟಕ್ಕೆ ಬರುವ ಸಂಬಂಧ ಅಷ್ಟೇ ಅಲ್ಲ ನೆರೆಹೊರೆಯವರ ಬಾಂಧವ್ಯ ಅನ್ನೋದು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಸಮಾಜದ ಒಂದು ಜೀವಕೋಶ ಕೂಡ ಇದ್ದಂಗೆ. ಸೊ ಹಾಗಾಗಿ ನೆಂಟರಿಗಿಂತ ನೆರೆಯವನೇ ಮೇಲು, ನಮ್ಮ ಕನ್ನಡದಲ್ಲಿ ಪೀಳಿಗೆಯಿಂದಲೂ ಕೂಡ ಹರಿದು ಬಂದಂಥ ಒಂದು ಗಾದೆ ಮಾತು ಅದು. ದೂರದ ಸಂಬಂಧಿಕರಿಗಿಂತ ದಿನವೂ ಮುಖ ನೋಡು, ಕಷ್ಟಕ್ಕೆ ತಕ್ಷಣ ಓಡು, ನೆರೆಯವನೇ ನಿಜವಾದ ಬಂಧು ಅಂತ, ನೆಂಟರಿಗಿಂತ ನೆರೆಯವನೇ ಮೇಲು ಅಂತ ಹೇಳಿಕೊಂಡು. ಸೊ ಹಾಗೆಯೇ ನಮ್ಮ ದೇಶದಲ್ಲಿ ಯಾವುದ್ಯಾವುದು ಹಬ್ಬಗಳು ಬರ್ತಾನೆ ಇರುತ್ತೆ, ಗಣೇಶ ಚತುರ್ಥಿ ಬರುತ್ತೆ, ಯುಗಾದಿ ಬರುತ್ತೆ, ದೀಪಾವಳಿ ಬರುತ್ತೆ, ಅಷ್ಟೊಂದು ಸಂಭ್ರಮದಿಂದ ನಡೆಯೋಕೆ ನೆರೆಹೊರೆಯವರ ಕೊಡುಗೆಯೂ ಕೂಡ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಒಬ್ಬರ ಮನೆಯ ಹಬ್ಬದ ತಿಂಡಿ ಇನ್ನೊಬ್ಬರ ಮನೆಗೆ ತಲುಪೋ ಸಂಸ್ಕೃತಿ ಬೇರೆ ಎಲ್ಲೂ ಕೂಡ ಸಿಗಲ್ಲ. ಒಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಅಂಕಲೇ, ಸೌಖ್ಯವಾದ ಎಂಕ್ಲೆ ರೇಡಿಯೋ ಸಾರಂಗ್ಲ ಒಂಜಿ ನೆರೆಕರಲ ಕಾತೆ. ಈರಿಗಿಂಚ ಅಂದ್ರ ಒಂಜಿ ಘಟನೆ ಇಂಚಿನ ಒಂಜಿ ನೆನಪಿಗೆ ಬರ್ಪಂಡ ದಾದಂಡ್ಲ ಆತಂಡ ನೆರೆ ಹೊರೆಯವ್ರ ಈರಿನ ಕಷ್ಟಗ ಬತ್ತಿನ ಇಂಚಿನ. ಹ್ಮ್ ಹ್ಮ್ ದಾದಾತಿನಿ ಕೈಗೆ ಹಲೋ ಹಲೋ ಕಟ್ಟು ಕಟ್ಟಕ್ಕೆ ಏನೊಂದು ಅತ್ತೇ ಅವನಿಗೆ ಖುಷಿ ಅತ್ತೆ ಏತಾನ್ಲ ಎಂಕಲ್ನ ಸ್ಟ್ರೆಸ್, ಎಂಕಲ್ನ ಡಿಪ್ರೆಷನ್, ಎಂಕಲ್ಗೆ ನೆಮ್ಮದಿ ತಿಕ್ಕೊಂಡು. ಎಸ್ ಎಸ್ ಎಸ್ ಎಸ್ ಎಸ್ ಓಕೆ ಖಂಡಿತ.
1: ಹಲೋ
0: ಹಲೋ ಮಸ್ತ್ ಖುಷಿ ಅಂಡ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ಓಕೆ, ಸರಿ ಸರಿ, ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಓಕೆ, ನಮ್ಮ ನಳಿನಿ ಕೋಟೆಕಾರ್ ಸೊ ಇವರು ಕರೆ ಮಾಡಿದರು ನೋಡಿ. ಅವರು ಹೇಳುವಂಥದ್ದು, ನನ್ನ ಕೈಗೆ ನೋವಾದಂಥ ಸಂದರ್ಭದಲ್ಲಿ ನನಗೆ ಅಡುಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮನೆಯಲ್ಲಿ ಊಟದಿದೆಲ್ಲ ಮಾಡಿ ಮಕ್ಕಳಿಗೆ ಬಡಿಸಬೇಕಿತ್ತು. ಆದರೆ ಆ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿದ್ದ ಮುಸ್ಲಿಂ ಒಬ್ಬರು ಮಹಿಳೆ ಬಂದು ಅವರು ನನ್ನ ಕಷ್ಟಕ್ಕೆ ಧಾವಿಸ್ತಾರೆ, ಅವರೇ ಅಡುಗೆ ಮಾಡಿ ಕೊಡ್ತಾ ಇದ್ರು ಅಂತ. ಎಷ್ಟೊಂದು ಉತ್ತಮವಾದಂಥ ನೆರೆಹೊರೆಯವರು ಅಂತ ನೋಡಿ. ನೆರೆಹೊರೆಯವರು ಅಂತ ಬಂದಾಗ ಅಲ್ಲಿ ಧರ್ಮ ಜಾತಿ ಅದು ಯಾವುದು ಕೂಡ ಬರಲ್ಲ ರೀ, ಒಂದು ಸೌಹಾರ್ದತೆ ಮಾತ್ರ ಅಲ್ಲಿ ಬರುವಂಥದ್ದು. ಸೊ ಈ ರೀತಿಯ ಒಂದು ಉತ್ತಮ ನೆರೆಹೊರೆ ಅಂತ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ಘಟನೆಗಳನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಕೂಡ ನೋಡ್ಬೋದು. ಮತ್ತೊಬ್ಬರು ಕರೆಯಲಿದ್ದಾರೆ. ಹಲೋ
2: ಹಲೋ
0: ಹಲೋ,
2: ನಾನು ಎಚ್ ಮೊಹಮ್ಮದ್ ವೇಣೂರು.
0: ಎಚ್ ಮೊಹಮ್ಮದ್ ವೇಣೂರು, ಹೇಳಿ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್.
2: ಒಳ್ಳೆ ಟಾಪಿಕ್ ಅನ್ನು ಮಾತಾಡ್ತಾ ಇದ್ದೀರಿ, ನೆರೆಕರ ಒಳ್ಳೇದು ಬೇಕು ಅಂತ. ನೀವು ಕೆಲವು ಉದಾಹರಣೆಯನ್ನು ಹೇಳಿದ್ದೀರಿ. ನಾನು ಹೇಳುದಾದ್ರೆ ಏನ್ ಸರ್, ನೆರೆಕರೆ ಈಗ ಏನಾಗಿದೆ ಅಂದ್ರೆ, ಈ ಫ್ಲಾಟ್ ಎಲ್ಲ ಆಗಿ ಅಷ್ಟು ಒಬ್ಬೊಬ್ಬರಿಗೆ ಗುರ್ತವೇ ಇಲ್ಲದಂತಾಗಿದೆ.
0: ಹೌದು ಹೌದು,
2: ಮೊದಲೊಂದು ಗ್ರೌಂಡ್ ನಲ್ಲಿ ಇದ್ದು ಆಚೆ ಈಚೆ ಹೋಗಿ ಮನೆಗೆ ಹೋಗಿ ಎಲ್ಲ ಇದು ಇತ್ತು, ಈಗ ಫ್ಲಾಟ್ ಆಗಿದೆ. ಆದ ಕಾರಣ ಅವರವರ ಬಾಗಿಲು ಹಾಕಿ ಇರ್ತಾರೆ ಜಾಸ್ತಿಯಾಗಿ.
0: ಹೌದು ಹೌದು,
2: ಇದರಿಂದ ನೆರೆಗರೆ ಸಂಬಂಧಕ್ಕೆ ಸ್ವಲ್ಪ ಮೊಡಕಾಗಿದೆ ಅಂತ ನನ್ನೊಂದು ಅಭಿಪ್ರಾಯ.
0: ಎಸ್ ಎಸ್ ಎಸ್.
2: ಮತ್ತೊಂದು ವಿಷಯ ಏನಂದ್ರೆ ಸರ್, ನೀವೀಗ ಹೇಳಿದಿರಲ್ಲ ನೆರೆಕರೆಯವರು ಹೇಗೆ ಸಹಾಯ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ವಾರದ ಮುಂಚೆ ನಮ್ಮ ಊರಲ್ಲಿ ಡಾಕ್ಟರ್ ಅಲ್ಲಿ ಹೋಗಿದ್ದೆ ನಾನು, ಸೀತಾ ಅಂತ. ಅಲ್ಲಿಗೆ ಒಂದು ಹೆಂಗಸನ್ನು ಕರ್ಕೊಂಡು ಬಂದರು, ನಾಲ್ಕೈದು ಜನ. ಏನು ಅಂತ ಮತ್ತೆ ಅವ್ರ ಕಥೆ ಹೇಳಿದ್ರು, ಈಗ ಗುಲ್ಗುಸ್ಕೊಳ್ಬೇಕಂತ. ಹಾಗೆ ಒಳಗೆ ಕರೆದುಕೊಂಡು ಹೋದ್ರು, ನೋಡುವಾಗ ಅವರ ಸಂಬಂಧಿಕರಾಗೆ ಕಾಣುದಿಲ್ಲ ನನಗೆ, ಅದು ಬೇರೆ ಬೇರೆ ಹಾಗೆ ಕಾಣ. ಮತ್ತೆ ನೋಡುವಾಗ ಕೇಳಿದ, ನೀವು ಯಾರು, ನಾವು ಈ ಗ್ರಾಮದವರು, ಯಾರು ಅವರ ಹೆಸರು, ಹೀಗೆ ಆ ಗೊತ್ತಾಯ್ತು. ಹಾಗೆ ಏನು ಅವರು ಹೇಳಿದ್ರು, ನಾವು ಹುಲ್ಲು ಕೆತ್ತಾ ಇದ್ದೇವೆ ತೋಟದಲ್ಲಿ, ಆಗ ಹೆಂಗಸು ಅಲ್ಲಿ ಬಂದು ಅಲ್ಲಿ ಬಿತ್ತಿದ್ರು ನಾನು ನೋಡಿದೆ. ಆಗ ನಾವು ಅವರನ್ನು ಎತ್ತಿಕೊಂಡು ಬಂದದ್ದು, ಅವರ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಈಗ ನಾವು ಇದಕ್ಕೆ ಇಲ್ಲಿ ಅಡ್ಮಿಟ್, ಈಗ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಅಂತ. ಅಂತಹ ನೆರೆಕರೆಗಳು ಇದ್ದಾರೆ. ಆ ನೆರೆಕರೆ ಇಷ್ಟು ಸೌಹಾರ್ದ ಇರುವುದಕ್ಕೆ ಈ ಮನೆ ಮನೆ ಹಿಂದಿನ ಕಾಲದ ಮನೆ ಸೈಟ್ ಉಂಟಲ್ಲ, ಅದರಲ್ಲಿ ವಾಸಿಸುವವರಿಗೆ ಹೆಚ್ಚು ಸಂಬಂಧ ಇರ್ತದೆ, ಫ್ಲಾಟ್ ನಲ್ಲಿ ಅಷ್ಟು ಸಂಬಂಧ ಇಲ್ಲ ಅಂತ ನನ್ನ ಅಭಿಪ್ರಾಯ.
0: ಎಸ್ ಓಕೆ, ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮ್ಮ ಮೊಹಮ್ಮದ್ ವೇಣೂರು ಅವರು ಕೂಡ ಹೇಳುವಂಥದ್ದು, ಇವಾಗೆಲ್ಲ ಫ್ಲ್ಯಾಟ್ ಅಪಾರ್ಟ್ಮೆಂಟುಗಳು ಅಂತ ದೊಡ್ಡ ದೊಡ್ಡದಾಗಿ ಬಂದುಬಿಟ್ಟಿದೆ. ಆ ಪಕ್ಕದ ಮನೆಯವರು ಯಾರಿದ್ದಾರೆ ಏನು ಅಂತ ಗೊತ್ತೇ ಆಗದಂತಹ ಒಂದು ಅನಿವಾರ್ಯ ಸ್ಥಿತಿಯಾಗಿರುತ್ತೆ ಇವತ್ತಿನ ದಿನಗಳಲ್ಲಿಯೂ ಕೂಡ ನಾವು ನೋಡಲಿಕ್ಕೆ ಹೋಗುವಂಥದ್ದು. ಆದರೆ ಪಕ್ಕದ ಹಿಂದೆ ಏನು ಹಳ್ಳಿ ಮನೆಗಳಲ್ಲಿ ಅಥವಾ ಇವತ್ತು ಕೂಡ ಕೆಲವೊಂದಿಷ್ಟು ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಹತ್ತಿರ ಹತ್ತಿರ ಮನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖ ಏನಂತ ಗೊತ್ತಿರುತ್ತೆ. ಪಕ್ಕದ ಮನೆಯವರ ಅಳು ಕೂಡ ಇನ್ನೊಂದು ಮನೆಯವರಿಗೆ ಕೇಳುತ್ತೆ, ಆ ಕಡೆಯವರ ದುಃಖವು ಕೂಡ ಇವರಿಗೆ ಅರ್ಥ ಆಗುತ್ತೆ. ಸೊ ಇಂತಹ ಒಂದು ಸೌಹಾರ್ದಯುತ ಜೀವನ, ಸೊ ಒಂದು ಕಡೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕೂಡ ಬದುಕುವಂತಹ ನೆರೆಹೊರೆಯವರ ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಘಟನೆಗಳು ಅದು ನೋಡಲಿಕ್ಕೆ ಸಾಧ್ಯವಾಗುವುದು. ಸೊ ಈಗ ನೋಡಿ, ನಮ್ಮ ನಳಿನಿ ಕೊಟಕಾರ ಅವರು ಕೂಡ ಹೇಳಿದ ಹಾಗೆಯೇ ಪಕ್ಕದ ಮನೆಯವರು ನಮ್ಮ ಎಲ್ಲ ಕಷ್ಟಕ್ಕೆ ಧಾವಿಸಿ ಓಡೋಡಿ ಬರ್ತಾ ಇದ್ರು ಅಂತ ಹೇಳಿಕೊಂಡ್ರು. ಅದು ಒಂದು ಉತ್ತಮ ನೆರೆಹೊರೆಯವರ ಲಕ್ಷಣ. ಸೊ ಅದೇ ರೀತಿ ಇವರು ವೇಣೂರು ಅವರು ಕೂಡ ಹೇಳಿದ ಹಾಗೆಯೇ ಏನೋ ಒಂದು ಸಣ್ಣ ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಅವರ ಸಂಬಂಧಿಕರೇ ಬರಬೇಕು, ಅವರ ಮನೆಯವರೇ ಬರಬೇಕು ಅಂತ ಕೂಡ ಅಲ್ಲಿ ಕಾದು ಕುಳಿತಿಲ್ಲ. ಅಂತಹ ಸಂದರ್ಭದಲ್ಲಿ ತುರ್ತು ಎಮರ್ಜೆನ್ಸಿಗೆ ಬೇಕಾಗಿ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂಥದ್ದು ನೆರೆಹೊರೆಯವರೇ ಅಲ್ವಾ. ಸೊ ಈ ರೀತಿ ಆದಷ್ಟು ಘಟನೆಗಳು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಂತಹ ಸಾಕಷ್ಟು ಘಟನೆಗಳು ಖಂಡಿತವಾಗಿಯೂ ಕೂಡ ಇದೆ. ಅದಕ್ಕೇ ದೂರದ ಸಂಬಂಧಿಗಿಂತ ಹತ್ತಿರದ ನೆರೆಯವನೇ ಉತ್ತಮ ಅಂತ ಹೇಳ್ತೀವಿ. ಮನೆ ಕೊಳ್ಳುವ ಮೊದಲು ನೆರೆಹೊರೆಯವರನ್ನು ನೋಡಿಕೊಳ್ಳಿ. ನೀವು ಎಷ್ಟು ಕೋಟಿ ಕೊಟ್ಟು ಮನೆ ಕಟ್ಟಿಸಿದರೂ ಪಕ್ಕದ ಮನೆಯವರು ಸರಿಯಿಲ್ಲದಿದ್ದರೆ ಆ ಮನೆಯಲ್ಲಿ ನೆಮ್ಮದಿ ಸಿಗಲ್ಲ. ಇದೊಂದು ಅರೇಬಿಕ್ ನಾಣ್ಣುಡಿ, ನನ್ನ ನುಡಿಯಲ್ಲ, ಇದು ಅರೇಬಿಕ್ ನಾಣ್ಣುಡಿ. ಚೀನಿಗಾದೆಯ ಒಂದು ಮಾತಿದೆ, ದೂರದ ಸಂಬಂಧಿಗಿಂತ ಹತ್ತಿರದ ನೆರೆಯವನೇ ಉತ್ತಮ ಅಂತ. ಸೊ ಅದೇ ರೀತಿ ಆಫ್ರಿಕನ್ ಒಂದು ಗಾದೆ ಮಾತು,

ಗಳು ಕೂಡ ಮಕ್ಕಳ ಆಟದ ಮೈದಾನವಾಗಿತ್ತು. ಯಾರ ಮನೆಯಲ್ಲಾದರೂ ಕೂಡ ಹೋಗಿ ನೀರು ಕುಡಿದು ತಿಂಡಿ ತಿಂದು ಬರುವಂಥ ಸ್ವಾತಂತ್ರ್ಯವು ಕೂಡ ಮಕ್ಕಳಿಗಿತ್ತು. ಇವತ್ತು ಅದು ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ದೂರದಲ್ಲಿ ಆಟಾಡ್ತಾ ಇರ್ತೀವಿ. ಆಟಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀರು ಬೇಕು ಅಂತ ನಮಗಿದ್ದಾಗ ನಾವು ಹತ್ತಿರದ ಮನೆಯವರ ಹತ್ರ ಹೋಗಿ ನೀರು ಕೊರಲೆ ಅಮ್ಮ ಅಂತ ಹೇಳಿದರೆ ತಕ್ಷಣವೇ ನೀರು ಕೊಡ್ತಾ ಇದ್ದರು. ಸೊ ಆ ರೀತಿಯ ಒಂದು ವಾತಾವರಣ ಕೂಡ ಆ ಸಂದರ್ಭದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ತಿಂಡಿ ತಿಂದು ಕೂಡ ಬರುವಂತಹ ಸ್ವಾತಂತ್ರ್ಯ ಕೂಡ ಇತ್ತು. ಆದರೆ ಇವತ್ತು ನೀರು ಕೇಳೋಕ್ಕೆ ಹೋದರೂ ಕೂಡ ಅಲ್ಲಿ ಯಾರಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿ ಹೋಗಿದೆ. ಸ್ವಲ್ಪ ಸಂಸ್ಕೃತಿನೇ ಚೇಂಜ್ ಆಗ್ತಾ ಹೋಗಿರುವಂಥದ್ದನ್ನೇ ನಾವಿವತ್ತು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗಾಗಿ ಒಂದು ಉತ್ತಮ ನೆರೆಹೊರೆಯವನು ಆಗಬೇಕು ಅಂತ ಹೇಳಿದರೂ ಕೂಡ ರಾತ್ರಿ ತಡವಾಗಿ ಜೋರಾಗಿ ಮ್ಯೂಸಿಕ್ ಹಾಕುವಂಥದ್ದು, ಟಿ ವಿ ಸೌಂಡ್ ಜೋರಾಗಿ ಇನ್ನೊಂದು ಮನೆಯವರಿಗೆ ಕೇಳಿಸುವಕ್ಕೆ ಇಡುವಂಥದ್ದು ಅದು ಸರಿಯಲ್ಲ. ಆ ಒಂದು ಗದ್ದಲವನ್ನು ನಾವು ನಿಯಂತ್ರಿಸಬೇಕಾಗತ್ತೆ. ಇದು ಉತ್ತಮ ನೆರೆಹೊರೆಯವನ ಲಕ್ಷಣ ಕೂಡ ಖಂಡಿತವಾಗಿಯೂ ಕೂಡ ಅಲ್ಲ. ಇನ್ನೊಂದು ನೆರೆ ಮನೆಯವರಲ್ಲಿ ಯಾರೋ ಒಬ್ಬರು ವೃದ್ಧರಿದ್ದಾರೆ ಅಥವಾ ಯಾರೋ ಒಬ್ಬರು ಆರೋಗ್ಯ ಸರಿಯಿಲ್ಲದವರು ಇದ್ದಾರೆ, ಹಾಸಿಗೆಯಲ್ಲಿದ್ದಂಥವ್ರು ಇರ್ಬೋದು ಅಥವಾ ಹಾರ್ಟ್ ಪೇಷಂಟ್ ಇರ್ಬೋದು. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡೇ ಇನ್ನೊಂದು ಪಕ್ಕದ ಮನೆಯವರು. ಸೊ ಆ ಮ್ಯೂಸಿಕನ್ನು ಕಂಟ್ರೋಲ್ ಮಾಡೋದು ಕೂಡ ಬಹಳಷ್ಟು ಒಳ್ಳೆಯದು. ಇನ್ನು ಪಾರ್ಕಿಂಗ್ ಶಿಸ್ತು, ಹೆಚ್ಚಿನ ಸಂದರ್ಭಗಳಲ್ಲಿ ಪಾರ್ಕಿಂಗ್ನಲ್ಲೇ ಸಣ್ಣ ಸಣ್ಣ ವಿಷಯಕ್ಕೆ ಗದ್ದಲಾಗಿ ಬಿಡುತ್ತೆ. ಸೊ ನಮ್ಮ ವಾಹನ ಇನ್ನೊಬ್ಬರ ಗೇಟಿಗೆ ಎದುರಾಗಿಡುವಂಥದ್ದು, ದಾರಿಗೆ ಅಡ್ಡವಾಗದಂತೆ ನಾವು ನೋಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಯಾಕೆಂದರೆ ಹೆಚ್ಚಿನ ಜಗಳಗಳು ಶುರುವಾಗುದೇ ಅದೇ ರೀತಿ. ಗೇಟ್ನ ಎದುರುಗಡೆ ಯಾಕೆ ನೀನು ಪಾರ್ಕ್ ಮಾಡಿದ್ದಿ, ಇಲ್ಲಿಂದ ನಮಗೆ ಹೋಗಬೇಡ್ವಾ, ನಮಗೆ ಬರಬೇಡ್ವಾ, ನಮ್ಮ ಗಾಡಿ ಒಳಗಡೆ ಬರಬೇಕಲ್ಲ ಅಂತ ಹೇಳಿಕೊಂಡು, ಅದು ತಪ್ಪದ. ಯಾಕಂದರೆ ಗೇಟ್ನ ಎದುರುಗಡೆ ಪಾರ್ಕ್ ಮಾಡುವುದು ಸರಿಯಲ್ಲ. ಒಂದು ವೇಳೆ ನೆರೆಹೊರೆಯವರ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇದ್ದರೆ, ನಿಮ್ಮಲ್ಲಿ ಒಂದಿಷ್ಟು ಜಾಗದ ಕೊರತೆ ಇದ್ದರೆ, ನಿಮ್ಮಲ್ಲಿ ಯಾರಾದರೂ ನೆಂಟರು ಬಂದರೆ ಪಕ್ಕದ ಮನೆಯವರ ಹತ್ರ ಕೇಳಿಬಿಡಿ, ನೋಡಿ ಒಂದು ನಮ್ಮಲ್ಲಿ ನೆಂಟರು ಬರ್ತಾರೆ, ನಿಮ್ಮ ಮನೆಯ ಎದುರುಗಡೆ ನಾವು ಪಾರ್ಕ್ ಮಾಡ್ಬೋದು, ಅವರು ಸಂಬಂಧಿಕರು ಬಂದರೆ ಪಾರ್ಕ್ ಮಾಡ್ಬೋದು, ಅವರು ಖಂಡಿತವಾಗಿಯೂ ಕೂಡ ಒಪ್ಕೊಳ್ತಾರೆ. ಸೊ ಅಲ್ಲಿ ಹೋಗಿ ಪಾರ್ಕ್ ಮಾಡ್ಬೋದು. ಅವರ ಹತ್ರ ಪರ್ಮಿಷನ್ ಇಲ್ಲದೆ ಸೀದಾ ನೇರವಾಗಿ ಅಲ್ಲಿ ಪಾರ್ಕ್ ಮಾಡೋದು ಅದು ಕೂಡ ತಪ್ಪೇ. ಅವರ ಪರ್ಮಿಷನ್ ಇಲ್ಲದೆ ಅವರ ಮನೆಯ ಎದುರುಗಡೆ ಹೋಗಿ ಪಾರ್ಕ್ ಮಾಡುವುದು ಕೂಡ, ಗೇಟ್ನ ಎದುರುಗಡೆ ಹೋಗಿ ಪಾರ್ಕ್ ಮಾಡುವುದು ಕೂಡ ತಪ್ಪೇ. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇನ್ನು ಪಕ್ಕದ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ವಾರಕ್ಕೊಮ್ಮೆ ನಾವೇನೋ ದಿನಸಿ ತರ್ತೀವಿ, ನಾವೇನೋ ತರಕಾರಿ ತರ್ತೀವಿ, ಸೊ ಅವರ ಹತ್ರ ಕೂಡ ಹೋಗುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ತರಕಾರಿ ಬೇಕಾ, ನಿಮಗೂ ಕೂಡ ದಿನಸಿ ಏನಾದರೂ ಒಂದು ತಗೊಂಡು ಬರಬೇಕಾ ಅಂತ ಹಿರಿಯರಿದ್ದರೆ ಮಾತ್ರ. ಸೊ ಅದನ್ನು ಕೂಡ ಕೇಳುವಂಥದ್ದು ಅದೊಂದು ರೀತಿಯ ಸೌಜನ್ಯ, ಅದೊಂದು ಉತ್ತಮ ನೆರೆಹೊರೆಯವರ ಲಕ್ಷಣ ಅಂತ ಹೇಳ್ಬೋದು. ಸೊ ಇನ್ನು ನೆರೆಹೊರೆಯವರ ಮನೆಗೆ ಅತಿಯಾಗಿ ಇಣುಕಿ ನೋಡೋದು, ಯಾರು ಬಂದರು, ಏನಾಯಿತು, ಅಲ್ಲೇನು ಜಗಳ, ಅಲ್ಲೇನು ಇದು, ಎಲ್ಲ ವಿಷಯದಲ್ಲಿಯೂ ಕೂಡ ಅವರ ವೈಯಕ್ತಿಕ ವಿಷಯಗಳಲ್ಲಿಯೂ ಕೂಡ ಅನಗತ್ಯವಾಗಿ ತಲೆ ಹಾಕುವಂಥದ್ದು, ಸೊ ಅದೆಲ್ಲ ಸರಿಯಾಗುವುದಿಲ್ಲ. ಅವರ ಕಷ್ಟ ಸುಖಗಳನ್ನು ಕೇಳ್ಬೋದು ವಿನಃ, ಸೊ ಎಲ್ಲವನ್ನ ಕೇಳುವಂಥದ್ದು ಅದು ಯಾಕೆ, ಇದು ಯಾಕೆ, ಇದೇನು, ಅದೇನು, ಅದು ಎಲ್ಲವನ್ನು ಕೂಡ ಕೇಳುವುದು ಕೂಡ ಅದು ಯಾವುದೂ ಕೂಡ ಸರಿಯಲ್ಲ. ಅವರಿಗೆ ಮನಬಿಚ್ಚಿ ಮಾತನಾಡುವುದಿದ್ದರೆ, ಯಾಕಂದರೆ ಕೆಲವರಿಗೆ ತನ್ನ ಮನಸ್ಸಿನಲ್ಲಿರುವ ನೋವನ್ನು ಯಾರಾದರೊಬ್ಬರು ಜೊತೆಗಾರರು ಬೇಕಾಗತ್ತೆ. ಎಷ್ಟೋ ಮಂದಿಗೆ ದೂರದ ಸಂಬಂಧಿಕರು ತುಂಬ ಆಪ್ತ ಮಿತ್ರರಾಗಿರಲ್ಲ, ಹತ್ತಿರದ ನೆರೆಹೊರೆಯವರೇ ತುಂಬ ಆಪ್ತ ಮಿತ್ರರಾಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾರೆ ಅಂದರೆ, ತನ್ನ ನೆರೆಹೊರೆಯವರ ಜೊತೆಗೇ ಹೆಚ್ಚಿನ ತನ್ನ ಸುಖ ಮತ್ತು ಕಷ್ಟ ದುಃಖ ಎಲ್ಲವನ್ನು ಕೂಡ ಹಂಚಿಕೊಳ್ತಾರೆ. ಸೊ ಅವರಾಗಿ ಹಂಚಿಕೊಳ್ಳುವಂಥದ್ದು ಅದು ಒಳ್ಳೆಯದು. ಆದರೆ ಅನಗತ್ಯವಾಗಿ ನಾವು ಪ್ರಶ್ನೆ ಹಾಕಿ ಕೆದಕುವುದು, ಕೇಳುವುದು ಅದು ಯಾವತ್ತೂ ಕೂಡ ಸರಿಯಲ್ಲ. ಸೊ ಆ ರೀತಿ ನಾವು ಅದನ್ನು ನಿಯಂತ್ರಿಸಬೇಕಾದದ್ದು ತುಂಬಾ ಅಗತ್ಯ ಇರುತ್ತೆ. ಸೊ ಹಾಗಾಗಿ ಪ್ರಪಂಚವನ್ನು ಬದಲಾಯಿಸೋದು ದೊಡ್ಡ ಮಾತು, ಆದರೆ ನಮ್ಮ ಬೀದಿಯನ್ನು, ನಮ್ಮ ನೆರೆಹೊರೆಯವರನ್ನು ಪ್ರೀತಿಯಿಂದಿಡುವುದು ತುಂಬಾ ಸುಲಭ. ಇವತ್ತು ಮನೆಗೆ ಹೋಗುವಾಗ ಪಕ್ಕದ ಮನೆಯವರ ಬಾಗಿಲು ತಟ್ಟಿಯಾದರೂ ಕೂಡ ಜಸ್ಟ್ ಎಂಚುಳ್ಳಾರೆ ಅಂತ ಕೇಳಿದರೆ ಸಾಕು, ಅವರಿಗೂ ಕೂಡ ಎಷ್ಟೊಂದು ಖುಷಿಯಾಗುತ್ತೆ, ನಮಗೂ ಕೂಡ ಎಷ್ಟೊಂದು ಖುಷಿಯಾಗುತ್ತೆ. ಪ್ರೀತಿ ಹಂಚಿದರೆ ಮಾತ್ರ ಬೆಳೆಯುತ್ತೆ. ಸೊ ಇದು ಯಾವತ್ತೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ. ಸೊ ಇದು ಇವತ್ತಿನ ಉತ್ತಮ ನೆರೆಹೊರೆಯವರ ಲಕ್ಷಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿದ್ದೀನಿ. ಸೊ ಹಾಗಿನ ಒಂದಿಷ್ಟು ಘಟನೆಯನ್ನು ತಿಳಿಸಿದ್ದೀನಿ. ಸೈಕಾಲಜಿ ಪ್ರಕಾರ, ಮನೋವಿಜ್ಞಾನದ ಪ್ರಕಾರ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ನಮ್ಮ ಒತ್ತಡ, ಡಿಪ್ರೆಷನ್, ಟೆನ್ಷನ್ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಮದ್ದು ಕೂಡ

ನಮ್ಮ ನೆರೆಹೊರೆಯವರಲ್ಲೇ ಇದೆ. ಸೊ ಹಾಗಾಗಿ ಆ ಒಂದು ಒಳ್ಳೆಯತನವನ್ನು ನಾವು ಬೆಳೆಸಿಕೊಳ್ಳುವುದು ತುಂಬಾ ಅನಿವಾರ್ಯ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ತಿಳಿಸ್ತಾ ಕೇಳುಗರೆ, ಇದು ಇವತ್ತಿನ ಜನಧನಿ ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಜನಧನಿಯಲ್ಲಿ ಖಂಡಿತವಾಗಿಯೂ ಕೂಡ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗದ ತಿರ್ಲ ತುಳು ಯಕ್ಷಗಾನದ ಕೊನೆಯ ಕಂತು.
1: ಅಪ್ಪೆ ಅನುಕೂರಿನ ಪ್ರಕಾರನೇ ನಡಪುನ ಸರಿ ಅಂಚಾದಿ ದೇವಸ್ಥಾನಗ ಬೈದೆ ತಡಮಲ್ಪುನತ್ ಎನ್ನ ಸೇವೆ ನಮಗೆ

ಮದ್ಮೆ ಮಾಡಿ

0: ಕೂಡಲೇ ಬತ್ತಿನ ದುರ್ಬುದ್ಧಿಯೇ ದಾದ ಮಲ್ಪುನಂದೇ ಗೊತ್ತಾ ಪೂಜಿ ಅಲ್ಲು ಭಾರಿ ಅಹಂಕಾರ ಮರೆ ಒಂದು ಪಂದ ಒಂಜಿಕೇನು ಜಲಾಲು ಹೆಂಚಿನ ಮಲ್ಪುನಂದೇ ಎಂಕು ಗೊತ್ತಾವಲ್ಲಿ ಹೆಂಚಿನ
1: Okay.

ಅದೇ ಪಿದೈ ಪಾಟಿ ಯಾಂದಾದ ಮಲ್ಪುಡು ಉಂಜಿಲಾರ್ಥ ಹೊಂದಿಚ್ಚಿ ಹೊತ್ತು ಕತ್ತಲ ಒಂದು. ಸರಿ ಸರಿ, ಇನ್ನಿತ್ತ ದಿನ ಈ ದೇವಸ್ಥಾನ ನಡೆದಿದ್ದು ದಿನದ

0: ಮಾಡಿದ ವಿಷಯದಲ್ಲಿ ನಂಚಿನ ಆ ಮಂತ್ರಿ ತನ್ನ ಕುತಂತ್ರ ಬುದ್ಧಿನಿಯನ್ನ ಮಾಬಲ ಮಾಮಗೊಡ್ಡಾಯಿ. ಈ ವಿಷಯ ತಿಳಿ ನಂಚಿನ ಆರು ಏನನ್ನು ಇಲ್ಲಾರ್ದು ತೊರ್ತು ಪಿದೈ ಪಾಡಿ ರಮಯ್ಯ ಅಂತ ಆದ ಮಲ್ಪಡು.
1: ಅರುಂಧತಿ, ಈ ಎಸನ ದೆಪ್ಪಡ ಆ ದುಷ್ಟರೆ ಕಣ್ಣಗ ಈ ಕುಡೂರ ಬೂರಿಯಡ ನಿಕ್ಕೇ ತೊಂದರೆ ಐ ಕಾತ್ರ ನಿಕ್ಕೊಂಜಿ ಎಟ್ಟೆ ತಾದಿನಿ ಯಾನ ತೋಜಾವೆ.

ಅಡ್ಡ ಎನ್ನ ಉಡದ ಬೇಣೆ ಎಂಕ ತರಿದುಂಡು ಐಕಾತ್ರ ಯಾಣ ಇಡೀ ಊರುಡು ದೊಂಬೆಗಳ ಬೇನಲಕ್ಕಾವು ಒಡವೇ ಇಲ್ಲ ತೂಕಲ್ಪ ಅವು ಮಾತ್ರ ಅನ್ಯಾಯ ಹೆಸರುಗಂದು ದೊಂಬು ಪೋದು ಯಾರು ಅನ್ಯಾಯ ಅನ್ಯಾಯ ಮಲ್ತೊಂದು ಪೋದು ಆ ಧನ ಕೀರ್ತಿ

ಭರತನ ಮನ್ಯವಾದದ್ದು ಮದುವೆ ಅದು ತಾರೆ ಮಾರ್ದ ಪಟ್ಟಗು ಕಣ್ಣು ಪಾಡಂದಿಲ್ಲನ ಓ ಸ್ವರ್ಗದ ಬಣ್ಣ ಕೈಟ್ಟು ಸುರಿಯನ್ನು ಪತಂದು ಎನ್ನ ಚರ್ಪಿನಿರ್

ಕೆಳಕನ್ಯಾಯನ ಮಲ್ತೆ ದನ ಕೀರ್ತಿ ಮಂಡೆ ಬೆಚ್ಚಡಲ್ಲಿ ದಾದ ಮಲ್ಪ ಉಬಾಲ ಬರ್ತದೆ ಎನ್ನ ಕೆಲಸ ಪೂರ ಹಾಡು ಮಲ್ತಾರ ಒಂದು ನೆಕ್ಕ ಸರಿಯೋಯ್ ಮಾಡ್ತು ಯಾನರಪ್ಪ

0: ನಮ್ಮ ನಾಡದ ಗಟ್ಟಿನ ಜವಾನರು ಕೆಲವೇರ್ಕೋತೇವೆ. ಅದೇ ಅಪ್ಪನ ಕಟ್ಟದ ಕಂದೇರು.
1: ಓಹೋ,
0: ಹಾ
1: ಅಚ್ಚಾಂಡ
0: ಅಚ್ಚಾಂಡ ಅಕ್ಲೆಗೆ ಇರು ಕೊರ್ಪೆ ಬಂತೀನಿ
1: ಅಂದ್
0: ಸ್ಥಾನಮಾನ ಗೌರವ
1: ಯಾರು ಕೊರ್ಪೆ
0: ಅವ್ ಪಕ್ಕ ತೂಕ ಸುರಕ್ಕಾವಡಾಯ್ನ
1: ಬಲಿ
0: ಬಲಿ

0: ಯಶಿನಿ, ಎಂಕಲ್ನ ಎಂಟೆಪ್ಪಕ್ಕೂ ಮಾಡಾದು ತನ್ನ ಜೀವನೇ ತ್ಯಾಗ ಮಂತನು. ಆ ಕಪಟಿ ಚಂದ್ರ ಹಾಕೆನ ಕೆರಿಯಲು ಒಟ್ಟಗ ಅಲನ ಜೀವನ ಹಾಗೆ ತಂದು ಕುಡಿಯಲು.
1: ಐಕೆ ಪನ್ಪಿನಿ ತನ್ನ ಕೀರ್ತಿ ನಮ್ಮ ಯಾಪಲ ಅನ್ಯಾಯ ಮಲ್ಪರ ಬಲ್ಲಿ ಯಶಿನಿಗೆ ಚಂದ್ರ ಆಸೆ ಅನ್ಯಾಯ ಮಲ್ತೆ ಗಾತ್ರ ಆಲಯನ ಕೆದ್ದು ಕುಡಿಯಲು ಅನಿ ಎತ್ತು ಪಂಡಲ ಕೆಂಜಲು. ಐಕೆ ನಮ್ಮ ಯಾಪಲ ನಮ್ಮ ಮಲ್ಪರ ಬಲ್ಲಿ ಸತ್ಯೊಡೆ ನಡಪೋಡು ನೇ ಸತ್ಯೊಡೆ ನಡಪೋಡು ಮಗ
0: ಅಂದು ಮಾಬಲ. ಇಂಕ್ ಬೇಜಾರಾಗಿನ ವಿಷಯದಾದ ಪಂಡ ಸುರಿತ್ ಕಡೆ ಮುಟ ಆಲಾಲ್ನ ಜೀವನದ ಸಂತೋಷ ಪರ್ಪಿನ ತೂತಿನಾಲತ್ತು
1: ಅಂದು
0: ದುಃಖನೆ ಉರ್ಕಂಡ ಆಲ್ನ ಜೀವನ ಆಲು ಈ ತಾರ ಮಾರು ಮಣ್ಣು ತೂತಿನ ತ್ಯಾಗದ ತಿರಲು ತ್ಯಾಗದ ತಿರಲು ತ್ಯಾಗದ ತಿರಲು
1: ಅಂದು ತನ್ನ ಕೀರ್ತಿ ತ್ಯಾಗದ ತಿರಲ ಅದು ಕೇಶಿನಿ
0: ಅಂದು ಮಾಬಲ. ಅಡಗ ಈ ಕತೆಗೂ ಮಂಗಲ ಪನ್ಪುನ ಸಮಯ ಬಂದ.

ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು, ಇಲ್ಲಿ ನಾದನೋಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಕೊನೆಯ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು, ಇತ್ತೆ ತುಳು ಪ್ರಸಾರ.

0: ನನ್ನ ಲೆಕ್ಕದಂತೆಗ ಆಗಿ ತೀರಂದಿ ಇತ್ತ ಆಯನ ದಾನುಡಿ
1: ಓರಿದ ಗಾಡಿ ಪಾಡದೆ ಅಡಿಮಜಲ ದರ್ಪ ದಕ್ಕಿದು ಬಿಡು. ಬೆಚ್ಚ ಗಂಜಿಗೆ ಗಂಜನ ಪಾಡದೆ ಉಂಡದ ನಿಧಾನವೂ ಚಾವಡಿಕೆ ಬಂದ

てる。

0: ಪಡೆ ನಿನ್ನ ಜೀವನ ಪೊರ್ಲುಡೆ ಬನ್ನೆ ಮನ್ಕು ಮಾಮಾಜಿ ಅಜ್ಜನ ಸೈತೀರಿ ಸಯ್ಯಡ ಮಲ್ಪಡ ನಮ್ಮ ಧರ್ಮ ಅಲ್ಲ ಮಾಮಾಜಿ
1: ದಾದಾ
0: ಅಜ್ಜನ ಗುಣಕಾಂಡಲ ತೂಕೊಡ್ದು ಹಿರಿಯಕ್ಕಲು ಮಲ್ತಿನ ತೊಡಲಿಕ್ಕದ ಪಾಪ ಒಂದ್ ಕಾಂಡಲ ಚಾಪಿಲೇಕ ಮಲ್ಪಾರ ಮಾಮಾಜಿ

ಕಲ್ಪನೆಲ್ಲ ಸರಿ. ತುಂಬದ ಕಾಲಡು ಸತ್ಯಡು ನಡೆದಿನ ಹರಿಶ್ಚಂದ್ರೆ ಧರ್ಮರಾಯೆ ಮಕ್ಕಳು ಪೂರ ಸೈಯದ್ದವರಿದ್ದೇನ. ಅಂಚನೆ ಹಠಟ್ಟು ರಾಜ್ಯಭಾರ ಮಲ್ದಿನ ಕೌರವೇ ಆಯ ಆಯ ಸೈತ ಊರು ಬಂದ್ ಪುಣ್ಯ ಬಂಡದ ಎಂಟು ದಾನೆ ಗಡ್ಡೆ ಬಡದು ಚತ್ರಡು ಕೊಲ್ಲೋಡ ಎಂಟನ ಅಮ್ಮೆರು ನೆಲ ತೂದು ನಡೆದಿನ ರತ್ತೆ ಕೈತ ಪುಂಡಿದ ಅಪ್ಪನು ಪುಡ್ತಿನ ರತ್ತೆ ನಮಲ ಅವು ಎಸ್ಸಾದಿರಿನ.

0: ಪಂಪಿನ ರೀತಿಯೇ ಯಾನ ತೆರೆಯೊಂಡೆ ಆದ ಮಲ್ಪನು ಅಪ್ಪೆ ಅಮ್ಮದ ಅಂತಿನ ಜೋಕ್ಲು ಬಂಡಿ ಯಾನ ಮನೆ ಬಂದಿದ್ದೀನಿ ಬೇರೆ ಬೇರೆಕ್ಕೆ ರಟ್ಟಿ ರಟ್ಟಿ ವರ್ಷದ ಏಳೋರ್ದ ಬಂಟೆ ಬಲ್ಪಿನ ಮರ್ಯಾದೆ ಚೌಟದ ಮೂಡಿಗೆ ಸಂದ ನಮ್ಮಕ್ಕಳು ತಿಂದಿದ ತಿಗದ ಬಳಿ
1: ಕಟ್ಟ ಕಟ್ಟನ ಪೊರ್ತುಗು ನಂಕ ತಾಂಡಿಯರು ಸೇನೆಯರು ಪಟ್ಲೇರನೆ ಕೈತ ಪರಕ ಮಾಡೇರು ಇತ್ತ ಊರ್ದ ಮರ್ಯಾದೆ ಅಕ್ಲೆಗಾದು ಕೈ ಪುಂಡಿನು ಬಲ ಮಲ್ತೊಂದಿಲ್ಲ ಮಲ್ತೊಂದ ಅಣ್ಣ
0: ಅದ
1: ಕೃಷ್ಣ ಮಟ್ಟ ಬರೋದಿಲ್ಲ ರೀ
0: ಓ ಕೃಷ್ಣ ಮಟ್ಟ ದೂರ ಬಿದ್ದಾಡಿ ರೀ
2: ಬಿದ್ದಾಡಿ ಬಂಡ ಸಾಲೆಗೆ ರಾತ್ರಿ ಬಂದು ಪೂಜೆ ಉಂಡು ಅವು ಅಂದೆ ನಿಖಲಿನ ಕುಟುಂಬದ ದೈವಕ್ಕೆ ಬಾಯಿಗೆ ನೀರದ ಅಂತ ಹೊಲಸರಿ ಬಿದ್ದಾಡ್ದು ನಾಗಬ್ರಹ್ಮರಿನ ಗುಂಡ ಜರಿದು ನಾಗಬ್ರಹ್ಮರಿಗೆ ನಿಲಯ ಚಂದಿಲ್ಲ ಕಾತಿನ ಪಂಡದು ರಾಸಿದ್ರ ತೋಚಿದು ಬೈದಂಡೆ ತುಂಬದ ನಿಖಲೆಗೆ ಬಾಧೆ ತಪ್ಪಂದು ಉಳ್ಳೇರು ಬಂದಾಂಡ ದೈವ ಬಿಡಂದು
0: ಅಡೇ ಅಡ ಬಂದಿದಾಂಡ ಅತ್ತಿಯೇ ಎಂದ್ರೆ ಕೊಡನ್ನ ಮುಚ್ಚಿದ ವಿಚಾರ ಏನಾಗಿದಾಗಿದೆ ಮಾತ ಇಲ್ಲಲು ಹೋದು ಚಂದು ಬರ್ಗದ ಅಂಚ ಮಂಜು ಬರ್ಗದ ಹಿಂಚ ಬಂದು ಶಾಡಿ ಬರೋಂದಿಲ್ಲರೇ ಏರು ಬಂಡಿ ಲಕ್ಕ ಮಲ್ಪಿರ ಬೋಂಡ ಎಂದ್ರೆ ಗಡ್ಡ ಬಿಡಿದು ಚತ್ರಡು ಕೊಲ್ಲ ನಾವು ಏನ ಬೋದಕ್ಕೆ ಗಟ್ಟಿಯ ಮಾತೆ
2: ಬಂಡ ಎನ್ನ ಉಡಲ ಬೇನೆಗೆ ನಿಖಲು ಲೇಪ ಪೂಜನ ಅಗತ್ಯ ಜೀ ಎಲ್ಲ ಗುತ್ತದೆ ಇಲ್ಲದ ದಿಕ್ಕಾ ಪಾಲಯರು ಬಲ್ಲಿ ಪನ್ಪುನ ಹತ್ತೆರಗ ಬೋಡೋದು ಮಾತ್ರ ಬಂಡೆ ಆನಿ ಇಲ್ಲಡೆ ಇರೇ ನಮಗೆ ಮಲಿಮೆಕೇನ್ರೆ ಮತ್ತೆ ಒಂದು ಉಡಾಪ್ಯದ ಪಾತೆರಲ ಬಂಡೆ ಅತ್ತು ಎನ್ನ ವಿತ್ತು ನಂಬಿಕೆ ಜೀನಾಂಡ ಎನ್ನ ಇಲ್ಲ ಜಾಲಕ್ಕೆ ದಾಯ ಬರಡು ಮಲಿಮೆ ಬಿರಿಯೇ ಬಂದು ಎನ್ನಡ ದಾಯಕ್ಕೆ ನೋಡು
1: ಈನ ದೊಂಡ ಯಾವು ಮಲಿಮೇಡು ಒಂಜು ತೋಜಿದ್ದು ಬತ್ತಂಡ ಐಕ್ ಪತ್ತು ಸೇರಾದು ಬೆಪ್ಪ ಪುಟ್ಟಾದು ನಿಖಲ ಇರಮಿತ ಕುರ ಕಚ್ಚಿಗೆ ಎಂಕ್ಲ ದಾಯ ಮರ್ದ ಪೂಜಡು ತತ್ಕಾಲಗು ಬಿರಿ ಮಲ್ಪುಲೆ ಒಟ್ಟಾರೆ ಅದು ಒಣ್ಣ ರೋಜಿ ಮದಿಮೆ ಆವಡು ಐತ ಪಕ್ಕ ದೈವದ ಬೇರೆ ಪತ್ತ ಪಂಡು ಪಂಡದು ದೇವ ಪಂಡಿರಕ್ಕೆ ಇದು ದಾದ ಪಂಡರು ದಾದ ಪಂಡರಿಯೇ ಬೆಮ್ಮರೆಗೆ ಗುಂಡ ಗಂಟತ ಒಣ್ಣಗ ಪೊದು ಬರಂದು ಪಂಡರು
0: ತಮ್ಮನ ಸಹಿತದ ಪದಿ ಪೂಜೆ ಇನ್ನ ಸುತ್ತ ಬಲ್ಪರೆ ಇದಕ್ಕೆ ಬರೀರೆ ಜನಗಡ ಪುಡಿ ಬತ್ತರಿಗೆ ಬತ್ತರೆ
2: ಆನಿ ಚೌಟದ ಇಲ್ಲದ ಸತ್ಯನಾರಾಯಣ ಪೂಜೆದ ಪಟ್ಟಿರೆ ತೊಂದಾತಲ್ಲಿ ಆನಿ ಅಂಚ ಬರ್ಪಿನಿ ಚೌಲ ಚೌಟೆ ರೆಡ್ಡಿ ಅಂತಿನಾರಿ
0: ಚೌಟ ಚೌಟ ಚೌಟ ಮುಚ್ಚಲ ಬಾಯಿ
1: ಮಟ್ಟ ಬಾಯ್ದಾಯ ಮುಚ್ಚವರು ಇಡೀ ಇರ್ನ ಬಾಯಿನಿ ಯಾನು ಮುಚ್ಚವೆ ದೇವಪ್ಪ ದಾನಂದ ಕುತ್ತು ಬರ್ಕಿನ ಕ್ರಿಯಾ ಮರ್ಯಾದೆ ಕೊರಿಯ ನಾನು ಮಾತ್ರ ಮರ್ಯಾದೆ ಬಿರಿಯ ದಿಕ್ಕು ಹೆಜ್ಜಿ ನಾನ ವಾ ಸಾಧಿ ಬಂದು ದೂಯ ನಿಕ್ಲು ಏಟು ತಂಕದ ಬಂದು ಇವರ ಜಾತ್ರೆ ತರಟ್ಟು ಏಯ ಐದು ಜನ ಐದು ಜನ ಗಟ್ಟು ಮುಂದೆ ಜವನಿತ್ತಲ್ಲ ಉರಿಯಾಲ ಉರಿಯಾಲ ಕಳಗು ಗೆದ್ದರ ನಿಕ್ಲು
0: ಇತ್ತ ಅವು ನಿಕ್ಲಿನ ತರಟ್ಟಿ ಆಡಿರ್ದು ಬೋದು ಗೊತ್ತ ನಮ್ಮ ಏಳೂರ್ದ ಬಂಡೆ ಬಂದಿನ ಮರ್ಯಾದೆ ಚೌಟನ ಮೂಡಿನ ದಿಕ್ಕಿನ ಬಜಿ ರಟ್ಟು ವರ್ಷ ರಟ್ಟು ವರ್ಷ ಎಂಟ್ಲೆ ಒಮ್ಮೆ ಒಪ್ಪನಾಗ ಏಳು ವರ್ಷ ನನ್ನೊಂಜಿ ಬೂಡುಗ ಮರ್ಯಾದಿನ ಬಿಡ್ದು ಕೊರ್ತು ಜೇ ಅವಾಗ ಎಂಟ್ಲು ಎಂದೆಟ್ಟು
3: ಕೊಡಿಯಾಡು ಕಲೋತ ವಿಚಾರಣೆ ಬಿಡ್ಲೆ ಇತ್ತ ಊರದ ನ್ಯಾಯ ಹೋಗಲೆ
0: ಎಂಬೆ ಅವನಿಗೆ ಏನಿದೆ ಈ ಅರೆ ಊರೊಂಜಾವ ರೀತಿಯ ಸೇನೆ ಉಳಿಯರು ಒಟ್ಲರು ಉಳಿಯರು ಅವ ತಂದೆ ಎಂಕಿಲಾ ಬಚ್ಚಲಗಳ ನ್ಯಾಯ ಅವನ ಇತ್ಯರ್ಥ ಬರ್ತಾರೆ ನಿನ್ನ ಲೈದರಂಬೆ ಆ ಯೋಗ್ಯತೆ ನಿಕ್ಕೊಂಡ
3: ಊರ್ದ ಎಡ್ಡೆಪ್ಪಗ ಬೋಡೋದು ಪುನಪ್ಪಿನ ಭಟ್ರೆಗೀರ್ನ ಬೇಲಿಯ ಅತಿ ಈರ್ ಲೆತ್ತಿ ಸಾರ್ತಿಗೆ ಇರ್ನ ಇಲ್ಲ ಬಾಕಿಲ್ಗೆ ಬರೆಯರೆ ಭಟ್ರದಾನೆ ಇರ್ನ ಮೊಕ್ಕೆಲ್ದಾರೆ
1: ನಾನಂಬ ಭಟ್ರ ಪಾಲಗುಂತು ಪಾತೇರಿಯ ನರಮಾಡಿನ ದೇಕಿದು ಬಲಿನ ಬಲ್ಪಣ ಈ ಭಟ್ರು ಊರೆಡ್ಡ ಮಲ್ತಿದ್ದಾರೆ ಸಟ್ಟಗ ಬಣವು ಊರಿಂದ ಪ್ರಸಾದ ಕೊರ್ಲಾಗ ಆಂಬರ ಕೈ ಕುಂಬಾರುಡು.

0: ಏನೇ ಪಟ್ಟಣ ಪೂಜೆ ಮಲ್ತಿನವು ಆ ದೇವರಿಗೆ ಸಂದೋಯ.
1: ಬಂದಿದ್ಯ ಎನ್ನ ಅಜ್ಜಿ ಬಿಜ್ಜರಿನ ಕಾಲಡ್ದಿಂಚಿ ದೈವದ ಚಾಕಿರಿನಿ ಕಟ್ಟಿನಿಟ್ಟು ಪ್ರಕಾರ ಮಲ್ತೊಂದು ಮದ್ದಿನ ಕೂಟ ಎಂಕ್ಲೇನ ಅಂಚಿನ ಎಂಕ್ ಅಪೋದ ಪಾಡ್ಯನ ಈ ಕುಂಟು ಬೈತ ಪೊರ್ಲು ಗತ್ತಿಯ ಮಾನ ಬುಚ್ಚನ ಮಾಡದು ಕುಂಟು ಹತ್ತಿನ ಬಂದ ಕಾಲ ಕಲೆ ಒಂದಿತ್ತಿನ ಎಂಕ್ ಅಪವಾದ ಪಾಡ್ಯನ ದೇವತನ ಸುಡುಪಿ ಕಣ್ಣಿಗೆ ಬಲಿಯಾವಡೆ ಕಮ್ಮರನ ಸಾಪದ ಬಲಿಯಾವಡೆ ತೀತು ತೋಜಿನ ರಾಶಿ ತೋಜಿನಲ್ಲಿ ಉಗುರು ತೀತು ತಪ್ಪಂದೆ ಪಣ್ಣಿನಕ್ಕೆ ಈ ಪ್ರಾಣ ಸಂತಾನಗೆ ಅಪವಾದ ಪಾಡ್ಯನ ಪ್ರಾಣನ ಕನನೀನ ಸಾಪಕ್ಕೇನು ಏಳು ಜಿಡತ ಮಾರಿ ನಿನ್ನ ಸಂತಾನನೇ ಬಳಿದಪ್ಪ ಸಂತಾನನೇ ಬಳಿದಪ್ಪ ಇಷ್ಟ ಸಂತಾನನೇ ಬಳಿದಪ್ಪ
2: ಇತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದುಕೊರ್ನ ಗಗ್ಗರ ನಾಟಕದ ಮೂಜನೆಯಕ್ಕೆ ಕೇಂದರ ರಚನೆ ಕೆವಿ ಶೆಟ್ಟಿ ನಿರ್ದೇಶನ ಸುರೇಶ್ ಜೋಡುಕಲ್ಲು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದಲ್ಲರ್ ನನ್ನ ದುಂಬಗ ಕೆಲವೊಂಚಿ ತುಳು ಪದಕುಲೇನಕ್ಕೆ ಏನಂದು ಬರ್ಕ.

0: ಈತನೇಟ ಕೆಲವಂಚಿ ತುಳುತ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲೆ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ FM 107.8 FM ಒಂದು ರಂಗ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ರೇಡಿಯೋ ಸಾರಂಗ್ 107.8 FM.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು
2: ಗಜಮುಖನೆ ಗರ್ಭ ಶ್ರೀಗಣನಾಥ
1: ಆಹಾ
2: ಗಜಮುಖನೆ ಗರ್ಭ ಶ್ರೀಗಣನಾಥ
1: ಹೌದೌದು
2: ಹಿರಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಎರಡು ದಿನಗಳ ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಮೊದಲ ದಿನದಂದು ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಉತ್ಪಾದನಾ ಬೆಳವಣಿಗೆ, ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ, ಡಿಜಿಟಲ್ ಕೃಷಿ, ಮೂಲಸೌಕರ್ಯ, ಹಣಕಾಸು ಮತ್ತು ಅಪಾಯ ನಿರ್ವಹಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಎರಡನೇ ದಿನದಂದು ಪ್ರಾದೇಶಿಕ ಸಮ್ಮೇಳನಗಳ ಪ್ರಮುಖ ವಿಷಯಗಳು ಮತ್ತು ಮೊದಲ ದಿನ ನಡೆದ ವಿಷಯಾಧಾರಿತ ಚರ್ಚೆಗಳ ಫಲಿತಾಂಶಗಳ ಮೇಲೆ ಗಮನಹರಿಸಲಾಗುವುದು. ಕೃಷಿ ಅಭಿವೃದ್ಧಿ ಮತ್ತು ಹಿಂಗಾರು ಬೆಳೆ ಹಂಗಾಮಿನ ಸಿದ್ದತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳು, ಅನುಭವಗಳು, ರಾಜ್ಯದ ಆದ್ಯತೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ರಾಜ್ಯಗಳ ಕೃಷಿ ಸಚಿವರಿಗೆ ಈ ಸಮ್ಮೇಳನ ಅವಕಾಶವನ್ನು ಕಲ್ಪಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಯಾವುದೇ ದೇಶದ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಭಾರತ ಹೊಂದಿಲ್ಲ. ಆದರೆ ದೇಶದ ಭದ್ರತೆಗೆ ಬೆದರಿಕೆ ಎದುರಾದರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆಯಾಗಿದ್ದ ರಕ್ಷಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟೀಯ ಏಕತೆ ದೇಶದ ಭದ್ರತೆಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಸಚಿವರು ಒತ್ತಿ ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು 2013-14 686 ಕೋಟಿ ರೂಪಾಯಿಗಳಷ್ಟಿದ್ದ ಭಾರತದ ರಕ್ಷಣಾ ರಫ್ತು 2025-26 ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಯುದ್ದದ ಸ್ವರೂಪ ತ್ವರಿತವಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳಾಚೆಗೆ ಸೈಬರ್, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಯುದ್ದ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭವಿಷ್ಯಕ್ಕೆ ಸಜ್ಜಾದ ಸಾಮರ್ಥ್ಯಗಳನ್ನು ಭಾರತ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ

0: 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68ರಷ್ಟು ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51ರಷ್ಟು ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018ರ ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವಳಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024ರಲ್ಲಿ ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016ರ ಸೆಪ್ಟೆಂಬರ್ 28-29ರಂದು ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ ಒಂದು ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016ರಲ್ಲಿ ತೋರಿದ ದೃಢ ಸಂಕಲ್ಪವು 2019ರ ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು 2025ರ ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರದವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಇಂದು ಆರಂಭವಾಗಬೇಕಿದ್ದ 3 ದಿನಗಳ ರಾಷ್ಟವ್ಯಾಪಿ ಬ್ಯಾಂಕ್ ಮುಷ್ಕರ ಮುಂದೂಡಲಾಗಿದೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ವಿಷಯವನ್ನು ಖಚಿತಪಡಿಸಿದೆ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಒಪ್ಪಂದದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನಡುವೆ ನಿನ್ನೆ ರಾತ್ರಿ ನಡೆದ ಸಭೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಎಐಬಿಇಎ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ತಿರುವನಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ ಸರಣಿಯ ಮೊದಲ ಪುರುಷರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಶತಕಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ವೆಸ್ಟ್ ಇಂಡೀಸ್ ನೀಡಿದ್ದ 296 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 41.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 300 ರನ್ಗಳಿಸುವ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು. ವಿರಾಟ್ ಕೊಹ್ಲಿ 139 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರೆ ನಾಯಕ ಶುಭ್ಮನ್ ಗಿಲ್ ಕೂಡ 110 ರನ್ಗಳಿಸುವ ಮೂಲಕ ಗುರಿ ತಲುಪಲು ಪ್ರಮುಖ ಪಾತ್ರ ವಹಿಸಿದರು. ಇದು ವಿರಾಟ್ ಕೊಹ್ಲಿ ಅವರ ಏಕದಿನ ಕ್ರಿಕೆಟ್ನ 55ನೇ ಶತಕವಾಗಿದೆ. ಅಲ್ಲದೆ ಈ ಇನ್ನಿಂಗ್ಸ್ನಲ್ಲಿ 15,000 ಏಕದಿನ ರನ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ಸಚಿನ್ ತೆಂಡೂಲ್ಕರ್ ನಂತರ ಈ ಸಾಧನೆ ಮಾಡಿದ 2ನೇ ಭಾರತೀಯ ಕ್ರಿಕೆಟರ್ ಎನಿಸಿಕೊಂಡರು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಗೆ 295 ರನ್ ಗಳಿಸಿತು. ಜಸ್ಟಿನ್ ಗ್ರೀವ್ಸ್ 101 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಜಾನ್ ಕೇಂಬೆಲ್ 62 ರನ್ ಗಳಿಸಿದರು. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದರೆ ಪ್ರಸೀದ್ ಕೃಷ್ಣ 2 ವಿಕೆಟ್ ಪಡೆದರು. ನಿತೀಶ್ ಕುಮಾರ್ ರೆಡ್ಡಿ 1 ವಿಕೆಟ್ ಪಡೆದರು. ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 2026 ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ನ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂದು ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ನಿಶಿನ್ನ ಕರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10:30 ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ದ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: रेडियो सारंग 107.8 FM। ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಹಿಳಾ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇದೀಗ ಮುಟ್ಟು, ಬಂಜೆತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆಯ ಬಗ್ಗೆ ಇದೀಗ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳುಗರೆ, ಈ ಕಾರ್ಯಕ್ರಮವನ್ನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿನ ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ರಾಕೇಶ್ ಮತ್ತು ಕೀರ್ತಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ನಿರೂಪಣೆ ಪಾತ್ರದಲ್ಲಿ ರಾಕೇಶ್, ವೈದ್ಯ ಪಾತ್ರದಲ್ಲಿ ಕೀರ್ತಿ. ಬನ್ನಿ, ಈ ಕಾರ್ಯಕ್ರಮವನ್ನು ಇದೀಗ ಕೇಳ್ತಾ ಬರೋಣ.
1: ನಮಸ್ಕಾರ ಕೇಳುಗರೆ, ಆರೋಗ್ಯ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಾಕೇಶ್, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿ. ಇಂದು ನಮ್ಮ ಕಾರ್ಯಕ್ರಮ ಇನ್ನೂ ವಿಶೇಷ, ಏಕೆಂದರೆ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇಂದು ನಾವು ಪ್ರತಿ ಮನೆಯಲ್ಲೂ ಪಿಸುಗುಟ್ಟುವ, ಆದರೆ ಸಾಮಾನ್ಯವಾಗಿ ಯಾರೂ ಚರ್ಚೆ ಮಾಡದೇ ಇರುವ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಮಾಜದಲ್ಲಿ ಮುಟ್ಟಿನ ನೋವು ಅಂದ್ರೆ ಸಹಿಸಿಕೊಳ್ಳಲೇಬೇಕು, PCOS ಇದ್ರೆ ಮಕ್ಕಳಾಗೋದಿಲ್ಲ, ಬಂಜೆತನಕ್ಕೆ ಮಹಿಳೆಯೇ ಕಾರಣ, ಗರ್ಭಿಣಿ ಅಂದ್ರೆ ಇಬ್ರು ತಿನ್ಬೇಕು, ಇಂತಹ ಹಲವು ಮಾತುಗಳಿವೆ. ಅದರಲ್ಲಿ ಯಾವುದು ಸತ್ಯ, ಯಾವುದು ಕೇವಲ ತಪ್ಪು ನಂಬಿಕೆ, ಇದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೀರ್ತಿ, ಆಯುರ್ವೇದ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಇವರು ವೈದ್ಯ ಪಾತ್ರದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ.
2: ನಮಸ್ಕಾರ ರಾಕೇಶ್, ಮತ್ತು ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಕುಟುಂಬದ ಪ್ರತಿಯೊಬ್ಬರೂ ಈ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿರುವುದು ತುಂಬಾ ಮುಖ್ಯ ಆಗುತ್ತೆ.
1: ಓ ಕೀರ್ತಿ ಅವರೇ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಮುಟ್ಟಿನ ನೋವು ಸಹಜ, ಸಹಿಸಿಕೊಳ್ಳಲೇಬೇಕು. ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಮುಟ್ಟಿನ ನೋವು ಸಹಜ, ಅದನ್ನ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾರಲ್ಲ, ಇದು ನಿಜಾನಾ?
2: ಇಲ್ಲ, ಇದು ಅರ್ಧ ಸತ್ಯ ಮಾತ್ರ. ಮತ್ತೆ ಇನ್ನು ಹೇಳಬೇಕು ಅಂದ್ರೆ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಮುಟ್ಟು ಪ್ರಾರಂಭ ಆಗೋ ಮೊದಲು ಮತ್ತೆ ಮುಟ್ಟಿನ ಮೊದಲ ದಿನ ಸ್ವಲ್ಪ ಸೆಳೆತ ಇರೋದು, ಹೊಟ್ಟೆ ಭಾರ ಇರೋದು, ಇದೆಲ್ಲ ಗರ್ಭಕೋಶ ಸಂಕುಚಿಸಿರೋದ್ರಿಂದ ಆಗ್ತದೆ. ಇದನ್ನ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಆದರೆ ಇದೇ ನೋವು ದಿನನಿತ್ಯದ ಕೆಲಸಕ್ಕೆ ಅಡ್ಡಿಯಾಗುವಷ್ಟು, ಅಂದ್ರೆ ಶಾಲೆ, ಕಾಲೇಜ್, ಆಫೀಸ್ ಇವೆಲ್ಲ ತಪ್ಪಿಸುವಷ್ಟು ತೀವ್ರವಾಗಿದ್ರೆ ಅದು ಸಹಜ ಅಲ್ಲ. ಇಂಥ ತೀವ್ರ ನೋವಿನ ಹಿಂದೆ ಎಂಡೋಮೆಟ್ರಿಯೋಸಿಸ್ ಅಥವಾ ಗರ್ಭಾಶಯದ ಗಡ್ಡೆಗಳು, ಫೈಬ್ರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಅಡಿನೋಮಯೋಸಿಸ್, ಈ ತರ ಬೇರೆ ಬೇರೆ ಸಮಸ್ಯೆಗಳು ಇರಬಹುದು.
1: ಓಹೋ, ಹಾಗಿದ್ರೆ ಎಷ್ಟು ನೋವಿದ್ರೆ ನಾವು ವೈದ್ಯರ ಬಳಿ ಹೋಗ್ಬೇಕು?
2: ಈಗ ನೋಡಿ, ನೋವು ನಿವಾರಕ್ಕೆ ಮಾತ್ರ ಪೇನ್ ಕಿಲ್ಲರ್ಸ್, ಅದಂತೆ ಗುಂಡ್ರು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಪ್ರತಿ ತಿಂಗಳು ನಾನು ಅವಾಗ್ಲೇ ಹೇಳ್ದಂಗೆ ಮಾಡೋ ಕೆಲಸನೆಲ್ಲ ನಿಲ್ಸ್ಬೇಕಾಗ್ತಾ ಇದೆ. ಆ ತರ ಇದ್ರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ಕಾಲೇಜ್ ಆಫ್ ಗೈನಕಾಲಜಿ ಮಾರ್ಗಸೂಚಿಗಳ ಪ್ರಕಾರ ದೀರ್ಘಕಾಲಿಕ ನೋವಿದ್ರೆ ಅದನ್ನ ನಿರ್ಲಕ್ಷಿಸೋದು ಸರಿಯಲ್ಲ.
1: ಸರಿ ಕೀರ್ತಿ ಅವರೇ, ಮುಂದಿನ ಕ್ವಶನ್. ಬಿಳಿ ಸ್ರಾವದ ಬಗ್ಗೆ ಬಹಳ ಹೆದರಿಕೆ ಇದೆ ಮಹಿಳೆಯರಲ್ಲಿ, ಇದು ಯಾವಾಗ್ಲೂ ಡೇಂಜರ್ ಅಲ್ವಾ?
2: ಖಂಡಿತ ಇಲ್ಲ. ಸ್ವಲ್ಪ ಪ್ರಮಾಣದ ವಾಸನೆ ಇಲ್ಲದೆ ಇರೋದು ಬಿಳಿ ಅಥವಾ ಸ್ವಲ್ಪ ಹಳದಿ ಬಣ್ಣ ಇರೋ ಸ್ರಾವ, ನೀರಿನ ತರ ಕನ್ಸಿಸ್ಟೆನ್ಸಿ ಇದ್ರೆ ಇದನ್ನ ಫಿಸಿಯೋಲಾಜಿಕಲ್ ಲ್ಯುಕೋರಿಯಾ ಅಂತಾರೆ. ಇದು ಯೋನಿಗಳನ್ನ ಸ್ವಚ್ಛವಾಗಿಡಲು ಮತ್ತೆ ಸೋಂಕಿನಿಂದ ರಕ್ಷಿಸಲು ದೇಹವೇ ಸ್ರವಿಸುವ ಒಂದು ದ್ರವ, ನೈಸರ್ಗಿಕ ದ್ರವ. ಇದು ಈಸ್ಟ್ರೋಜನ್ ಹಾರ್ಮೋನ್ ಪ್ರಭಾವದಿಂದ ಆಗ್ತದೆ.
1: ಹಾಗಾದ್ರೆ ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬೇಕು ನಾವು?
2: ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಸ್ರಾವದ ಬಣ್ಣ ಏನಾದ್ರೂ ಹಸಿರು, ಬೂದಿ, ಗಾಢ ಹಳದಿ ಬಣ್ಣ ಅಥವಾ ಮೊಸರನ್ನ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಅದರಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ತುರಿಕೆ, ಉರಿ ಈ ತರ ಎಲ್ಲ ಇದ್ದಾಗ ಅಲ್ವಾ? ಅಥವಾ ನಾರ್ಮಲ್ ಬಿಳಿ ಆದ್ರೆ ಮೊಸರಿನ ತರ ಗಟ್ಟಿ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಂಡ್ರೆ, ಅದು ದುರ್ಗಂಧ ಜೊತೆ ಇದ್ರೆ ಆಗ ಅದು ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಅಥವಾ ಈಸ್ಟ್ ಸೋಂಕು, ಇಲ್ಲಾಂದ್ರೆ ಯಾವ್ದಾದ್ರು ಲೈಂಗಿಕ ಸೋಂಕಿನ ಸೂಚನೆ ಆಗಿರ್ಬೋದು. ಆದ್ರಿಂದ ಬಿಳಿ ಸ್ರಾವ ಅಂದ್ರೆ ಅಪಾಯ ಅನ್ನೋದು ತಪ್ಪು. ಬದಲಾದ ಬಣ್ಣ, ವಾಸನೆ, ತುರುಕೆ, ಕಿಬ್ಬೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಕಾಣಿಸ್ಕೊಂಡ್ರೆ ವೈದ್ಯರಿ ಬಳಿ ಹೋಗೋ ಸೂಚನೆ ಅಂತ ತಿಳ್ಕೋಬೇಕು.
1: ನನ್ ಮುಂದಿನ ಪ್ರಶ್ನೆ ಏನಂತ ಅಂದ್ರೆ, ಈ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಇದ್ರೆ ಅದು ಸಾಮಾನ್ಯನಾ? ಅದು ತುಂಬಾ ಸಾಮಾನ್ಯ ಅಂತ ತುಂಬಾ ಜನ ಸುಮ್ಮನೆ ಇರ್ತಾರೆ, ಅದು ಸರಿನಾ?
2: ತುಂಬಾ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಒಂದ್ ಮುಟ್ಟಿನ ಚಕ್ರದಲ್ಲಿ ಸುಮಾರು 30-80 ml ರಕ್ತ ಹೋಗ್ತದೆ, ಮತ್ತೆ ಇದು 4-7 ದಿನಗಳಲ್ಲಿ ಮುಗ್ದು ಹೋಗ್ತದೆ. ಆದರೆ ಅದೇ ಪ್ರತಿ ಒಂದೆರಡು ಗಂಟೆಗೊಮ್ಮೆ ಆ ಮಹಿಳೆ ಪ್ಯಾಡ್ ಚೇಂಜ್ ಮಾಡಬೇಕು, ಅಥವಾ ರಾತ್ರಿ ಪದೇ ಪದೇ ಎದ್ದು ಪ್ಯಾಡ್ ಬದಲಿಸಬೇಕಾದಷ್ಟು, ಅಥವಾ ಹೇಳು ದಿನಕ್ಕಿಂತ ಜಾಸ್ತಿ ರಕ್ತಸ್ರಾವ ಇದ್ರೆ ಅದನ್ನ ಮೆನೊರೆಜಿಯಾ ಅಂತಾರೆ. ಅದು ಸಾಮಾನ್ಯ ಅಲ್ಲ.
1: ಇದರಿಂದ ಏನಾಗಬಹುದು?
2: ದೀರ್ಘಕಾಲ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಕ್ತಹೀನತೆ ಅನೆಮಿಯಾ ಬರುತ್ತೆ. ಇದರಿಂದ ಸುಸ್ತು, ತಲೆ ಸುತ್ತು ಬರೋದು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ತದೆ. ಇದರ ಹಿಂದೆ ಗರ್ಭಾಶಯದ ಗಡ್ಡೆಗಳು, ಥೈರಾಯ್ಡ್ ಸಮಸ್ಯೆ ಬರುವುದು, ಹಾರ್ಮೋನ್ ಅಸಮತೋಲನ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಬರಬಹುದು. ಆದ್ದರಿಂದ ಅತಿಯಾದ ರಕ್ತಸ್ರಾವ ಅಂದ್ರೆ ಸಾಮಾನ್ಯ ಅಂತ ನಿರ್ಲಕ್ಷಿಸಬಾರದು, ತಪಾಸಣೆ ಮಾಡಿಸ್ಕೊಳ್ಳೇಬೇಕು.
1: ಕೀರ್ತಿ ಅವರೇ, ಇತ್ತೀಚೆಗೆ PCOS ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ. ಇದಿದ್ರೆ ಮಕ್ಕಳಾಗೋದೇ ಇಲ್ಲ ಅಂತ ತುಂಬಾ ಜನರಲ್ಲಿ ಹೆದರಿಕೆ ಇದೆ. ಇದು ನಿಜಾನಾ? PCOS ಇದ್ರೆ ಮಕ್ಕಳೇ ಆಗಲ್ವಾ?
2: ಇಲ್ಲ, ಇದು ಸಂಪೂರ್ಣ ತಪ್ಪು ಕಲ್ಪನೆ ಮತ್ತು ಅನೇಕ ಹುಡುಗಿಯರಲ್ಲಿ ಅನಗತ್ಯವಾಗಿ ಭಯ ಹುಟ್ಟಿಸ್ತಾ ಇದೆ. PCOS ಅಂದ್ರೆ ಹಾರ್ಮೋನ್ ಅಸಮತೋಲನ. ಇದು ಅಂಡೋತ್ಪತ್ತಿ ಅನಿಯಮಿತ ಮಾಡಬಹುದು, ಅಂದ್ರೆ ಓವ್ಯುಲೇಷನ್. ಆದ್ರೆ ಶಾಶ್ವತ ಬಂಜೆತನ ಅಲ್ಲ. PCOS ಇರೋರಲ್ಲಿ ಅಂಡೋತ್ಪತ್ತಿ ಓವ್ಯುಲೇಷನ್ ಅನಿಯಮಿತವಾಗಿರುತ್ತೆ, ಅಂದ್ರೆ ಸರಿಯಾಗಾಗೋದಿಲ್ಲ, ನಾ ಆವಾಗ್ಲೇ ಹೇಳಿದ ಹಾಗೆ. ಇದರಿಂದ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಅಲ್ಲ. ಜೀವನ ಶೈಲಿ ಬದಲಾವಣೆ ಅಂದ್ರೆ ತೂಕ ನಿಯಂತ್ರಣ, ವ್ಯಾಯಾಮ, ಆಹಾರ ಪದ್ಧತಿ ಬದಲಾವಣೆ, ಔಷಧಿಗಳಿಂದ ಅಂಡೋತ್ಪತ್ತಿ ಪ್ರಚೋದನೆ ಮಾಡಬಹುದು. ಅಗತ್ಯ ಇದ್ರೆ IUI ಮತ್ತು IVF ನಂತಹ ವಿಧಾನಗಳಿಂದ ಬಹುಪಾಲು PCOS ಮಹಿಳೆಯರು ಗರ್ಭ ಧರಿಸಿದ್ದಾರೆ.
1: ಹಾಗಿದ್ರೆ ಏನ್ ಮಾಡ್ಬೇಕು?
2: ಮೊದಲು ಸ್ತ್ರೀ ರೋಗ ತಜ್ಞರನ್ನ ಭೇಟಿಯಾಗಬೇಕು. ಸರಿಯಾದ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಪಡೆದ್ರೆ ಸಾಕು. ಗಾಬರಿಯಿಂದ ಸುಮ್ನೆ ಇರೋದಕ್ಕಿಂತ ಬೇಗ ಸಲಹೆ ಪಡೆಯೋದು ಒಳ್ಳೇದಲ್ವಾ?
1: ಸರಿ ಕೀರ್ತಿ ಅವರು, ಇವಾಗ ಸಮಾಜದಲ್ಲಿ ಒಂದ್ ದೊಡ್ಡ ಪಿಡುಗು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಜೆತನಕ್ಕೆ ಯಾವಾಗ್ಲೂ ಮಹಿಳೆನೇ ಕಾರಣ ಅಂತ ಹೇಳ್ತಾರೆ. ಮಗು ಆಗದೆ ಇದ್ರೆ ಯಾವಾಗ್ಲೂ ಹೆಂಗಸಿನ ಕಡೆಗೆ ಬೆರಳು ತೋರಿಸೋದು, ಅದೆಷ್ಟು ಸರಿ?
2: ಇದು ಬಹಳ ದೊಡ್ಡ ಅನ್ಯಾಯ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ತಪ್ಪು ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಬಂಜೆತನ ಪ್ರಕರಣದಲ್ಲಿ ಸುಮಾರು 1/3 ಪುರುಷ ಸಂಬಂಧಿತ ಕಾರಣದಿಂದ, ಅದರಲ್ಲಿ 2/2 ಮಹಿಳೆ ಸಂಬಂಧಿತ ಕಾರಣಗಳಿಂದ, ಮತ್ತು ಉಳಿದ ಭಾಗ ಇಬ್ಬರಿಗೂ ಸಂಬಂಧಿಸಿದ್ದು ಅಥವಾ ಅಸ್ಪಷ್ಟ ಕಾರಣದಿಂದ ಉಂಟಾಗಬಹುದು.
1: ಹಾಗಾದ್ರೆ ಪುರುಷರು ತಪಾಸಣೆ ಮಾಡಿಸಲೇಬೇಕಾ?
2: ಖಂಡಿತವಾಗ್ಲೂ ಮಾಡಿಸಬೇಕು. ಈಗ ವೀರ್ಯಾಣು ಸಂಖ್ಯೆ, ಚಲನಶೀಲತೆ, ರಚನೆ ಅಂದ್ರೆ ಸ್ಪರ್ಮ್ ಕೌಂಟ್, ಮೋಟಿಲಿಟಿ ಇದೇನ್ ಹೇಳ್ತೀವಲ್ಲ, ಅವೆಲ್ಲ ಸರಳ ಪರೀಕ್ಷೆಯಿಂದ ಪತ್ತೆ ಆಗ್ಬೋದು. ಮಗು ಆಗದಿದ್ದಾಗ ದಂಪತಿ ಇಬ್ಬರೂ ಒಟ್ಟಿಗೆ ವೈದ್ಯ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದೇ ಸರಿಯಾದ ದಾರಿ. ಸುಮ್ನೆ ಒಬ್ಬರನ್ನೇ ದೂಷಿಸೋದು ಒಳ್ಳೇದಲ್ಲ.
1: ಸರಿ ಕೀರ್ತಿ ಅವರು, ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಇದು ತುಂಬಾ ಆಳವಾಗಿ ನಮ್ಮ ಹಿಂದಿನ ಕಾಲದಿಂದಲೂ ಬೇರೆ ಊರಿರುವ ನಂಬಿಕೆ. ಇದ್ರ ಬಗ್ಗೆ ಏನಂತೀರಾ? ಇದು ವೈಜ್ಞಾನಿಕ ಆಧಾರ ಇದೆಯಾ ಇದಕ್ಕೇನಾದ್ರೂ?
2: ವೈದ್ಯಕೀಯ ದೃಷ್ಟಿಯಿಂದ ಹೇಳೋದಾದ್ರೆ ಮುಟ್ಟಾಗಿರೋ ಮಹಿಳೆ ಅಶುದ್ಧಿ ಅಥವಾ ಆಕೆ ಮುಟ್ಟಿದ ಆಹಾರ ಹಾಳಾಗುತ್ತೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಇದೊಂದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಪದ್ಧತಿ ಅಷ್ಟೆ. ಋತುಚಕ್ರ ಒಂದು ಸಂಪೂರ್ಣ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದರಿಂದ ಆಹಾರ ಅಶುದ್ಧ ಆಗುತ್ತೆ ಅನ್ನೋದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಹಿಂದಿನ ಕಾಲದಲ್ಲಿ ಇದನ್ನ ಮಹಿಳೆಯರಿಗೆ ವಿಶ್ರಾಂತಿ ಕೊಡೋ ಉದ್ದೇಶದಿಂದ ಮಾಡಿರಬಹುದು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದು ಕಾಲಕ್ರಮೇಣ ಅಶುದ್ಧತೆಯ ಕಳಂಕವಾಗಿ ಬದಲಾಯಿತೇನೋ ಗೊತ್ತಿಲ್ಲ.
1: ಆದ್ರೆ ಇಂಥ ಆಚರಣೆಗಳಿಂದ ಏನಾದರೂ ಹಾನಿ ಆಗುತ್ತಾ?
2: ಖಂಡಿತವಾಗಿ ಪರೋಕ್ಷ ಹಾನಿ ಖಂಡಿತ ಇದೆ. ಈ ರೀತಿ ನಿರ್ಬಂಧಗಳಿಂದ ಹುಡುಗಿಯರ ಮುಟ್ಟಿನ ಬಗ್ಗೆ ನಾಚಿಕೆ ಆಗೋದು ಅಥವಾ ಕೀಳರಿಮೆ ಮೂಡೋದು ಇದೆಲ್ಲ ಸಾಧ್ಯ ಇದೆ. ಇದರಿಂದ ಅವ್ರ ಮುಟ್ಟಿನ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳೋಕೆ ಅಂಜಿಕೆ ಪಟ್ಕೋತಾರೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯೋದಿಲ್ಲ. ಆದ್ದರಿಂದ ಮುಟ್ಟನ್ನ ಒಂದು ಸಹಜ ಆರೋಗ್ಯ ವಿಷಯವಾಗಿ ನೋಡುವುದು ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ.
1: ಮುಂದಿನ ವಿಷಯ ಏನಪ್ಪ ಅಂತ ಅಂದ್ರೆ, ಸಿಸೇರಿಯನ್ ಬಗ್ಗೆ ತುಂಬಾ ನಕಾರಾತ್ಮಕವಾದ ಮಾತುಗಳಿವೆ. ನಾರ್ಮಲ್ ಡೆಲಿವರಿನೇ ಬೆಸ್ಟ್, ಸಿಸೇರಿಯನ್ ಆದ್ರೆ ಏನೋ ತಪ್ಪು ಅಂತೆಲ್ಲ ಸಿಸೇರಿಯನ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡಿದೆ. ಅದೆಲ್ಲ ಅಪಾಯಕಾರಿನಾ?
2: ಇದನ್ನ ಸ್ವಲ್ಪ ಸಮತೋಲನದಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ಸಹಜ ಎರಗೆ ಅಂದ್ರೆ ನಾರ್ಮಲ್ ಡೆಲಿವರಿ ಸಾಧ್ಯ ಇದ್ರೆ ಅದೇ ಮೊದಲನೇ ಆಯ್ಕೆ ಅಲ್ವಾ? ಚೇತರಿಕೆನೂ ಬೇಗ ಆಗುತ್ತೆ, ಆಸ್ಪತ್ರೆ ವಾಸ ಕಡಿಮೆ ಇರುತ್ತೆ. ಆದ್ರೆ ಅದೇ ಮಗುವಿನ ಸ್ಥಾನ ಸರಿ ಇಲ್ಲ ಅಂದಾಗ, ತಾಯಿಗೆ ರಕ್ತದೊತ್ತಡ ಜಾಸ್ತಿ ಇದ್ದಾಗ, ಪ್ರಸವ ಪ್ರಕ್ರಿಯೆ ದೀರ್ಘಕಾಲ ನಿಂತಾಗ, ಇಲ್ಲಾಂದ್ರೆ ಮಗುವಿಗೇನಾದರೂ ತೊಂದರೆ ಕಂಡು ಬಂದಾಗ, ಸಿಸರಿನ್ ತಾಯಿ ಮತ್ತು ಮಗುವಿನ ಜೀವ ಉಳಿಸುವ ಒಂದು ವೈದ್ಯಕೀಯ ವಿಧಾನ ಅಷ್ಟೇ.
1: ಹಾಗಾದ್ರೆ ಒಳ್ಳೇದಲ್ಲ ಅನ್ನೋದು ಎಷ್ಟು ಸರಿ?
2: ಅಗತ್ಯವಿಲ್ಲದೆ ಸುಮ್ಸುಮ್ನೆ ಸಿಸರಿನ್ ಮಾಡೋದು ಒಳ್ಳೇದಲ್ಲ ನಿಜ. ಯಾಕಂದ್ರೆ ಅದು ಒಂದು ದೊಡ್ಡ ಶಸ್ತ್ರಕ್ರಿಯೆ ಅಲ್ವಾ? ಚೇತರಿಕೆಗೆ ಕೂಡ ಸಮಯ ಬೇಕು, ಸೋಂಕಿನ ಅಪಾಯ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಆದ್ರೆ ವೈದ್ಯಕೀಯ ಅಗತ್ಯವಿದ್ದಾಗ ಇದನ್ನ ನಿರಾಕರಿಸೋದು ಅಪಾಯಕಾರಿಯಾಗ್ಬೋದು. ಸರಿಯಾದ ಮಾತು ಏನಂದ್ರೆ, ಅಗತ್ಯವಿದ್ದಾಗ ಸಿಸರಿನ್ ಸುರಕ್ಷಿತ ಮತ್ತು ಅಗತ್ಯ ಕೂಡ. ಅಗತ್ಯವಿಲ್ಲದಿದ್ದಾಗ ಸಹಜರಿಗೇ ಉತ್ತಮ. ಇದನ್ನ ನಿರ್ಧರಿಸೋದು ವೈದ್ಯರ ಕೆಲಸ.
1: ಕೀರ್ತಿ ಅವರೇ, ನನ್ನ ಕೊನೆಯ ಪ್ರಶ್ನೆ, ಸಾಮಾನ್ಯವಾಗಿ ಗರ್ಭಿಣಿ ಇಬ್ಬರಿಗಾಗಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಅದು ಗರ್ಭಿಣಿಯರ್ಗ್ ಬಲವಂತಾಗಿ ಜಾಸ್ತಿ ತಿನ್ನಿಸ್ತಾರಲ್ಲ, ಅದು ಸರಿನಾ?
2: ಇದೊಂದು ಬಹಳ ಸಾಮಾನ್ಯ ಆದ್ರೆ ತಪ್ಪಾದ ನಂಬಿಕೆ. ವಾಸ್ತವದಲ್ಲಿ ಗರ್ಭಾವಸ್ಥೆಯ ಮೊದಲ 3 ತಿಂಗಳುಗಳು ಜಾಸ್ತಿ ಕ್ಯಾಲರಿ ಬೇಕಾಗಿರಲ್ಲ. 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ, ಸೆಕೆಂಡ್ ಆರ್ ಥರ್ಡ್ ಟ್ರೈಮೆಸ್ಟರ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಕೇವಲ ದಿನಕ್ಕೆ 300-400 ಕ್ಯಾಲರೀಸ್ ಹೆಚ್ಚುವರಿ ಬೇಕಾಗ್ಬೋದು ಅಂತ ವಿಶ್ವಸಂಸ್ಥೆ ಹೇಳ್ತದೆ, ಮತ್ತೆ ಪ್ರಸೂತಿ ತಜ್ಞರ ಸಂಸ್ಥೆಗಳು ಹೇಳ್ತವೆ. ಅಂದ್ರೆ 1 ಹೆಚ್ಚುವರಿ ಚಪಾತಿ ಮತ್ತೆ 1 ಬಟ್ಲು ಎಕ್ಸ್ಟ್ರಾ, ಅಂದ್ರೆ 2 ಜನಕ್ಕಾಗೋಷ್ಟು ಅಂತ ಅಲ್ಲ.
1: ಹೆಚ್ಚು ತಿಂದ್ರೆ ಏನಾಗುತ್ತೆ ಕೀರ್ತಿ ಅವರೇ?
2: ಈಗ ಅನಗತ್ಯವಾಗಿ ಸುಮ್ನೆ ಜಾಸ್ತಿ ತಿಂದ್ರೆ ಗರ್ಭಾವಸ್ಥೆಯ ಮಧುಮೇಹ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಅದು ಬರ್ಬೋದು. ಅದರಿಂದ ಅಧಿಕ ರಕ್ತದೊತ್ತಡ ಆಗೋದಾಗಿರ್ಬೋದು, ಮಗು ಅಗತ್ಯಕ್ಕಿಂತ ದೊಡ್ಡದಾಗಿ ಬೆಳೆದ್ರೆ ಹೆರಿಗೆಗೆ ಕಷ್ಟ ಆಗೋದು, ಇದೆಲ್ಲ ಅಪಾಯ ಆಗ್ತದೆ. ಮುಖ್ಯವಾಗಿ ಬೇಕಾಗಿರೋದು ಆಹಾರದ ಪ್ರಮಾಣ ಅಲ್ಲ, ಅದ್ರ ಗುಣಮಟ್ಟ. ಈಗ ಪ್ರೋಟೀನ್ ಮತ್ತೆ ಐರನ್ ಸಪ್ಲಿಮೆಂಟ್ಸ್, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ, ವಿಟಮಿನ್ ಸಪ್ಲಿಮೆಂಟ್ಸ್, ಇದರೆಲ್ಲ ಸಮತೋಲನ ಆಹಾರ ಬೇಕಾಗಿರೋದು. ಪ್ರತಿಯೊಬ್ಬರ ದೇಹ ಮತ್ತು ಆರೋಗ್ಯ ಸ್ಥಿತಿ ಬೇರೆ ಬೇರೆ, ಆದ್ದರಿಂದ ನಮಗೆ ದಿನಕ್ಕೆ ಎಷ್ಟು ಕ್ಯಾಲರಿ ಬೇಕು ಅಂತ ತಿಳಿಯಲು ವೈದ್ಯರನ್ನು ಮತ್ತು ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ.
1: ಸರಿ ಕೀರ್ತಿ ಅವರೇ, ಇಂದಿನ ಚರ್ಚೆ ನಿಜವಾಗ್ಲೂ ಕಣ್ ತೆರೆಸುವಂತಿತ್ತು. ಕೇಳುಗರಿಗೆ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀರಾ ನೀವು?
2: ನೋಡಿ, ದೇಹದ ಬಗ್ಗೆ ಬಂದ ಪ್ರಶ್ನೆಗಳಿಗೆ ಅಜ್ಜಿ ಅಮ್ಮನ ಹತ್ರ ಅಥವಾ ಅಜ್ಜಿ ಅಮ್ಮನ ಮಾತಿಗಿಂತ, ಪಕ್ಕದ ಮನೆಯವ್ರ ಸಲಹೆಗಿಂತ ಹೆಚ್ಚಾಗಿ ವಿಜ್ಞಾನ ಅಂದ್ರೆ ಸೈಂಟಿಫಿಕ್ ಮತ್ತೆ ವೈದ್ಯರ ಸಲಹೆಗೆ ಮಹತ್ವ ಕೊಡಿ. ನಂಬಿಕೆಗಳನ್ನ ಗೌರವಿಸಿ, ಆದ್ರೆ ಆರೋಗ್ಯದ ವಿಷಯದಲ್ಲಿ ಸತ್ಯವನ್ನ ಮಾತ್ರ ನಂಬಬೇಕು.
1: ಆರೋಗ್ಯವಂತ ಮಹಿಳೆ, ಆರೋಗ್ಯವಂತ ಕುಟುಂಬ, ಆರೋಗ್ಯವಂತ ಸಮಾಜ, ಇಂದಿನ ನಮ್ಮ ಈ ಮಾತುಕತೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮೊಂದಿಗೆ ಇದ್ದು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಸಂವಾದದಲ್ಲಿ ಉಲ್ಲೇಖಿಸಲಾದ ವೈಜ್ಞಾನಿಕ ಮಾಹಿತಿಗಳು ವಿಶ್ವ ಆರೋಗ್ಯ ಸಂಸ್ಥೆ WHO, ಅಮೆರಿಕನ್ ಕಾಲೇಜ್ ಆಫ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಸ್ಥೆ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪ್ರಕಟಿಸಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಆಧರಿಸಿದೆ. ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿಗೆ ಯಾವಾಗಲೂ ನಿಮ್ಮ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ.
0: ಕೇಳುಗರೆ, ಇದುವರೆಗೆ ಮುಟ್ಟು, ಬಂಜತನ ಮತ್ತು ಗರ್ಭಾವಸ್ಥೆ ಸುತ್ತಲಿನ ತಪ್ಪು ಕಲ್ಪನೆ ಬಗ್ಗೆ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಇಲ್ಲಿನ ಅಂತಿಮ ವರ್ಷದ

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆಂದೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನ ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತೋ ಕಾಂಡಿ ಶ್ರೇಷ್ಠಮಾಯಿಟ್ಟುಲ್ಲೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತ್ತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚಂದೋ ಫಲಕ ನೇರಾಯೋ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ್ತು ವಾಸ್ತವಿಕತೆ ಇಲ್ಲಾಂಟಾಕರು. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಿಗೂ ಮೂಲ ಕಾರಣಂ ಆಯಿಟಿಕಡು. ಐತೆಂಗ ಈ ಜೀವನತ್ತಲು ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯ ಫಲಕ. ನೆರಡಂಗಲೊಟ್ಟುಗೂ ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತೆ ಲಿಕ್ಕನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚೆ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯ ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಯಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡೋ ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನದ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲು ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡೋ ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರೆಯೋಣ್ಣು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂಗೆ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.85 ರಂಗ್ರಂಗ್ರು ಜೀವನ.

ಕೇಳುಗರಿಗೆ ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ ಎಂ ಬಣ್ಣ ಬಣ್ಣದ ಬದುಕು. ವಾಟ್ಸಪ್ ಮತ್ತು ಎಸ್ ಎಂ ಎಸ್ ಸಂದೇಶ ಆಧಾರಿತ ಒಂದು ಒಲವಿನ ಹಾಡು ಕಾರ್ಯಕ್ರಮ ಸೋಮವಾರದ ವಿಶೇಷ. ಇದರಲ್ಲಿ ನಾದಿತ್ಯನೆ ರೋಷನ್ ಕುಲಶೇಖರ. ಸೊ ಸ್ನೇಹಿತರೆ, ಇವತ್ತಿನ ದಿನ ಸಂದೇಶಗಳನ್ನು ಮಾಡಿ, ಅದೇ ರೀತಿ ವಾಟ್ಸಪ್ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇದರಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಅಂತ ಹೇಳಬಹುದು. ಸೊ ಮೊದಲ ಒಂದು ಮೆಸೇಜ್ ಬಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಲುಮಿಯ ನಿರೂಪಕರಿಗೆ ಶುಭ ಮಧ್ಯಾಹ್ನ. ನಮಸ್ಕಾರ ಸರ್, ನನಗಿಂದು ಬಾಳಿನ ನೌಕೆ ಚಿತ್ರದಿಂದ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಳಿನ ನೌಕೆ ತೇಲಿತು ಸಾರಂಗ. ಈ ಒಂದು ಬಾಳಿನ ನೌಕೆ ತೇಲಿತು ಸರಾಗ ಈ ಹಾಡು ಪ್ರಸಾರ ಮಾಡಬೇಕೆಂದು ನಾನು ಕೇಳ್ತಾ ಇದ್ದೇನೆ ಬೆಂಗಳೂರಿನ ಭಾಗ್ಯಲಕ್ಷ್ಮಿ ಅವರು. ಸೊ ಅವ್ರಿಗೋಸ್ಕರ ಈ ಒಂದು ಹಾಡನ್ನು ನಾನು ಇನ್ನು ಕೆಲವು ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ಒಂದು ಕೆಳಗರು ಕೂಡ ಮೆಸೇಜ್ ಮಾಡಿದ್ದಾರೆ. ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ. 100 ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕುಡಿಯಲು, 100 ಚಂದಿರ ಬೇಕಂತೆ ನೀ ಬೆಳಕನ್ನು ಮೀರಿಸಲು. ಈ ಹಾಡು ವಿನಯ, ಲತಾ ಶಾಲಿನಿ, ಅಶೋಕ್ ಮಾಲತಿ, ವಿಜಯ ಮಂಗಳಿ ದೇವಿ ಇವರಿಗೋಸ್ಕರ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಎರಡು ಹಾಡುಗಳನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಆರಂಭದಲ್ಲಿ. ಕೇಳ್ತಾ ಇರಿ ರೇಡಿಯೋ ಸರ್ ನೋಟ್ಸ್ ಮಾಡಿರಿ ಬಣ್ಣ ಬಣ್ಣದ ಬದುಕು.

0: For more updates, like, comment, subscribe to our channel.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಇನ್ನಿಬ್ರು ಕೆಡುಗರ ಮೆಸೇಜಸ್ ಕೂಡ ಬಂದಿದೆ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸುರೇಶ್ ಭಟ್ ಗೌರಿ ಬಿದ್ದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ರ. ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಹಾಡು ಟೈಟಲ್ ಸಾಂಗ್, ಸುಬ್ಬಿ ಸುಬ್ಬಿ ಸುಬ್ಬಿ ಸುಬ್ಬಕ್ಕ ಸುಬ್ಬಕ್ಕ ಸುವಲಾಲಿ ಈ ಗೀತೆ ಪ್ರಸಾರ ಮಾಡಿ ನಮಸ್ಕಾರ ಎಂದಿದ್ದಾರೆ. ಅದೇ ರೀತಿ ಮತ್ತಷ್ಟು ಮತ್ತೆ ಕೆಡುಗರು ಕೂಡ ತಮ್ಮ ಮೆಸೇಜಸ್ಗಳನ್ನು ಕಳಿಸಿದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಮೆಸೇಜಸ್ಗಳನ್ನು ಮಾಡಬಹುದು, ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೂಡ ಕೇಳಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮುಂದಿನ ಒಂದು ಮೆಸೇಜ್ ಕೂಡ ಇದೆ, ಕನ್ನಡ ನಾಡಿನ ಎಂಬಂಥ ಹಾಡನ್ನು ಒಂದು ಕೆಡುಗರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಒಂದು ಕರೆ ಮಾಡಬಹುದು, ಅದೇ ಸಾರಿ SMS ಕೂಡ ಕಳಿಸ್ಬೋದು, ಅದೇ ರೀತಿ ನಿಮ್ಮ ಸುಂದರವಾದ ಇಷ್ಟದ ಹಾಡುಗಳನ್ನು ಕೇಳಬಹುದು ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಹೇಳಿಕೆ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾಗಿ ನಾವು ನೋಡೋದಾದರೆ ತುಂಬ ಜನರ ಮೆಸೇಜ್ಗಳಿದ್ದಾರೆ. ಮುಂದಿನ ಒಂದು ಸ್ನೇಹಿತರು ಕೂಡ ಮೆಸೇಜ್ ಮಾಡಿದ್ರು, ಅವರು ಹೇಳ್ತಾ ಇದ್ದಾರೆ ಕನ್ನಡ ನಾಡಿನ ಒಂದು ಸುಂದರವಾದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಹಾಡನ್ನು ನಾನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಎನ್ನುವಾಗ ಈ ಒಂದು ವಿಷಯವನ್ನು ಕೇಳಿದವರು, ನಮಸ್ಕಾರ ಸರ್, ರೇಡಿಯೋ ಸಾರಂಗ್ 7.8 ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಹಳೆಯ ಚಿತ್ರ ಶರವೇಗದ ಸರದಾರ ಚಿತ್ರದ ಕನ್ನಡ ನಾಡಿನ ರನ್ನದ ತರನ ಈ ಒಂದು ಸಮುದ್ರ ಗೀತೆಯನ್ನು ಪ್ರಸಾರ ಮಾಡಿ ಸರ್. ಕುಮಾರ್ ಬಂಗಾರಪ್ಪ ಅವರು ಹುಟ್ಟುಹಬ್ಬದ ಪ್ರಯತ್ನ ಈ ಹಾಡು. ನಾವು ರೇಡಿಯೋ ಸಾರಂಗ್ ಕೇಳಿದ್ರು ವಿಜಯಪುರದಿಂದ ಭರತ್, ನಮ್ಮ ಅಳಿಯರಾದ ಬಂದಿನ ವಾಸ್, ಶಿವಸರಣ ಸೌದಿ, ಸುರೇಶ್ ಬೆಣ್ಣೆ, ಗಂಗಪ್ಪ ಬಡಿಗೇರಿ ಮಾಂಸ, ಅಶೋಕ್ ಸುದರ್ಶನ್ ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್ ಗಗನ್, ರಾಜ್ಕುಮಾರ್ ರಾಗೇದ್ರ, ಶಾರದಾ ಚಿಕ್ಕಪ್ಪ, ಗಾಯತ್ರಿ ಭಾಗ್ಯಶ್ ಸಿಟಿ ಚಂದ್ರಶೇಖರ್, ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಕೇಳುಗರೆ, ಈ ಒಂದು ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ ಹೊಂದಿಸಿಲೇರುವ ಸುಂದರ ಸಮಯದಿ ಬಂದಿತು ಕಿವಿಯೊಂದು ಕಗ್ಗಿಸಿ ಹುಡುಗಿತು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
4: ಸುಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ತುಂಬ ಜನರ ಮೆಸೇಜ್ ಬಂದಿದೆ ಇವತ್ತಂತ, ಸಾಕಷ್ಟು ಮೆಸೇಜ್ಗಳು ಬಂದರೂ ಕೂಡ. ಸೊ ಕೆಲವರು ತುಂಬ ಹಾಡುಗಳನ್ನು ಕೇಳಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ನಗು ನಗುತ್ತಾ ನಲಿ ನಲಿ ಈ ಒಂದು ಹಾಡನ್ನು ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ತುಂಬ ಜನರ ಮೆಸೇಜಸ್ಗಳನ್ನು ನಾವು ನೋಡುವಾಗ, ಸೊ ರಾಯಚೂರು ಜಿಲ್ಲೆಯಿಂದ ಭೀಮನ್ ಗೌಡ ಪಾಟೀಲ್ ಮಾಡುವ ಶುಭ ಮಧ್ಯಾಹ್ನ, ನಮಸ್ಕಾರ. ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ನುಗ್ ನುಗ್ತಾ ಬಾಳು ನೀರು 100 ವರ್ಷ ಈಗೀತಿನ ನಮ್ಮ ಮಗನಾದ ಅಮುಕ್ ಪಾಟೀಲ್ ಹುಟ್ಟುಹಬ್ಬದ ಪ್ರಯುಕ್ತ ಹಾಡು ಪ್ರಸಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ, ತಪ್ಪದೆ ಪ್ರಸಾರ ಮಾಡಿರಿ ಸರ್, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಸ್ನೇಹಿತರೆ ಇನ್ನೊಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ನನ್ನ ಮೇಲೆ ನನಗೀಗ ಅರ್ಜುನ್ ಚನ್ನಿ ಅವರ ಒಂದು ಸುಂದರವಾದ ಹಾಡು. ಸೊ ಈ ಒಂದು ಹಾಡನ್ನು ನಮ್ಮ ಮುಂದಿನ ಸ್ನೇಹಿತರು ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಮೇಲೆ ನನಗೀಗ. ಚಿತ್ರ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹಾಡು ನನ್ನ ಮೇಲೆ ನನಗೀಗ ನನ್ನ ಮೇಲೆ ಅನುಮಾನ ಶುರುವಾಗಿದೆ. ಕಾರ್ಕಳ ತಾಲೂಕು ಅನಂತಶಯದಿಂದ ಅನಂತಶಯದ ಗೆಳೆಯರಾದ DC ಗಣೇಶ್, ಜಾರ್ಕಳ ಸಂದೀಪ್, ತೆಳ್ಳ ರಂಜಿತ್ ಮಾಳ, ಸಂದೀಪ್ ಮೂರೂರು, ಭಾಸ್ಕರ್ ಜೋಗಲ್, ಮನೋಹರ್ ಸುಳ್ಯ ಮತ್ತು ಯೋಗೀಶ್ ಮುನಿಯಾಲ್. ಸೊ ಬನ್ನಿ, ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಕೊನೆಯದಾಗಿ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:45:49. ಮತ್ತೆ ಮುಂದಿನ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಯುದ್ಧಕಾಂಡ ಚಿತ್ರದಿಂದ ಸೋಲೆ ಇಲ್ಲ ಸೋಮಶೇಖರ್ ಟಿ ಹಂಸನಗರ ಹಗರಿಬೊಮ್ಮನಹಳ್ಳಿಯಿಂದ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ಒಂದು ಹಾಡನ್ನು ಕೂಡ ಮುಂದಿನ ಕೇಳುಗರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರು ಹೇಳ್ತಾ ಇದ್ದಾರೆ ನನಗೆ ಈ ಒಂದು ಸಂಗಮ ಈ ಒಂದು ಹಾಡನ್ನು ಕೊಡಿ ಅಂತ. ಸೊ ಈ ಒಂದು ಹಾಡನ್ನು ಅವರಿಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಇವತ್ತಿನ ದಿನ ಸಾಕಷ್ಟು SMS ವಾಟ್ಸಪ್ ಸಂದೇಶಗಳನ್ನು ಮಾಡಿದ್ದೀರಾ. ಸೊ ನಿಮಗೆಲ್ಲರಿಗೋಸ್ಕರ ನಾನೀಗ ನನ್ನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಎಲ್ಲ ಹಾಡುಗಳನ್ನು ನೀವು ಕೇಳಿ ಖುಷಿಪಟ್ಟಿರ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂಥ ಎಲ್ಲ ಹಾಡುಗಳನ್ನು ಕೊಡುವಂಥ ನಾನು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳ್ತಾ. ಸೊ ಓದಕ್ಕೆ ಇನ್ನೂ ಕೂಡ ತುಂಬ ಜನರ ಮೆಸೇಜ್ಗಳು ಇವೆ. ಸೊ ಆ ಮೆಸೇಜ್ಗಳನ್ನು ಓದುವಂತಹ ಸಮಯ ಈಗೆಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸುವಂಥ ಹೊತ್ತು ಕೂಡ ಆಗಿದೆ. ಸೊ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಒಂದು ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿದವರು ಇದ್ದಾರೆ. ಅದರಲ್ಲಿ ಸಂಕಪ್ಪರವರು ಕೂಡ ಮೆಸೇಜ್ ಮಾಡಿದರು, ಆದರೆ ಸಮಯದ ಅವಧಿ ಮೀರೋದ್ರಿಂದ ಅವರಿಗೆ ಹಾಡುಗಳನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ನಮಸ್ಕಾರ ಸಾರಂಗ್ ನಿರೂಪಕರಿಗೆ ಹಾಗೂ ಕೇಳುಗರಿಗೆ. ಸೋಮವಾರದ ಶುಭ ಮಧ್ಯಾಹ್ನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಸಂಕಪ್ಪ ಪೂಜೆ ರಾಸಂಜಿದೆಯಿಂದ ಇದನ್ನು ನಮಗೆ ವಿಘ್ನೇಶ್ವರನ ವಾನಚಿತ್ರೆಯಿಂದ ವಿಘ್ನೇಶ್ವರನಿರುವಾಗ ನಮಗೆ ಭಯವಿಲ್ಲ ಈ ಹಾಡನ್ನು ಮೆಚ್ಚುತ್ತೇವೆ, ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿದರೆ. ಸೊ ಸಮಯಾವಕಾಶ ಮೀರಿ ಹೋಗಿದೆ ಸರ್, ಸೊ ಹಾಗಾಗಿ ಹಾಡನ್ನು ಕೊಡಲಿಕ್ಕೆ ಆಗಲ್ಲ. ಸಿ ಟಿ ಚಂದ್ರಶೇಖರ್ ಕೂಡ ಮೆಸೇಜ್ ಮಾಡಿದರು, ವಸಂತಕುಮಾರಿ ಅತ್ತಿ ಚೌಡನಹಳ್ಳಿಯಿಂದ, ಹೊಳೆ ನರಸಿಂಹ ತಾಲೂಕು ಹಾಸಂಜಿಲ್ಲೆಯಿಂದ. ನಮಗೆ ಅಪರೂಪದ ಹಾಡು ಬೇಕಿತ್ತು, ಚಿತ್ರ ನನ್ನ ದೇವರು, ಗಾಯಕರು SPB, ದುಂಡು ಮಲ್ಲಿಗೆ ಮಾತಾಡಿಯ, ಕೆಂಡ ಸಂಪಿಗೆ ದಯವಿಟ್ಟು ಪ್ರಸಾರ ಮಾಡಿ. ಇದು ನಮ್ಮ ಮಕ್ಕಳ ಸುಮಾ ದರ್ಶನ್, ಶ್ರೀಧರ್ ಪುಟಾಣಿ, ಸಸ್ಮಿತ ಮತ್ತೆಲ್ಲ ಕೇಳುಗರಿಗೆ ಎಂದು. ಸೊ ಅವರ ಒಂದು ಹಾಡನ್ನು ಕೊಡಲಿಕ್ಕೆ ಕೂಡ ಅಸಾಧ್ಯವಾಗಿದೆ. ಸೊ ನಾವು ಬಹುತೇಕ ಎಲ್ಲ ಹಾಡುಗಳನ್ನು ಕೊಡಿದೆ. ಜನಾರ್ದನ್ ಪೂಜಾರಿ ಅವರ ಮೆಸೇಜ್ ಕೂಡ ಇತ್ತು. ನಮಸ್ತೆ, ನಾನು ಜನಾರ್ದನ್ ಲಾಲ್ಬಾಗ್ನಿಂದ ನಿಮಗೆ ಮೋಹರ ಹಿಂದಿ ಚಿತ್ರದಿಂದ ತುಚೀಸ್ ಬಡಿಯ ಮಸ್ತ್ ಮಸ್ತಿ ಹಾಡು ಬೇಕಿತ್ತು ಅಂತ ಅವರು ರಿಕ್ವೆಸ್ಟ್ ಮಾಡಿದರು. ಅದೇ ರೀತಿ ದಿನೇಶ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದರು, ಸುಳ್ಯ ಪದದಿಂದ, ಕಾಸರಗೋಡಿನಿಂದ, ಹಿಂಡಿ ಹ್ಯಾಪಿ ಜರ್ನಿ ಚಿತ್ರದಿಂದ ಅವಾಯ ಬಸ್ ಬಸ್ ಫುಲ್ ಸಾಂಗ್ ಪ್ಲೇ ಮಾಡಿ ಅಂತ. ಮತ್ತು ಕೊನೆಗೆ ಸದಾನಂದ ಅವರು ಕೂಡ ಒಳಿತು ಮಾಡು ಮನುಷ್ಯ ಎಂದ ಹಾಡನ್ನು ಬಂಟೆಕಲ್ಲಿನಿಂದ ರಿಕ್ವೆಸ್ಟ್ ಮಾಡಿದರು. ಸೊ ಸ್ನೇಹಿತರೆ, ಹೆಚ್ಚಿನ ಒಂದು ಕೇಳುಗರು ಕೇಳಿದಂಥ ಹಾಡುಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಇವತ್ತಿನ ಒಂದು ಎಲ್ಲ ಕೇಳುಗರು ಕೇಳಿದಂಥ ಹಾಡನ್ನು ಕೊಡುವಂಥ ಪ್ರಯತ್ನ ಸ್ವಲ್ಪ ಕಷ್ಟ ಸಾಧ್ಯ, ಆದರೂ ಕೂಡ ಎಲ್ಲರಿಗೂ ಕೂಡ ನೀವು ಕೇಳಿದಂಥ ಹಾಡನ್ನು ನಾನು ಪ್ಲೇ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳುತ್ತಾ. ಸೊ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಸೊ ಇವತ್ತಿನ ಕಾರ್ಯಕ್ರಮ ಸೋಲೆ ಇಲ್ಲ, ಅದೇ ರೀತಿ ಸಂಗಮ ಈ ಒಂದು ಹಾಡನ್ನು ಕೂಡ ಕೊನೆಯದಾಗಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದವರ ಹೆಸರಂತೂ ಮರೆತೋಯಿತು, ಬಹುಶಃ ಇದು ಪುಟ್ಟರಾಜ್ ಅವರ ಒಂದು ರಿಕ್ವೆಸ್ಟ್. ಇದು ಸಂಗಮ ಗೀತೆಯನ್ನು ನಾಗರಾವ್ ಚಿತ್ರದಿಂದ ಪ್ರಸಾರ ಮಾಡಿ ಎಂದು ಪುಟ್ಟರಾಜ್ ಮಳವಳ್ಳಿಯವರು ಮಂಡ್ಯ ಜಿಲ್ಲೆಯಿಂದ ಕೇಳಿದರು. ಸೊ ಎಲ್ಲ ಕೇಳುಗರಿಗೋಸ್ಕರ ಎರಡು ಹಾಡುಗಳು ಮೂಡಿ ಬರ್ತವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಲ್ಲ. ವಾವ್, ನೀವು ಸೂಪರ್ ಆಗಿದ್ರೆ ನಾನು ಕೂಡ ಸೂಪರೇ. ಈ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬರುವ ಈ ಮಳೆಗಾಲದ ತಿಂಗಳಲ್ಲಿ ಭಾರಿ ಮಳೆಯಿಂದಾಗಿ ಜನರು ಮನೆಯಲ್ಲೇ ಇರಬೇಕಾಗುತ್ತೆ. ಹೀಗೆ ಹಿರಿಯರು ಈ ಮಳೆಗಾಲದ ತಂಪು ವಾತಾವರಣಕ್ಕೆ ತಕ್ಕಂತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾಡಿನಲ್ಲಿ ಸಿಗುವ ಪ್ರಕೃತಿದತ್ತವಾದ ಎಲೆಗಳು, ತರಕಾರಿಗಳನ್ನು ಬಳಸಿ ಸಾಂಪ್ರದಾಯಿಕ ಮತ್ತು ಔಷಧೀಯ ಗುಣವುಳ್ಳ ಅಡಿಗೆಗಳನ್ನು ತಯಾರಿಸ್ತಾ ಇದ್ರು. ಆಮೇಲೆ ಯಾವುದು ಹೇಳಿ, ನಿಮಗೆ ಪಟ್ಟ ಅಂತ ನೆನಪಾಗೋದು ಪತ್ರೊಡೆ ಅಲ್ವಾ? ಆಟಿ ತಿಂಗಳನ್ನೊಂದು ಸ್ಪೆಷಲ್ ಹೇಳ್ಬೋದು. ಆಮೇಲೆ ತುಳುನಾಡಿನ ಒಂದು ಹೆಮ್ಮೆಯ ತಿನಿಸೋದು, ಕೆಸುವಿನ ಎಲೆ, ಅಕ್ಕಿ ಹಿಟ್ಟು, ಬೆಲ್ಲ, ಮಸಾಲೆ ಪದಾರ್ಥ ಎಲ್ಲ ಹಾಕಿ ತಯಾರಿಸಲ್ಪಡುವ ಬಾಯಲ್ಲಿ ನೀರು ಉರಿಸುವ ಖಾದ್ಯ. ಅದನ್ನು ಅಲ್ಲಿ ತೊಂದರಲ್ಲಿ ಇಟ್ಟರೆ ಬೇಯಲಿಕ್ಕಿಟ್ಟರೆ ವಾವು, ಯಾವಾಗ ಒಂದು ತೆಗೆದು ತಿಂತೇವೆ ಅಂತಲೇ ಆಗ್ತಾ ಇರ್ತದೆ. ಹಾಲಿನಿಂದ ಮಾಡಿ ಈ ಗಂಜಿಯನ್ನು ತಯಾರಿಸ್ತಾರೆ. ಆಮೇಲೆ ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ನಮಗೆ ಸಿಗುವಂಥದ್ದು ಬಿದಿರಿನ ಕಳಲೆ. ಅದಕ್ಕೆ ಅಲಸಂಡೆ ಕಾಳಿನಿಂದ ಮಾಡುವ ರುಚಿಕರವಾದ ಸಾಂಬಾರ್, ಆಮೇಲೆ ತೊಜಂಗ್ ಅದರಂಥ ಪಲ್ಯ, ಆಮೇಲೆ ಚಟ್ನಿ. ಕೆಸುವಿನದು ಕಾಂಡ ಇರ್ತದಲ್ಲ ಅದರನ್ನು ಮತ್ತೆ ಕಾಡು ಸೊಪ್ಪುಗಳನ್ನು ಬಳಸಿ ಮಾಡುವ ಖಾದ್ಯಗಳು ಅದೇ ಇರ್ತದೆ. ಆಮೇಲೆ ಅಕ್ಕಿಯಿಂದ ಮಾಡುವಂಥ ಪುಂಡಿ, ಅಕ್ಕಿಯಿಂದ ಮಾಡುವ ಸಣ್ಣ ಉಂಡೆಗಳನ್ನು ತೆಂಗಿನಕಾಯಿ ತುರಿಯೊಂದು ಎಲ್ಲ ಹಾಕಿ ಚೆಂದ ಮಾಡಿದ್ಕೊಂಡು ಸೂಪರಾದ ಪದಾರ್ಥ ಮಾಡಿ ತಿಂದರೆ ವಾವ್. ಆಮೇಲೆ ಹಲಸಿನಕಾಯಿ ಗಟ್ಟಿ, ಅದು ಈ ಸಮಯಕ್ಕೆ ಮಾತ್ರ ಸಿಗೋದು. ಆಮೇಲೆ ಈ ಹಲಸಿನ ಹಣ್ಣು, ಆಮೇಲೆ ಇದಕ್ಕೆ ಬೆಲ್ಲ, ಆಮೇಲೆ ಅಕ್ಕಿ ಎಲ್ಲ ಅರ್ದು ಹಾಕಿ ಚೆಂದ ಮಾಡಿ ಬೇಯಿಸಿದರೆ ಆಹಾ, ಅದು ತಿನ್ನಲಿಕ್ಕೆ ಖುಷಿಯಾಗ್ತದೆ. ಆಮೇಲೆ ಈ ಶೀತಕ್ಕೋಸ್ಕರ ಹುರುಳಿಕಾಳಿನಿಂದ ತಯಾರಿಸುವಂಥ ಖಾ

ಸಾರದ ಸಾರು ಇದು ಶೀತ ಮತ್ತು ನೆಗಡಿಗೆ ಅತ್ಯಂತ ಒಳ್ಳೆಯದು. ಒಂದರ ಈ ಆಹಾರ ಪದ್ಧತಿಯು ರುಚಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮಳೆಗಾಲದಲ್ಲಿ ಬರುವ ರೋಗಗಳನ್ನು ತಡೆಗಟ್ಟುವಲ್ಲಿ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಇಂದಿಗೂ ನಾವು ನೋಡ್ತೇವಲ್ಲ ಆಟಿ ಡೊಂಜಿ ದಿನ, ಆಟಿ ಫುಡ್ ಫೆಸ್ಟಿವಲ್, ಈ ರೀತಿಯಾಗಿ ರುಚಿಕರವಾದಂಥ ಅಡಿಗೆಗಳನ್ನು ಜನರಿಗೆ ಪರಿಚಯಿಸುತ್ತಾ ಇರ್ತಾರೆ. ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಅಡುಗೆ ವಿಷಯ ಬಂದಾಗ ಯಾವ ಹಾಡು ನೆನಪಾಗುತ್ತೆ? ನನಗಂತೂ ಈಗೇ ಸದ್ಯಕ್ಕೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡು, ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲಿ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದಲ್ಲೂ ನೆನಪಲ್ಲಿ ಉಳಿಯುವ ಇದು ಹಾವಿನ ಹೆಡೆ ಚಿತ್ರದ ಹಾಡು. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈಗ ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ, ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಇವತ್ತು ನಾವು ಮಳೆಗಾಲಕ್ಕೆ ಮಾಡುವಂತ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಆಯ್ತಾ, ಮಳೆಗಾಲಕ್ಕೆ ಒಳಗೆ ಒಂದು ಪತ್ರೊಡೆ ಬೇಯ್ತಾ ಇರಬೇಕು. ಆಹಾ, ಬಿಸಿ ಬಿಸಿ ಪತ್ರೊಡೆಯನ್ನು ತಿಂತಾ ಇದ್ರೆ ಅದು ಸ್ವರ್ಗಕ್ಕೆ ಮಿಗಿಲು. ಇನ್ನು ಹಲಸಿನ ಹಣ್ಣು ಸಿಗುವ ಕಾಲ ಆದ್ರಿಂದ ಹಲಸಿನ ಹಣ್ಣಿನ ಗಟ್ಟಿ, ಆಮೇಲೆ ಅಪ್ಪ ಗಾರಿಗೆ ಅಂತ ಹೇಳ್ತಾರೆ, ಮುಳ್ಕ ಅಂತ ಹೇಳ್ತಾರೆ, ಅದು ಸಹ ಬಿಸಿ ಬಿಸಿ ಮಳೆಗೆ ಒಳಗೆ ಅಲ್ವಾ. ಹೊರಗೆ ಚಳಿ ಚಳಿ ಮಳೆ, ಒಳಗೆ ಬಿಸಿ ಬಿಸಿ ಗಾರಿಗೆ, ಆಹಾ ತಿಂತಾ ಇದ್ರೆ ಇನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಜ ಅಂತ ಹೇಳ್ಬೋದು. ಈಗ ಯಾವ ಅಡಿಗೆ ಈ ಮಳೆಗೆ ಸೂಕ್ತ ಇದನ್ನು ಹೇಳೋದಕ್ಕೆ ನಮ್ಮ ಜೊತೆ ಇರುವವರು ಮಹಾಲಕ್ಷ್ಮೀ ದಿವಾಕರ್ ಅವರು. ಇವರು ಕುಳಾಯಿಯ ನಿವಾಸಿ, ಇವರೊಬ್ರು ಗೃಹಿಣಿ. ಇವರು ಇವತ್ತು ನಮಗೆ ಯಾವ ಅಡಿಗೆ ಹೇಳ್ಕೊಡ್ತಾರೆ ಅಂತೇಳಿ ನೋಡೋಣ. ನಮಸ್ತೆ ಮಹಾಲಕ್ಷ್ಮಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಓಕೆ,
0: ಈಗ ಗೊತ್ತಾ, ಈಗಂತೂ ಮಳೆಗಾಲ ಅಂದ್ರೆ ಈಗ ಮಳೆಗಾಲ ಅಂತ ಹೇಳುದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಮತ್ತು ಮಳೆ ಮರ್ಜಾಗಿ ಬರ್ತಾ ಉಂಟು. ಆದ್ರೂ ಮಳೆಗಾಲಕ್ಕೆ ಹೊರಗೆ ಮಳೆ, ಒಳಗಿಂದ ಒಂದು ಬಿಸಿ ಬಿಸಿ ತಿಂಡಿ ಸಿಕ್ಕಿದ್ರೆ ಎಂತ ಖುಷಿ ಅಲ್ವಾ. ಈಗ ನಿಮ್ಮಲ್ಲಿ ತಿಂಡಿ ಮಾಡಿಸಿ ನನಗೆ ಇಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಭಯಂಕರ ದೂರ ಆಗ್ತದೆ. ಹಾಗಿರುವಾಗ ನೀವೊಂದು ಒಂದೆರಡು ತಿಂಡಿ ಹೇಗೆ ಮಾಡುದು ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಅದನ್ನ ಟ್ರೈ ಮಾಡ್ತೇನೆ. ಯಾವ್ದು ಹೇಳ್ಕೊಡ್ತೀರಾ ಇವತ್ತು ತಿಂಡಿ? ವಾವ್, ಹೇಗೆ ಹೇಳಿ?
1: ಅದು ಹಲಸಿನ ಹಣ್ಣು ಚೋಳೆಯನ್ನು ಬಿಡಿಸಿ ಸಣ್ಣ ಹಚ್ಚಿ ಬೇಯಿಸಿ ಇಡ್ಬೇಕು. ಬೇಯಿಸಿದ ನಂತರ ಅದಕ್ಕೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ತುಪ್ಪ, ಏಲಕ್ಕಿ ಹುಡಿ ಹಾಕಿ ಅದನ್ನು ಹೂರ್ಣ ಅಂತ ಹೇಳ್ತಾರೆ, ಅದನ್ನು ಮಾಡಿ ಇಡ್ಬೇಕು. ಆ ನಂತರ ಈಗ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಅದನ್ನು ರುಬ್ಬಿ ಎಲೆ ಬಾಳೆ ಎಲೆಯಲ್ಲಿ ಹಾಕಿ ಬಿಡಿಸಿದ್ರು ಆಗ್ತದೆ, ಗಟ್ಟಿ ಆರಿಸು. ಅಥವಾ ಅದನ್ನು ಸ್ವಲ್ಪ ಮಗುಚಿ ಅದನ್ನು ಎಲೆಯಲ್ಲಿ ನಾವು ತಟ್ಟಿ ಈ ಹೂರ್ಣವನ್ನು ಅದರೊಳಗೆ ಹಾಕಿ ಅಂದ್ರೆ ತಟ್ಟಿದ ಮೇಲೆ ಅದನ್ನು ಹಾಕಿ ಮಡಿಸಿದ್ರೆ ಅದನ್ನು ಮತ್ತೆ ಬೇಯಿಸ್ಬೇಕು ಅಕ್ಕಿಯಲ್ಲಿ. ಅದನ್ನು ಬೇಯಿಸಿ ನಂತರ ಭಾರಿ ರುಚಿ ಮತ್ತೆ.
0: ಇದು ಹಲಸಿನ ಹಣ್ಣಿನ ಗಟ್ಟಿಯ ತಮ್ಮ, ಬ್ರದರ್ ಅಲ್ಲ ಇದು?
1: ಹಲಸಿನ ಹಣ್ಣಿನ ಹಣ್ಣು ಗಟ್ಟಿಗೆ ಅದು ಹಲಸಿನ ಹಣ್ಣನ್ನು ಸಮೇತ
0: ಅರಿಯುದು,
1: ಕಡಿಬೇಕು, ರುಬ್ಬಬೇಕು. ಇದು ಇಲ್ಲ, ಇದು ಪೀಸ್ ಪೀಸ್ ಮಾಡಿ ಅದನ್ನು ಇದಕ್ಕೆ
0: ಹಾಕಿ ಬೇಯಿಸುದು. ಅದು ಆಗ ಬಾಯಿಗೆ ಸಿಕ್ಕುವಾಗ,
1: ಬೆಲ್ಲ ಎಲ್ಲ ಹಾಕ್ಬೇಕು, ಹೌದು,
0: ಬಾಯಿಗೆ ಸಿಕ್ಕುವಾಗ ಆಹಾ ಖುಷಿ ಆಗ್ತದೆ.
1: ಭಾರಿ ಖುಷಿ ಆಗ್ತದೆ.
0: ಇನ್ನೇನಾದ್ರೂ ಇದೆಯಾ?
1: ಎಲೆ ಹಿಟ್ಟು ಹೇಳ್ತಾರೆ, ಎಲೆ ಕಜ್ಜಾಯ ಹೇಳ್ತಾರೆ ಕೆಲವರು. ಇದು ಅಪ್ಪ ಸಾಗೆ ಹಲಸಿನ ಹಣ್ಣಿದು
0: ಗಾರಿಗೆ,
1: ಅದನ್ನು ಹೌದು ಅದನ್ನು ಅಕ್ಕಿಯಲ್ಲಿ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಈ ಹಲಸಿನ ಹಣ್ಣನ್ನು ರುಬ್ಬಬೇಕು, ಅದರೊಟ್ಟಿಗೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಬೇಕು. ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಅರ್ತು ಅದರ ಮೇಲೆ ಗೋಧಿ ಹಿಟ್ಟನ್ನು ಅದರೊಟ್ಟಿಗೆ ಮುಗುಚಿ ಇದು ಕಲಸಿ ಅದನ್ನು ತೆಂಗೆಣ್ಣೆಯಲ್ಲಿ ಬಿಡ್ಬೇಕು. ಅದನ್ನು ಕಾಯಿಸಿ ತಿಂದ್ರೆ ಉಂಟಲ್ಲ ಈ ಮಳೆ ಬರುವಾಗ, ಭಾರಿ ರುಚಿ
0: ಅಲ್ವಾ. ಅದು ಯಾರಾದ್ರೂ ಕಾಯಿಸಿ ಕೊಟ್ರಂತೂ ನಮ್ಗೆ ತಿನ್ಲಿಕ್ಕೆ ಭಾರಿ ಖುಷಿ. ಓಕೆ, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ. ಎರಡು ಇವತ್ತು ಡಿಶ್ ಹೇಳ್ಕೊಟ್ಟಿದ್ದೀರಾ ನಮಗೋಸ್ಕರ. ನೋಡೋಣ, ಎಲ್ಲರೂ ಪ್ರಯತ್ನ ಮಾಡ್ಬೋದು ಇವತ್ತು. ಥ್ಯಾಂಕ್ ಯು. ಎಸ್, ಮಹಾಲಕ್ಷ್ಮಿ ಅವರು ಹಲಸಿನ ಹಣ್ಣಿನ ಎರಡು ಐಟಮ್ ಬಗ್ಗೆ ನಮ್ಗೆ ಇವತ್ತು ಹೇಳ್ಕೊಟ್ರು. ಈ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ತಟ್ಟಂತ ನೆನಪಾಗುವ ಹಾಡು ಮಾಯಾ ಬಜಾರ್ ಚಿತ್ರದ್ದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರೆಗೊಂಡಿತನೆಗೆ ಬಂದು ಬಳಿರೆ ಲಾಡು ಸಾಲು, ವಹ ಫೇಣಿ ಹೋಳಿಗೆಗಳು ಬಳಿರೆ ಲಾಡು ಸಾಲು. ಅದರ ಎದುರಲ್ಲಿ ಆ ಎಲ್ಲ ವೆರೈಟಿ ತಿಂಡಿ ಇಟ್ಟಿರ್ತಾರೆ, ಆ ಒಂದು ಪದ್ಯವನ್ನು ನೋಡಲಿಕ್ಕೆ ಗಮ್ಮತ್ತಾಗ್ತದೆ. ಈಗ ಈ ಹಾಡನ್ನು ಕೇಳೋಣ. ಇದಕ್ಕೆ ಸಂಗೀತ ನೀಡಿದವರು ಘಂಟಸಾಲ, ಇದನ್ನು ಹಾಡಿದವರು ಮಾಧವ ಪೆದ್ದಿ ಸತ್ಯಂ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.
2: ವಿವಾಹ ಭೋಜನವಿದು.

0: ಸೊಸೈಟಿ ಇದರ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ತೆ ಆರತಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಸೌಖ್ಯ.
0: ಓಕೆ, ನಾನಿವತ್ತು ಮಾತನಾಡ್ತಿರೋ ವಿಷಯ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳು. ಈಗ ಇದಕ್ಕಿಂತ ಮೊದಲು ಮಾತಾಡಿದವರು ಹಲಸಿನ ಹಣ್ಣಿನ ಎಲೆ ಕಜ್ಜಾಯ, ಆಮೇಲೆ ಅದರಿಂದ ಮಾಡುವ ಗಾರಿಗೆ ಬಗ್ಗೆ ಹೇಳಿದ್ರು. ಓಕೆ, ಈಗ ನನಗೆ ನೀವು ಹೇಳಬೇಕು, ನಾನ್ ವೆಜ್ ಅಲ್ಲಿ ಈಗ ಮಾಡುವಂತ ವಿಶೇಷ ಅಡಿಗೆಗಳು ಯಾವ್ದೆಲ್ಲ ಇದೆ? ನನಗೆ ರೆಸಿಪಿಗಿಂತಲೂ ಯಾವ್ದೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಈ ಮಳೆಗಾಲದಲ್ಲಿ ಅಥವಾ ಈ ಟೈಮಲ್ಲಿ, ಇದ್ರ ಬಗ್ಗೆ ಹೇಳ್ಬೇಕು.
1: ನಾವು ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ಅಂದ್ರೆ ಕರಾವಳಿಯವರು ಹೆಚ್ಚಾಗಿ ನಾನ್ ವೆಜ್ ಪ್ರಿಯರ್. ನಮ್ಗೆ ದಿನನಿತ್ಯದಲ್ಲಿ ಮೀನು ಹೆಚ್ಚಾಗಿ ಬೇಕೇ ಬೇಕು. ಆ ಮಳೆಗಾಲದಲ್ಲಿ ಮೀನು ಸಿಗದ ಟೈಮಲ್ಲಿ ನಾವೇನ್ ಮಾಡ್ತೇವೆ, ಒಣಗಳು ಮೀನನ್ನು ಬಳಸ್ತೇವೆ. ಈ ಕೋಳಿ, ಮೀನು, ಮಾಂಸ ಇದೆಲ್ಲ ನಮ್ಗೆ ಹೆಚ್ಚಾಗಿ ನಾವು ಮುಖ್ಯವಾಗಿ ಊಟದಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡ್ತೇವೆ. ಈಗ ಅಂದ್ರೆ ನೋಡಿ, ಮೀನು ಈಗ ಬಿರಿಯಾನಿ, ಕಬಾಬ್, ಈ ರೋಸ್ಟ್, ಊರ್ವಲ್ ಅಂತ ಈಗೆಲ್ಲ ಪಾಶ್ಚಾತ್ಯ ಸ್ಟೈಲ್ ಅಲ್ಲಿ ತುಂಬಾ ರೀತಿಯ ರೆಸಿಪಿಗಳಿವೆ. ಅದು ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ನಮ್ಗೆ ನೋಡಿ, ನಮ್ಮದು ಮೀನಲ್ಲಿ ಸಹ ಅಂಜಲ್, ಮಾಂಜಿ, ಕಾಣೆ ಅಂತ ದೊಡ್ಡ ದೊಡ್ಡ ಮೀನುಗಳಿವೆ, ಕಾಸ್ಟ್ಲಿ ಇದೆಲ್ಲ. ಆದ್ರೆ ಟ್ರೆಡಿಷನಲ್ ಆಗಿರುವುದು ನಮ್ಮಲ್ಲಿ ಹೆಚ್ಚಾಗಿ ನಾವೆಂತ ಹೇಳ್ಬೇಕಂದ್ರೆ ಬಂಗುಡೆ ಮತ್ತು ಬೂತೆ ಅಂತ ಹೇಳ್ಬಹುದು. ಈ ಬಂಗುಡೆ ಬೂತ ಇದ ಮೀನಲ್ಲಿ ಸಾರು, ಹುಳಿ ಮುಂಚಿ, ಫ್ರೈ ಇದೆಲ್ಲ ಮಾಡ್ತೀವಿ. ಇದು ಎಂತ ಗೊತ್ತಾ, ಮುಂಚೆ ಎಲ್ಲ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸ್ಬೋದು, ಅದು ತುಂಬಾ ಟೇಸ್ಟ್. ಅದು ಬಿಸಿಯಾಗಿ ಮರು ದಿವಸ ಅದನ್ನು ನಾವು ತಂಜಾನ ಅಂತ ಹೇಳ್ತಾರೆ ಬೆಳಿಗ್ಗಿನ ಊಟಕ್ಕೆ
0: ತಂಗಳನ್ನ,
1: ತಂಗಳನ್ನ ಅದಕ್ಕೆ ಮೀನು. ಈ ಪದಾರ್ಥ ಇದು ತುಂಬಾ ಹಿರಿಯರಿಂದ ಸಹ, ಈಗ ನಾವು ತಿಂಡಿಗೆ ಎಲ್ಲ ದೋಸೆ ಎಲ್ಲ ಕೆಲವು ಐಟಮ್ ಮಾಡ್ತೇವೆ, ಆದ್ರೆ ಮುಂಚೆ ನಿಜವಾಗಿ ನಮ್ಗೆ ಬೆಳಿಗ್ಗಿನ ಊಟ ಅಂದ್ರೆ ತಂಜಾನ ಮತ್ತು ತಂಗಳನ್ನ ಮತ್ತು ಮೀನಿದು ಪದಾರ್ಥ. ಇದರಲ್ಲಿ ಮೀನಿನಲ್ಲಿ ಸಹ ಈಗ ಎಂತ ಉಂಟು, ಮರವಾಯಿ, ಸಿಗಡಿ, ಜಿಂಜಿ, ಮತ್ತೆ ಪಾಚಿಲೆ, ನರ್ತೆ ಅಂತ ಅದೆಲ್ಲ ಸಿಗ್ತದೆ. ಈ ನರ್ತೆ ಉಂಟಲ್ಲ, ಇದು ಗದ್ದೆ ಬದಿಯಲ್ಲಿ ಮಳೆಗಾಲದಲ್ಲಿ ಸಿಗುವುದು. ಈಗ ಎಲ್ಲ ಕಮ್ಮಿ ನರ್ತೆ ಅಂತ ಗೊತ್ತುಂಟಲ್ಲ, ಈಗ ನೋಡ್ಲಿಕ್ಕೆ ಸಹ ಹೆಚ್ಚಿನ ಅವರಿಗೆ ಈಗ ಸಿಗ್ಲಿಕ್ಕಿಲ್ಲ ನನ್ನ ಪ್ರಕಾರ. ಹಳ್ಳಿಯಲ್ಲೆಲ್ಲ ಗದ್ದೆ ಬದಿಯಲ್ಲಿ ಸಿಗ್ಬಹುದು. ಅದು ತುಂಬಾ ಅಂದ್ರೆ ಅದು ತುಂಬಾ ಆರೋಗ್ಯಕರ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅಮ್ಮನವರೆಲ್ಲ ಮಾಡ್ತಿದ್ರು ಆಗ, ಅದರದ್ದು ನರ್ತೆದು ಸಾರು, ಸುಕ್ಕ ಎಲ್ಲ ಮಾಡುದು. ಇದು ಎಂತ ಗೊತ್ತು, ನರ್ತೆಯನ್ನ ನೀರಲ್ಲಿ ನೀರು ಚೇಂಜ್ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ಅದು ಕೆಸರು ಕಾರ್ತಾ ಉಂಟು. ಈಗ ಮರವಾಯಿ ಸಹ ಹಾಗೆ, ನೀರಲ್ಲಿ ಇಟ್ಟು ಅಂದ್ರೆ ಅದರಲ್ಲಿ ಕೆಸರು ಇರ್ತದೆ, ಅದು ನೀರು ಚೇಂಜ್ ಮಾಡಿಟ್ಟು ಮರು ದಿವಸ ನಾವು ಪದಾರ್ಥ ಮಾಡುದು. ಇದನ್ನು ಬಿಸಿ ಸ್ಟೀಮ್ ಮಾಡಿ ಅದರದ್ದು ಒಳಗಿನಿಂದ ಮಾಂಸ ತೆಗೆದು ಅದರಿಂದ ಸುಕ್ಕ ಇಲ್ಲದ ಪದಾರ್ಥ ಎಲ್ಲ ಯೂಸ್ ಮಾಡ್ತೇವೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡ್ತೇವೆ. ಈಗ ಮರವಾಯಿಗೆ ನೋಡಿ, ಮರವಾಯಿಗೆ ನಾವು ಬಸಳೆಗೆ ಮರವಾಯಿ ಹಾಕ್ತೇವೆ. ಹಾಗೆ ಎಟ್ಟಿ ಸಿಗಡಿ ಉಂಟಲ್ಲ, ಸಿಗಡಿಗೆ ತರಕಾರಿ ಹಾಕಿ ಬಟಾಟೆ ಮತ್ತು ಕುಂಬಳಕಾಯಿ, ಬೆಂಡೆಕಾಯಿ ಅಂದ್ರೆ ಅದನ್ನು ತರಕಾರಿಯಲ್ಲಿ ಯೂಸ್ ಮಾಡಿದ ಪದಾರ್ಥ ನಾವು ಮಾಡುವುದು ಸಿಗಡಿಯಲ್ಲಿ. ಈಗ ಸಿಗಡಿಯಲ್ಲಿ ಅಂತ ಗೊತ್ತುಂಟ, ಈಗ ಫ್ರೈ, ಸಿಗಡಿ ಫ್ರೈ, ದೊಡ್ಡ ದೊಡ್ಡ ಸಿಗಡಿ ಫ್ರೈ ಮಾಡ್ತಾರೆ ಈಗ, ಮತ್ತೆ ಅದರದ್ದು ಸಾರು ಇಲ್ಲದ್ರೆ ಸುಕ್ಕ, ಹುಳಿ ಮುಂಚಿ, ಹಾಗೆ ಏಡಿ ಸಿಗ್ತದೆ. ಏಡಿಯಲ್ಲಿ ಕಲ್ಲಿ ಜಿಂಜಿ ಅಂತ ಹೇಳ್ತಾರೆ, ಕಳ್ಳು ಅಂದ್ರೆ ದೊಡ್ಡದ, ಅದು ಕಪ್ಪಾಗಿರ್ತದೆ, ಸಣ್ಣ ಸಹ ಇರ್ತದೆ ಗಟ್ಟಿ. ಅದರದ್ದು ಪದಾರ್ಥ ಸಹ ತುಂಬಾ ಟೇಸ್ಟ್, ಅದು ಗಟ್ಟಿಯಾಗಿರ್ತದೆ. ಈ ಇದರಿಂದ ಸಿಗೋ ಏಡಿಯಿಂದ ಸುಕ್ಕ, ಗಸಿ ಮತ್ತೆ ತರಕಾರಿ ಸಹ ಹಾಕಿ ನಾವು ಮಾಡ್ತೇವೆ. ಇದು ಮಾಂಸ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಮತ್ತೆ ನಾವೆಂತ ಗೊತ್ತುಂಟ, ಈ ಮೀನಲ್ಲಿ ಸಿಗದ ಟೈಮಲ್ಲಿ ನಾವು ಒಣಗಲು ಮೀನು, ಈ ಒಣಗಲು ಮೀನಿದು ಸಾರು, ಪಲದ್ದೆ ಮತ್ತೆ ಚಟ್ನಿ, ಅದು ಅಲ್ಲದೆ ಕೊಳತರು, ನಂಗ್, ಬಲ್ಯಾರು, ತೊರಕೆ ಅಂತ ಉಂಟು, ಮತ್ತೆ ಎಟ್ಟಿ ಉಂಟಲ್ಲ ಸಿಗಡಿ, ಅದರದ್ದು ಚಟ್ನಿ. ಈಗ ನಮ್ಗೆ ಇಲ್ಲ ಒಲೆಯಲ್ಲಿ ಅಲ್ಲ, ಒಲೆಯೆಲ್ಲ ಕಮ್ಮಿ ಅಲ್ಲ, ಗ್ಯಾಸ್ ಅಲ್ಲ, ಇಲ್ಲ ಒಲೆಯಲ್ಲಿ ಉಂಟಲ್ಲ, ನೀ ಒಣಗಲು ಮೀನನ್ನು ಸುಟ್ಟು ಅದರದ್ದು ಊಟ ಮಾಡ್ಬೇಕು, ಗಂಜಿ ಊಟ. ಅದು ತುಂಬಾ ಒಳ್ಳೇದಾಗ್ತದೆ ಅದು ಸಹ. ಇಲ್ಲದ್ರೆ ಈಗ ನಾವು ಚಟ್ನಿ ಮಾಡ್ತೇವೆ, ಬಲ್ಯಾರ ಚಟ್ನಿ, ತೊರಕೆ ಜಾಯಿ. ಈಗ ನೋಡಿ, ಈಗ ಆಟಿದು ಆಷಾಢದ್ದು ಎಲ್ಲ ಕಡೆ ಆಟಿದು ಪ್ರೋಗ್ರಾಮ್ ಎಲ್ಲ ಇರ್ತದೆ, ಆ ಟೈಮಲ್ಲೆಲ್ಲ ಇದು ನೋಡಿ, ಇದೆಲ್ಲ ಚಟ್ನಿ, ಮರವಾಯಿದು, ಸಿಗಡಿದು ಇದೆಲ್ಲ ಎಲ್ಲ ಐಟಮ್ ಎಲ್ಲ ಮಾಡ್ತೇವೆ. ಈಗ ಎಂತ ಗೊತ್ತುಂಟ, ಈ ಚಟ್ನಿ ಉಂಟಲ್ಲ, ಈ ಚಟ್ನಿಯನ್ನು ನೀರುಳ್ಳಿ ಫ್ರೈ ಮಾಡಿ, ಇದು ಚಟ್ನಿ ಮಾಡಿ ಅದಕ್ಕೆ ನೀರುಳ್ಳಿ ಒಗ್ಗರಣೆ ಕೊಡ್ಬೇಕು, ಒಗ್ಗರಣೆ ಕಡಿಮೆ ಡ್ರೈ ಅದನ್ನು ಫ್ರೈ ಮಾಡ್ಬೇಕು. ನಂತರ ಈ ಒಣಗಲು ಮೀನನ್ನು ಎಣ್ಣೆಯಲ್ಲಿ ಸ್ವಲ್ಪ ಸುಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕಿದ್ರೆ, ಅದು ಹಾಕಿಟ್ಟು ನಾವು ಅದನ್ನು ಒಂದು ಫ್ರಿಡ್ಜ್ ಅಲ್ಲಿ ಡಬ್ಬಲ್ಲಿ ಇಟ್ಟರೆ ಒಂದು ಎರಡು ವಾರ ತನಕ ಏನು ತೊಂದರೆ ಇಲ್ಲ, ತಿನ್ಬಹುದು. ಅದು ಗಂಜಿಗೆ, ಕುಚಲಕ್ಕಿ ಗಂಜಿಗೆ ಚಟ್ನಿ ತುಂಬಾ ಕಾಂಬಿನೇಷನ್.

0: ಆಗ್ತದೆ ಅಲ್ಲ.
1: ಸೂಪರ್ ಸೂಪರ್ ಆಗ್ತದೆ ಇದು ಬಿರಿಯಾನಿದು ಊಟ ಬೇಡವೇ ಬೇಡ,
0: ಇದೇ ಚಂದ.
1: ಅದೇ ಚಂದ. ಅದೊಂದ್ರೆ ಅದರದ್ದು ಎಂತ ಗೊತ್ತು, ನೀವೀಗ ಎಷ್ಟು ಮಾಡರ್ನ್ ನಾವು ಆದ್ರೂ ಸಹ ಹೊರಗಿನಿಂದ ನಾವು ಫಂಕ್ಷನ್ ಅಲ್ಲಿ ತಿಂದು ಬಂದ್ರು ಸಹ ನಮ್ಗೆ ಮತ್ತೆ ಎಂತ ಆಗ್ತದೆ ಗೊತ್ತಿಲ್ಲ, ಬೇಡ ಇದೆಲ್ಲ ಯಾವ್ದು ಬೇಡ ನಮ್ಗೆ, ಒಂದು ಮೀನಿದ್ದು ಸಾರು ಇದ್ರೆ ಸಾಕು,
0: ಒಂದು ಇದ್ರೆ ಸಾಕು,
1: ಚಟ್ನಿ ಸ್ವಲ್ಪ ಚಟ್ನಿ ಇದ್ರೆ ಸಾಕು.
0: ನಾವು ವೆಜ್ ಅಲ್ಲಿ ಹೇಳ್ತೇವಲ್ಲ, ಒಂದು ಟೊಮೆಟೊ ಸಾರು ಇದ್ರೆ ಸಾಕು.
1: ನಿಮಗೆ ನೀವು ಹೇಳ್ತೀರಲ್ಲ ಅದೇ ರೀತಿ ನಾವು ಆ ರೀತಿ ತಿಂಕ್ ಮಾಡ್ತೇವೆ. ಮತ್ತೆ ಈಗ ಕೋಳಿ, ಕೋಳಿಯಲ್ಲಿ ಉಂಟು ನಮ್ದು ನೋಡಿ, ಕೋಳಿ ಕೋಳಿ ಸಾರು ಕೋಳಿ ರೊಟ್ಟಿ ಅದು ಕಾಂಬಿನೇಷನ್. ಇಲ್ಲದಿದ್ರೆ ಕೋಳಿ ಸಾರಿಗೆ ನಾವು ಸೇವಿಗೆ ಉಂಟಲ್ಲ, ಸೇವಿಗೆ ಒತ್ತು ಸೇವಿಗೆ ಮಾಡ್ತೇವೆ,
0: ಒತ್ತು ಸಾವಿಗೆ
1: ಒತ್ತು ಸಾವಿಗೆ ಅದು. ಮತ್ತೆ ಇಲ್ಲದಿದ್ರೆ ಓಲ್ಡ್ ಓಲ್ಡ್ ರೊಟ್ಟಿ ಅಂತ ಹೇಳ್ತೇವೆ, ರೊಟ್ಟಿ ಇದು ಮಣ್ಣಿನ ಪಾತ್ರೆಯಲ್ಲಿ ರೊಟ್ಟಿ ಮಾಡಿ ಅದು. ಮತ್ತೆ ನೀರು ದೋಸೆ, ಮತ್ತೆ ಪುಂಡಿ ಇಟ್ಟಲ್ಲ
0: ಪುಂಡಿ ಗಟ್ಟಿ,
1: ಪುಂಡಿ ಅದಕ್ಕೆಲ್ಲ ಕೋಳಿ ಸಾರಿದ ಇದು.
0: ಮತ್ತೆ
1: ಕೋಳಿ ಸುಕ್ಕ ಅದು ನಮ್ದು ಟ್ರೆಡಿಷನಲ್,
0: ನಮ್ದು
1: ಕರಾವಳಿದ ಅಂದ್ರೆ ಎಲ್ಲರ ಮನೆಯಲ್ಲಿ ಸಹ ಒಂದು ಸಂಡೆ ಕೋಳಿ ಸುಕ್ಕ, ಕೋಳಿ ಸುಕ್ಕ ಅಂತ ಉಡ್ತಾರೆ. ಈ ಕೋಳಿ ಸಾರನ್ನು ಉಂಟಲ್ಲ ಈಗ ಹಲಸಿನ ಗಟ್ಟಿ ಮಾಡ್ತೇವಲ್ಲ, ಅದು ಸಹ ಒಳ್ಳೆ ಕಾಂಬಿನೇಷನ್.
0: ಹೌದಾ?
1: ಹಲಸಿನ ಗಟ್ಟಿಗೆ ಅಂದ್ರೆ ಉಡುಪಿ ಆ ಸೈಡ್ ಅಲ್ಲಿ, ಆ ಸೈಡ್ ಅಲ್ಲೆಲ್ಲ ಹೆಚ್ಚು ಹಲಸಿನ ಗಟ್ಟಿಗೆ ಇದು ಮಾಡು.
0: ಓಕೆ,
1: ಕೋಳಿ ಸಾರಲ್ಲಿ ಅದರಿಂದ ನಮ್ದು ಗೊತ್ತು ಈಗ ಫಾರಂ ಕೋಳಿಗಳು ಸಿಗುವುದು.
0: ಹೌದೌದು,
1: ಈಗ ಅಂದ್ರೆ ಫಾರಂ ಅದು ಅಷ್ಟು ರುಚಿಕರ ಅಲ್ಲ, ಆದ್ರೆ ನಾವೆಂತ ಗೊತ್ತು ಹೆಚ್ಚು ಪ್ರಿಫರ್ ಮಾಡೋದು ನಾಟಿ ಕೋಳಿ,
0: ನಾಟಿ ಕೋಳಿ,
1: ನಾಟಿ ಕೋಳಿ ಊರಿನ ಕೋಳಿ. ಅದನ್ನು ನಾವು ಅದರದೆಲ್ಲ ರೆಕ್ಕೆ ಪುಕ್ಕ ಎಲ್ಲ ತೆಗೆದು ಅದನ್ನು ಬಿಸಿ ಮಾಡಿ ಕಟ್ಟದ ಕೋಳಿ ಅಂತ, ಈಗ ಕಟ್ಟದ ಕೋಳಿ ಎಲ್ಲ ಸಿಗ್ತಲ್ಲ, ಕಟ್ಟದ ಕೋಳಿ ಎಲ್ಲ ಅದು ತುಂಬಾ ಟೇಸ್ಟ್, ಅದು ಎಲ್ಲಕ್ಕಿಂತ ಟೇಸ್ಟ್ ಆ ಕೋಳಿ, ಕಟ್ಟದ ಕೋಳಿ.
0: ಓಕೆ ಆರತಿ ಅವರೇ, ಬಹಳ ವಿಷಯಗಳನ್ನ ಹೇಳಿದ್ರಿ, ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಥ್ಯಾಂಕ್
0: ಯು. ಓಕೆ, ಇಷ್ಟೊತ್ತಿದ ತನಕ ಈ ತುಳುನಾಡಿನಲ್ಲಿ ಏನೆಲ್ಲ ಅಡುಗೆಗಳಿದೆ ನಾನ್ ವೆಜ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಇಷ್ಟು ದೊಡ್ಡ ಲಿಸ್ಟ್ ಉಂಟು ಅಂತ ಹೇಳಿ ಅಷ್ಟು ದೊಡ್ಡ ಲಿಸ್ಟನ್ನ ಆರತಿ ಅವರು ಹೇಳಿದರು. ಈಗ ನನಗೆ ಈ ತಿಂಡಿ ತಿನಿಸು ಅಂದಾಗ ಇನ್ನೊಂದು ಹಾಡು ನನ್ನ ನೆನಪಲ್ಲಿ ಬರುವಂಥದ್ದು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸುವೆ. ಇದು ಹಾಲುಜೇನು ಚಿತ್ರದ ಹಾಡು, ರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ, ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬೆದಕು.
2: ಹಾಗೆ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
3: ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವನ.

0: ವೆಲ್ಕಮ್ ಬ್ಯಾಕ್. ನಾನು ಬಂದಿದ್ದೇನೆ ಧೋ ಎಂದು ಸುರಿಯುವ ಮಳೆಗೆ, ಮಳೆಯ ನಡುವೆ ಚುಮು ಚುಮು ಚಳಿಯಲ್ಲಿ ತುಳುನಾಡಿನ ಪ್ರತಿ ಮನೆಯ ಅಡುಗೆಯ ಕೋಣೆಯಿಂದ ವಿಶಿಷ್ಟ ತಿನಿಸುಗಳ ಘಮಘಮ ಪರಿಮಳ ಪರಿಸರದ ಎಲ್ಲೆಡೆಗೂ ಹರಿದಾಡ್ತಾ ಇರ್ತದೆ. ಮಳೆಗಾಲದಲ್ಲಿ ಬರುವ ಈ ಎಲ್ಲ ತಿಂಗಳುಗಳಲ್ಲಿ ಉಂಟಲ್ಲ, ಯಾಕಂದ್ರೆ ಈ ಧಾನ್ಯ ದಾಸ್ತಾನುಗಳು ಬೇಗನೆ ಮುಗಿದು ಆಹಾರದ ಕೊರತೆ ಎದುರಾಗ್ತದೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ಜನ ಪ್ರಕೃತಿಯ ಮೊರೆ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಸಸ್ಯ, ಚಿಗುರು, ಗಡ್ಡೆ, ಗೆಣಸು, ಫಲವಸ್ತುಗಳನ್ನ ಉಪಯೋಗಿಸಿ ಬಗೆ ಬಗೆಯ ತಿನಿಸುಗಳನ್ನ ತಯಾರಿಸಿ ಸೇವಿಸುವುದು ಸಂಪ್ರದಾಯವಾಗಿದೆ. ಈಗ ವಿವಿಧ ಖಾದ್ಯಗಳನ್ನು ಕೊಂಕಣಿ ಸಮುದಾಯದಲ್ಲಿ ಕೂಡ ಮಾಡ್ತಾರೆ. ಅವರು ಯಾವ ರೀತಿಯ ಸ್ಪೆಷಲ್ ಐಟಮ್ಗಳನ್ನು ಮಾಡ್ತಾರೆ ಅಂತ ನಮ್ಮ ಜೊತೆ ಹೇಳೋದಕ್ಕೆ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಂಗಳಾ ಅವರು ನಮ್ಮ ಜೊತೆ ಇದ್ದಾರೆ. ನೋಡೋಣ ಯಾವ ಅಡಿಗೆ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ಮಂಗಳಾ ಅವರೇ.
1: ನಮಸ್ತೆ ಮಂಜುಳಾ ಮೇಡಮ್,
0: ಹೇಗಿದ್ದೀರಾ?
1: ನಾನು ಆರಾಮ.
0: ಇವತ್ತು ಎಂತ ಅಡಿಗೆ ಮಾಡಿದ್ದೀರಿ ಮಧ್ಯಾಹ್ನಕ್ಕೆ?
1: ಇವತ್ತು ನಮ್ಮದು ಕೊಂಕಣಿ ಜಿಎಸ್ಬಿ ಸಮಾಜದವರು ಮಾಡುವ ಗಜಬಜೆ ಅಂಬಟ್.
0: ಒಂದ್ ನಿಮಿಷ, ಎಂತ ಹೆಸರು?
1: ಗಜಬಜೆ.
0: ಗಜಬಜೆ ಇದು ಎಣ್ಣೆಯಲ್ಲಿ ಬಿಡುದ ಬಜೆಯಾ ಇದು?
1: ಅಲ್ಲ ಅಲ್ಲ, ಗಜಬಜೆ ಅಂತ ಹೇಳಿದ್ರೆ ಮಿಶ್ರ ತರಕಾರಿ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡುವ ಒಂದು ಪದಾರ್ಥ.
0: ಹೇಗ್ ಮಾಡುದು ಹೇಳಿ.
1: ಅದು ಅದಕ್ಕೆ ಬೇಕಾಗುವ ಪದಾರ್ಥಗಳು ಹೆಚ್ಚಾಗಿ ನಾವ್ ಎಂತಂದ್ರೆ ಮಳೆಗಾಲದಲ್ಲಿ ಸಿಗುವಂತ ಪದಾರ್ಥಗಳನ್ನ ಹಾಕಿ ಮಾಡುದು. ಅದು ಒಂದು ಕೆಸು, ಆದ್ರೆ ಅದು ಬಿಳಿ ಅಲ್ಲ, ಅದು ಅದರ ದಂಟು ಕಪ್ಪು ಇರ್ತದೆ,
0: ಕಪ್ಪು ಕೆಸು.
1: ಮತ್ತೆ ಕಣಿಲೆ, ಕಣಿಲೆ ಅದು ತುಂಬಾ ಅಂದ್ರೆ ನ್ಯೂಟ್ರಿಷಸ್ ಇದು ಅಂತ ಅದರಲ್ಲಿ ನ್ಯೂಟ್ರಿಷನ್ ಅದು. ಮತ್ತೆ ಊರಿದು ಸೌತೆ ಸಣ್ಣ ತುಂಡು ತಗೊಳ್ಬಹುದು. ಮತ್ತೆ ಆ ಹುಳಿ ಬದಲಿಗೆ ನಾವು ಅಮಟೆಕಾಯಿ ಸಿಗ್ತದಲ್ಲ, ಅದು ಒಂದು 4-5 ಬುದ್ದಿ ಹಾಕ್ಬಹುದು. ಕಡೆಗೆ ಹಲಸಿನಕಾಯಿ ಬೀಜ ತಿಪ್ಪೆ ಸುಲ್ದು ತುಂಡ್ ಮಾಡಿ ಹಾಕುದು, ಸುವರ್ಣ ಗೆಡ್ಡೆ ಹಾಕುವುದು, ಮತ್ತೆ ಬಟಾಟೆ, ಅದೆಲ್ಲ ಮೇನ್ ಇಂಗ್ರೀಡಿಯಂಟ್. ಅದರ ನಂತರ ನಿಮ್ಗೆ ಬೇಕಿದ್ರೆ ಬೀನ್ಸ್ ಹಾಕ್ಬಹುದು, ಕಡೆಗೆ ತೊಂಡೆಕಾಯಿ ಹಾಕ್ಬಹುದು, ಅರಿವೆ ದಂಟು, ಅಲ್ಸಂಡೆ, ಬೀನ್ಸ್. ಮತ್ತೆ ಕೆಲವರು ಬಾಂಬೆ ಸೈಡ್ ಎಲ್ಲ ಇದ್ದವರೆಲ್ಲ ಎಂತ ಮಾಡ್ತಾರೆ, ಜೋಳ ಸಿಗ್ತದಲ್ಲ ಅದನ್ನ ಟಯರಿನ ಹಾಗೆ ತುಂಡು ಮಾಡಿ ಅದು ಹಾಕ್ತಾರೆ. ಕೆಲವರು ಹೀಗೆ ಜೋಳ ಉದುರಿಸಿ ಅದು ಹಾಕ್ತಾರೆ. ಅದು ತುಂಬಾ ರುಚಿ ಆಗ್ತದೆ, ಅಂದ್ರೆ ಎಲ್ಲಾ ಇದ್ರದ್ದು ವೆಜಿಟೇಬಲ್ಸ್ ಒಂದು ಪರಿಮಳ ಒಂದು ಉಂಟಲ್ಲ, ಒಳ್ಳೇದಾಗ್ತದೆ ಅದನ್ನ ಮಾಡ್ಲಿಕ್ಕೆ. ಮತ್ತೆ ಇನ್ನೇನಂತ ಹೇಳಿದ್ರೆ ಇದನ್ನೆಲ್ಲ ನಾವು ತುಂಡು ಮಾಡಿ ಇದು ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಇಟ್ಟು ಮುಳುಗುವಷ್ಟು ನೀರು ಹಾಕಿ ಒಂದ್ 2 ವೇಸಲ್ ತೆಗೆಯೋದು. ಆದ ನಂತರ ಅದು ಬೇಯ್ತಾ ಇರ್ತದೆ. ಈಗ ನಾವು ಮಸಾಲೆಗೆ ಒಂದು ತೆಂಗಿನಕಾಯಿ ತುರಿ ತಗೊಳ್ಳೋದು, ಒಂದು 1/2 ತೆಂಗಿನಕಾಯಿ ತುರಿ ತಗೊಳ್ಳೋದು. ಕಡೆಗೆ ಅದಕ್ಕೆ ಮೆಣಸು ಒಂದು ರುಚಿಗೆ ತಕ್ಕ, ನಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಅಂದ್ರೆ ಒಂದು ತೆಂಗಿನಕಾಯಿ ತಗೊಳ್ತೀರಾದ್ರೆ ಒಂದು 12 ಮೆಣಸು ಬೇಕಾಗ್ತದೆ, 10-12. ಅದು ನಾವು ಏನ್ ಮಾಡ್ತೇವೆ, ಕಲ್ಲರಿಗೋಸ್ಕರ ಗಾಟಿ ಮೆಣಸು ಹಾಕ್ತೇವೆ. ಖಾರಕ್ಕೆ ನಾವು ಅದು ರಾಮನಾಡ ಅಂತ ಹೇಳಿ ಅದು ಬಿದ್ದ ಮೆಣಸು ಇರ್ತದಲ್ಲ ಅದು ಹಾಕ್ತೇವೆ. ಅಥವಾ ಯಾವ್ದು ಬ್ಯಾಡಗಿ ಮೆಣಸು ಆದ್ರೆ ಅದು 12 ಅದೇ ಹಾಕ್ಬೋದು, ಹಾಗೆ ಮಿಕ್ಸ್ ಮಾಡಿ ಹಾಕ್ತೇವೆ. ಮತ್ತೆ ಹುಳಿ ನಾವು ಇದು ಅಮಟೆಕಾಯಿ ಹಾಕಿದ್ರೆ ಹುಳಿ ಮಾತ್ರ ಒಂದು ನಮ್ಮ ಅಂದಾಜಿಗೆ ನಿಮ್ಗೆ ಎಷ್ಟು ಹುಳಿ ಬೇಕಾಗ್ತದೆ ಪದಾರ್ಥಕ್ಕೆ, ಸಾಧಾರಣ ಒಂದು ಸಣ್ಣ ಗಜ್ಜುಗದಷ್ಟು ಎಷ್ಟು ಹಾಕುದು. ಮತ್ತೆ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ನಾವೇನ್ ಮಾಡ್ತೇವೆ, ಚೂರು 1 ಚಮಚ ಉದ್ದಿನ ಬೇಳೆ ಹುರಿದು ಇದು ನಮ್ಮ ಮಸಾಲೆ ಕಡಿತೇವಲ್ಲ, ತೆಂಗಿನಕಾಯಿ ಮೆಣಸು ಹುಳಿ ಹಾಕಿ ಕಡಿಯುವಾಗ ಲಾಸ್ಟಿಗೆ ಅಂದ್ರೆ ಒಂದ್ಸಲ ನಯ ಆದ ನಂತರ ಈ ಉದ್ದಿನ ಬೇಳೆಯನ್ನು ಅದಕ್ಕೆ ಹಾಕುದು, ಹುರಿದ ಉದ್ದಿನ ಬೇಳೆ 1 ಚಮಚ ಉದ್ದಿನ ಬೇಳೆ ಹಾಕುದು. ಆಗ ಮಸಾಲೆ ಒಂದು ಒಳ್ಳೆ ಪರಿಮಳ ಬರ್ತದೆ. ಕೆಲವರು ಹಾಕುದಿಲ್ಲ, ನಾವು ಹಾಕ್ತೇವೆ, ಅದೊಂದೊಳ್ಳೆ ಪರಿಮಳ ಬರ್ತದೆ. ಮತ್ತೆ ಈ ಕುದಿಸಿಟ್ಟ ಇದನ್ನ ಓಪನ್ ಮಾಡುದು, ಅದಕ್ಕೆ ನಮ್ಮ ಈ ಮಸಾಲೆ ಇದು ಮಾಡುದು ಹಾಕುದು, ಹಾಕಿ ಮತ್ತೆ ಪುನಃ ಬೆರೆಸಿ ತುಂಬಾ ತೆಳು ಮಾಡಬಾರ್ದು, ಹದವಾದಲ್ಲಿ ಮಾಡಿ ಅದನ್ನ ಅದಕ್ಕೆ ಇನ್ನು ಬೇಕಿದ್ರೆ ಮಾತ್ರ ಉಪ್ಪು ಹಾಕುದು. ಉಪ್ಪು ಹಾಕಿ ಒಳ್ಳೆ ಒಂದು ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಿಡಿದು ಎಣ್ಣೆ ಬಿಸಿ ಆದ ಕೂಡಲೆ ಸಾಸಿವೆ ಹಾಕುದು, ಸಾಸಿವೆ ಪಟ ಪಟ ಆದ ಕೂಡಲೆ ಕರಿಬೇವು, ಕರಿಬೇವು ಚಂದ ಸ್ವಲ್ಪ ತುಂಡ ಅಂದ್ರೆ ಹೀಗೆ ಕಟ್ ಮಾಡಿದ್ರು ಸ್ವಲ್ಪ ಪರಿಮಳ ಬರ್ಲಿಕ್ಕೆ, ಹಾಕಿ ಒಳ್ಳೆ ಒಗ್ಗರಣೆ ಹಾಕಿ ಮುಚ್ಚಿಡು. ಮತ್ತೆ ನಿಮ್ಗೆ ಹಾಗೆ ಆದ್ರಂದ್ರೆ ಅದು ಎಲ್ಲದರದ್ದು ಮಿಕ್ಸ್ ಇದು ಬರ್ತದಲ್ಲ ಪರಿಮಳ, ಒಳ್ಳೇದಾಗ್ತದೆ ಊಟಕ್ಕೆ. ಇದು ವಿಶೇಷವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಆಷಾಢ ಏಕಾದಶಿ ಮಾಡ್ತಾರೆ, ಮತ್ತೆ ಅನಂತ ಚತುರ್ದಶಿ ನಾವು ನೋಪಿ ಅಂತ ಹೇಳ್ತೇವೆ ಅದಕ್ಕೆ ಮಾಡ್ತೇವೆ, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೇವೆ.
0: ಮೂರ್ ಸರ್ತಿ ಮಾಡ್ತೀರಾ? ಇದನ್ನ ಮಾಡ್ಲೇಬೇಕು ಸಾಧಾರಣ.
1: ಹೌದು, ಹೌದು ಸಾಧಾರಣ ಎಲ್ರೂ ಮಾಡ್ತಾರೆ ಅಂದ್ರೆ, ಅಥವಾ ನಮ್ಗೆ ಅಷ್ಟು ಇಷ್ಟ ಆದ್ರೆ ನಂಗೆ ನಮ್ಮ ಅತ್ತೆ ಎಲ್ಲ ಹಾಗೆ ಅಂದ್ರೆ ಮಧ್ಯದಲ್ಲಿ ಯಾವಾಗ್ರೂ ಮಳೆಗಾಲದಲ್ಲಿ ಯಾವಾಗ ಅಂತಿಲ್ಲ, ಅದೆಲ್ಲ ಪದಾರ್ಥ ಅಥವಾ ಒಂದು ನಾಲ್ಕೈದು ಬಗೆಯ ಅದರದ್ದು ಉಂಟು ಅಂತ ಹೇಳಿದ್ರು ಕೂಡ ಗಜಬಜಿ ಅಂತ ಹೇಳಿದ್ರೆ ಅರ್ಥವೇ ಮಿಕ್ಸ್ ಅಂತ ಹೇಳಿ,
0: ಗಜಬಜಿ ಗಜಿ ಬಿಜಿ
1: ಗಜಬಜಿ ಅಂತ ಹೇಳಿದ್ರೆ.
0: ನೆಕ್ಸ್ಟ್ ಏನಾದ್ರೂ ಇದೆಯಾ ಒಂದು ಸಣ್ಣದಾಗಿ ಏನಾದ್ರೂ ಒಂದು ರೆಸಿಪಿ ಇದೆಯಾ?
1: ಇನ್ನೊಂದು ಸುಲಭದ್ದು ನಮ್ಮದು ಇದು ಅಳವತ್ತಿ ಅಂತ ಹೇಳುದು ನಾವು. ಅಳವತ್ತಿ ಅಂತ ಹೇಳಿದ್ರೆ ಇದೆ ಕೆಸು ಅಂತ ಹೇಳಿದ್ರೆ ಕಪ್ಪು ದಂಟು ಇರುವಂತದ್ದು
0: ಕೆಸು.
1: ಅದು ನಾವು ಈಗ ಹಿತ್ತಲಲ್ಲಿ ಈಗ ಹೋದ್ರೆ ಒಳ್ಳೇದಾಗಿರ್ತದೆ, ಅದು ಸಾಧಾರಣ ಸ್ವಲ್ಪ ಎಳಸಿ ಇರುದಾದ್ರೆ ಒಳ್ಳೇದಂದ್ರೆ ಒಳ್ಳೆ ಬೇಯುತ್ತದೆ, ಎಲ್ಲಾದ್ರೂ ಮತ್ತೆ ತುರ್ತದೆ ಅಂತ ಕೆಲವರಿಗೆ ಹೆದರಿಕೆ ಇರ್ತದೆ. ಅದಕ್ಕೆ ನಾವು ಅದನ್ನ ಸ್ವಲ್ಪ ದಂಟು ಸಮೇತ ಕಟ್ ಮಾಡಿ ತರೋದು, ಮತ್ತೆ ಅದು ಕೈಗೆ ಕೆಲವರಿಗೆ ತುರ್ತದೆ ಅಂದ್ರೆ ಸ್ವಲ್ಪ ಎಣ್ಣೆ ಏನಾದ್ರೂ ಹಚ್ಕೊಳ್ಬೇಕು ಕಟ್ ಮಾಡುವಾಗ, ದಂಟಿದು ಸ್ವಲ್ಪ ನಾರಿನಾಗಿ ಅದು ಸಿಟ್ಟಾಗಿ ತೆಗಿಬೇಕಾಗ್ತದೆ. ಈಗ ಒಂದು ಕಟ್ ಮಾಡಿ ಈಗ ಅದು ತೆಗಿಬೇಕು ಉದ್ದಕ್ಕೆ ನೂಲಿನಾಗಿ, ಅದು ತೆಗೆದು ಅದನ್ನು ತುಂಡು ಮಾಡಿ ಹಾಕುದು. ಅದರೊಟ್ಟಿಗೆ ಹಸಿಮೆಣಸು ಬೇಕಿದ್ರೆ ಬೇಯಿಸುವಾಗ ಅದು ಮಾತ್ರ ಕುಕ್ಕರ್ ಅಲ್ಲಿ ಸಾಧಾರಣ ಒಂದು 15-20 ನಿಮಿಷ ಆದ್ರೂ ಬೇಯಿಸ್ಬೇಕು, ಅಂದ್ರೆ ಸರಿ ಬೇಯದಿದ್ರೆ ಅದು ಕುದಿಸ್ತದೆ. ಅದನ್ನ ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸುದು, ಒಂದು 15-20 ನಿಮಿಷ ಕುಕ್ಕರ್ ಅಲ್ಲಿ ಬೇಯಿಸುದು, ಅಂದ್ರೆ ವಿಸಿಲ್ ಬಂದ ನಂತರ ಸಣ್ಣ ಮಾಡಿ 20 ನಿಮಿಷ. ಮತ್ತೆ ಇದಕ್ಕೆ ಮಿಕ್ಸ್ ಅದೇಂತ ಮತ್ತೆ ಇನ್ನೆಂತದ ಅಂದ್ರೆ ಇದು ಹಸಿಮೆಣಸಿದು ಸೀಳು ಮತ್ತೆ ಶುಂಠಿ ಸಣ್ಣ ತುಂಡು ಕಟ್ ಮಾಡಿ ಬೇಯಿಸುವಾಗಲೇ ಹಾಕ್ಬೋದು, ಅಥವಾ ನೀವು ಬೆಂದ ನಂತರ ತೆಗಿತೀರಲ್ಲ ಮಸಾಲೆ ಹಾಕುವ ಮೊದಲು ಹಸಿಮೆಣಸು ಮತ್ತೆ ಶುಂಠಿ ತುಂಡು ಹಸಿಮೆಣಸು ಉದ್ದಕ್ಕೆ ಸೀಳು ಹಾಕುದು, ಶುಂಠಿಯನ್ನು ಸಹ ಪೂರ ಕಟ್ ಮಾಡಿ ಹಾಕುದು, ಅದು ಒಳ್ಳೆ ಪರಿಮಳ ಅದರೊಟ್ಟಿಗೆ ಬರ್ತದೆ. ಹಾಗೆ ಹುಳಿಗೂ ಹಾಗೆ ನಮ್ಗೆ ನಾವು ಹುಣಸೆ ಸ್ವಲ್ಪ ಹಾಕಿ ಅಂಟೆಕಾಯಿ ಒಂದು 4-5 ಜಜ್ಜಿ ಹಾಕುದು. ಇದು ಹಾಗೆ ನೀವು ಪಾತ್ರ ತುಂಬಾ ತಗೊಂಡ್ರೆ ಬೆಂದ ನಂತರ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ, ಸೊ ಅದಕ್ಕೆ ತುಂಬಾ ತಗೊಳ್ಬೇಕಾಗ್ತದೆ ಎಲೆಗಳನ್ನು. ಮತ್ತೆ ಮಸಾಲೆಗೆ ಇದು ನಮ್ಮದು ತೆಂಗಿನಕಾಯಿ ತುರಿ ಒಂದು, ಈಗ ನಾವು ಸುಮಾರು ಅದು ಡಿಪೆಂಡ್ಸ್, ಈಗ ನನಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ತಗೊಳ್ತಾನೆ, ಅದರ ಒಂದು 4-5 ಹುರಿದ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ತಗೊಳ್ಳುದು, ಮತ್ತೆ ಸ್ವಲ್ಪ ಹುಳಿ ಹಾಕುದು, ಮತ್ತೆ ಮಸಾಲೆ ಕಡಿಯೋದು, ಇದಕ್ಕೆ ಬೇಯಿಸಿದ ಇದಕ್ಕೆ ಮಸಾಲೆ ಹಾಕುದು, ಇದು ನಮ್ಮ ಬೇಯಿಸಿದ ಕೆಸು ಇದೆ ಇದಕ್ಕೆ ಹಾಕುದು, ಮತ್ತೆ ಕುದಿ ಬರ್ತದೆ, ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ನೋಡಿ ರುಚಿ ನೋಡಿ ಹಾಕುದು.
0: ಸರಿ ಮಂಗಳ ಅವರೇ, ಒಂದು ಒಗ್ಗರಣೆ ಹಾಕಬೇಕು. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ನಮಗೆ ಅಡಿಗೆಗಳನ್ನ ಹೇಳ್ಕೊಟ್ಟಿದ್ದೀರಾ, ನೋಡುವ ಕೇಳಿದವರು ಇದನ್ನ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತು ಕೊಂಕಣಿಯರಿ ಬಂದವರು ಮಾಡುವಂತ ಎರಡು ಅಡಿಗೆಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ ಮಂಗಳಾರವರು. ಈಗ ಅಡಿಗೆಗೆ ಸಂಬಂಧಪಟ್ಟ ಇನ್ನೊಂದು ಹಾಡು ಯಾವುದು ಕೇಳಿದ್ರೆ ಪರಮೇಶಿ ಪ್ರೇಮ ಪ್ರಸಂಗ ಈ ಚಿತ್ರ. ಇದರಲ್ಲಿ ನೀವೊಂದು ಹಾಡು ಕೇಳಿರ್ಬೋದು, ಉಪ್ಪಿಲ್ಲ ಮೆಣಸಿಲ್ಲ ತರಕಾರಿ ಏನಿಲ್ಲ ಎಣ್ಣಿಲ್ಲ ಬೆಣ್ಣಿಲ್ಲ ಕಾಯನ್ನು ತಂದಿಲ್ಲ ಏನು ಮಾಡಲಿ ನಾನು ಏನು ಮಾಡಲಿ, ಅರುಂಧತಿ ನಾಗ್ ಅವರು ಇದಕ್ಕೊಂದು ಆ್ಯಕ್ಟ್ ಮಾಡ್ತಾರೆ. ಸೊ ಇದನ್ನು ಹಾಡಿದವರು ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಎಂ ಎಲ್ ವಾಸರಾವ್. ಸೊ ಈಗ ಈ ಹಾಡು ಕೇಳ್ತಾ ಇರಿ, ನಾನು ಮತ್ತೆ ನಿಮ್ಮೆದುರಿಗೆ ಹಾಜರಾಗ್ತೇನೆ.

0: ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈಕ್ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,
0: ನೀರ್ ಕುದಿತಾ ಇದೆ.

0: ರೇಡಿಯೋ ಸರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಈ ಮಳೆಗಾಲದಲ್ಲಿ ಬರುವಂತಹ ನಾವು ಹಪ್ಪಳ, ಸಾಂತಾಣಿ, ಹಲಸಿನ ಬೀಜ, ಆಮೇಲೆ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಶೇಖರಿಸಿದ ಉಪ್ಪಡಚ್ಚೀರು, ಅಂದ್ರೆ ಮಾವಿನಕಾಯಿ ಬೇರೆ, ಹಲಸಿನ ಸೋಳೆಯನ್ನು ಹಾಕಿ ಮಾಡುವಂಥದ್ದು ಉಪ್ಪಡಚ್ಚೀರು, ಆಮೇಲೆ ಎಲ್ಲ ಇಂಥವುಗಳನ್ನೆಲ್ಲ ನಾವು ಶೇಖರಿಸಿ ಇಡ್ತೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳಿಗೆ ತೆರಳುವ ಮೊದಲು ತೆಂಗಿನಕಾಯಿ ಹಾಲನ್ನು ಹಾಕಿ ಗಂಜಿ ಮಾಡುವಂಥದ್ದು, ಕಾಯಿ ಹಾಲಿನ ಗಂಜಿ ಸೇವಿಸಿ ತೆರಳುವ ಪದ್ಧತಿ ಇಂದಿಗೂ ಇದೆ. ಆಮೇಲೆ ಮೂಡೆ, ಅರಶಿನ ಎಲೆಯ ಕಡುಬು, ಹಲಸಿನ ಕಡುಬು, ಪತ್ರೊಡೆ, ಕೆಸುವಿನ ಚಟ್ನಿ, ತಿಮರೆದ ಚಟ್ನಿ, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು, ಆಮೇಲೆ ಸೌತೆ ಪದಂಗಿ ಗಸಿ, ಮುಳುಸೌತೆಕಾಯಿ ಗಟ್ಟಿ, ತೊಜಂಕಿದ್ದು ವಡೆ, ಪಚ್ಚಿರು ಅಂದರೆ ಹಲಸಿನ ಸೋಳೆದ್ದು ಪಲ್ಯ, ಹಲಸಿನ ಮುಳುಕ, ಕಣಲೆ ಕಡಲೆ, ಆಮೇಲೆ ಕೆಸುವಿನ ಎಲೆ ಮತ್ತು ಹರಿವೆ ಹಾಕಿದ ಗಸಿ, ಪೆಜಕಾಯಿಂದ ಕೇಳಿರ್ಬೋದು ಅದರದ್ದು ಚಟ್ನಿ, ಮಾವಿನ ಹಣ್ಣಿನ ಮೆಣಸಿನಕಾಯಿಯ ರುಚಿ ಈ ಆಟಿ ತಿಂಗಳಲ್ಲಿ ಮಾತ್ರ ನಾವು ನೋಡುವಂಥದ್ದು, ಸ್ಪೆಷಲ್ ಆಗಿ ಅಂತೂ ಮಳೆಗಾಲದಲ್ಲಿ ಸಿಗುವಂಥದ್ದು. ಈಗ ಕೊನೆಯದಾಗಿ ನನ್ನ ಮನಸ್ಸಲ್ಲಿ ಮೂಡುವಂಥ ಒಂದು ಹಾಡು ಸಾಮ್ರಾಟ್ ಚಿತ್ರದು. ನಿಮ್ಮ ಕಡೆ ಶಿರಾ ಅಂದರೆ ತಲೆ ಅಂತ ತಿಳ್ಕೊತೀರಿ, ನಮ್ಮ ಕಡೆ ಶಿರಾ ಅಂದರೆ ಕೇಸರಿ ಬಾತ್ ಅನ್ಕೋತೀವಿ. ಇದರಲ್ಲೇ ನೋಡಿ ತಿಂಡಿಗಳದೆಲ್ಲ ವಿಷಯ ಬರ್ತದೆ. ಸೊ ಇದಕ್ಕೆ ಸಂಗೀತ ನೀಡಿದವರು ಹಂಸಲೇಕ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.
1: ವಾಹ್ ವಾಹ್

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಗಾಂಧೀಜಿ ದಾಖಲೆ ಮಾಡೋದು, ಬಹಳಷ್ಟು ಘಟನೆಗಳನ್ನು ದಾಖಲೆ ಮಾಡಲ್ಲ ಅವರು. ಯಾವುದು ಅವ್ರ ಮನಸ್ಸಲ್ಲಿ ಆ ವಯಸ್ಸಿಗೆ ಉಳ್ಕೊಂಡಿದೆಯೋ ಅದನ್ನು ಮಾತ್ರ ದಾಖಲೆ ಮಾಡಿರು. ಹರಿಶ್ಚಂದ್ರ ನಾಟಕ ನೋಡಿದ್ಮೇಲೆ ಅನ್ನಿಸ್ತಂತೆ ಅದನ್ನ ಮೇಲೆ ಮೇಲೆ ನೋಡಬೇಕು ಅಂತ ನೋಡಿದ್ರಂತೆ. ಎಷ್ಟು ಸಲ ನೋಡೋಕ್ಕಾಗತ್ತೆ, ಆಗ್ಲಿಲ್ಲ, ಟೈಮ್ ಎಲ್ಲಿ ಸಿಗತ್ತೆ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯಾರು ಇಲ್ಲದೆ ಇದ್ದಾಗ ತಾನೇ ಆ ಹರಿಶ್ಚಂದ್ರ ನಾಟಕದ ಮಾತೆಲ್ಲ ಭಯಪಾಠಕ್ಕೆ ಹೋಗಿತ್ತಲ್ಲ. ನೋಡಿ ನೋಡಿ, ಒಬ್ಬರು ನಿಂತ್ಕೊಂಡು ತಾನೇ ಹರಿಶ್ಚಂದ್ರ ಆಗಿ ಮಾತನ್ನು ಹೇಳೋದು, ಡೈಲಾಗ್ ಹೇಳೋದು ಹೇಳೋದು, ಒಬ್ಬರೇ ಕೂತ್ಕೊಂಡು ಡೈಲಾಗ್ ಹೇಳ್ತಿದ್ರಂತೆ. ಹೇಳ್ಕೊಂಡ್ಬಿಟ್ಟು ಅವ್ರು ಬರೀತಾರೆ, ನನಗೆ ಆಶ್ಚರ್ಯ ಅಂದ್ರೆ ಎಲ್ಲರೂ ಹರಿಶ್ಚಂದ್ರನಂಗೆ ಯಾಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಹರಿಶ್ಚಂದ್ರನಿಗೆ ಎಲ್ಲರೂ ಯಾಕೆ ಆಗೋದಿಲ್ಲ ಅಂತ ನಾ ಚಿಂತೆ ಮಾಡಿದ್ದುಂಟು ಆಗ, ಅದಾಗಿದ್ದ ಚಿಂತೆ ಇರಲಿಲ್ಲ ಅಂತ. ಅದು ಆಗೋದಿಲ್ಲ ನಮ್ಮಲ್ಲಿ, ಯಾಕಂದ್ರೆ ನಾವು ಹರಿಶ್ಚಂದ್ರನ ಹೇಳೋ ರೀತಿಯೇ ಬೇರೆ ಅಲ್ವಾ. ಈಗ ಹರಿಶ್ಚಂದ್ರನ ರೋಲ್ ಮಾಡಲ್ ಅಂತ ಹೇಳೋದಿಲ್ಲ, ನೀನು ಹೇಳ

ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತೀಯ ನೀನು, ಅಂದರೆ ಸಫರ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತೀವಿ ನಾವು. ಹರಿಶ್ಚಂದ್ರ ಅಂದರೆ ಕಷ್ಟಪಡೋದೆ ಅಂತ ಒಂದು ಕೆಲಮ, ಅದು ಹಾಗಿಲ್ಲ. ಅದು ಆ್ಯಕ್ಚುಲಿ ನಾವು ಹೇಳೋದಿಲ್ಲ ಕತೆ ಸರಿಯಾಗಿ. ಹರಿಶ್ಚಂದ್ರ ಕಷ್ಟಪಟ್ಟದ್ದು ತೆಗೆದು ನೋಡಿ 2 ವರ್ಷ ನಿಜವಾಗ್ಲೂ ವಿಧಿ ಅವನು ಅರದು ಬಿಡ್ತು, ಪರೀಕ್ಷೆ ಮಾಡ್ತು, ತುಂಬ ಪರೀಕ್ಷೆ ಮಾಡ್ತು. ಆ 2 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ ಹರಿಶ್ಚಂದ್ರ. ನಿಂತ್ಕೊಂಡದಕ್ಕೆ ಏನಾಯ್ತು ಅಂತಂದ್ರೆ, ಮುಂದೆ ಎಷ್ಟೋ ವರ್ಷ ಚಕ್ರವರ್ತಿ ಆಗಿದ್ದ ಅವನು, ಎಷ್ಟೋ ವರ್ಷ ಚಕ್ರವರ್ತಿ ಆಗಿದ್ದ. ಅದಲ್ಲದೆ ಹರಿಶ್ಚಂದ್ರನಕ್ಕಿಂತ ಮೊದಲು 1000 ಜನ ರಾಜರಿದ್ರು, ಆಮೇಲೆ 1000 ಜನ ರಾಜರಾದ್ರೂ ಕೂಡ ನೆನಪಿಟ್ಟದ್ದು ಹರಿಶ್ಚಂದ್ರ ಒಬ್ಬನೇ ನಾವು. ಯಾಕಂದ್ರೆ 2 ವರ್ಷ ಕಷ್ಟಪಟ್ಟದ್ದಕ್ಕೆ, ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ. ಅದು ನಾವು ಕಲಿಸೋದು ಹೇಗಂದ್ರೆ, ಸತ್ಯ ಹೇಳಿದ್ರೆ ಹರಿಶ್ಚಂದ್ರನಂಗೆ ಆಗ್ತದೆ ನೆನೆ ಬರ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಹರಿಶ್ಚಂದ್ರ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ ಎಲ್ಲರೂ ಯಾಕೆ ಆಗ್ಬಾರ್ದು ಹಾಗೆ ಅಂತ. ವಿವಾಹದ ಕಾರಣದಿಂದಾಗಿ ಗಾಂಧೀಜಿಗೆ 1 ವರ್ಷ ಶಾಲೆ ತಪ್ಪಿತು. 1 ವರ್ಷ ಶಾಲೆ ತಪ್ಪೋಯ್ತು ಅವ್ರದ್ದು. ಅವಾಗೇನು ಅವಕಾಶ ಇತ್ತು ಅಂದ್ರೆ, ನೀವು ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ 2 ವರ್ಷವನ್ನು ಓದಬಹುದು, ಪರೀಕ್ಷೆ ಕೂಡಬಹುದು ಅಂತಿತ್ತು ಅವಾಗ. ಈಗೆಲ್ಲ ತಮಾಷೆ ಅನ್ಸುತ್ತೆ ಹಂಗೆ ಹೇಳಿದ್ರೆ, ಆಗೆಲ್ಲ ಆಗಿತ್ತು. ನಾನೇ ಎಕ್ಸಾಂಪಲ್, ನಮ್ಮ ಅಜ್ಜ ನಾನು 1ನೇ ಸಲ 3ನೇ ಪರೀಕ್ಷೆ ಕೂಡಿಸಿದ್ದು, 1-2 ಕಲಿತೆ ಇಲ್ಲ. ಆ ಯಾರೊಬ್ಬರು ವಿಜಯಲಕ್ಷ್ಮಿ ಪಂಡಿತ್ ಅಂತ ಒಬ್ರು ಯಾರೋ ಇದ್ರು, ಸ್ಕೂಲ್ ಇನ್ಸ್ಪೆಕ್ಟರು. ಅವ್ರ ನಮ್ಮ ಅಜ್ಜ, ಅವರು ಹೆಡ್ ಮಾಸ್ಟರ್ ಆಗಿದ್ದವರು. ಪರೀಕ್ಷೆ ಕೂಡಿಸಿ, 1ನೇತೆಗೆ ಹಾಕಿ ಹೋಗ್ಬೇಕು ನಮ್ಮ ಮಗ, ಪರೀಕ್ಷೆ ಕೂಡಿಸಿ ಅಂದ್ರಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು ನಾನು 2ನೇತೆಗೆ. ನಾನು 1ನೇ ಸಲ 2ನೇತೆ ಬರೆದಂತೆ, ಪಾಸ್ ಆದ ಏನೋ ಗೊತ್ತಿಲ್ಲ, 3ನೇತೆ ಕಳಿಸ್ಬಿಟ್ರು 1ನೇ ಸಲ. ಆಗಿತ್ತ ಅವಕಾಶ. ಇವ್ರು ಹೇಳಿದ್ರಂತೆ, 2 ವರ್ಷ 1ನೇ ಸಲ ಮಾಡಿಸ್ಕೊ ಅಂತ ಹೇಳಿದ್ರಂತೆ. ಗಾಂಧೀಜಿ ಮಾಡಿದ್ರು, ತುಂಬ ಕಷ್ಟ ಆಯ್ತು ಅಂತ ಬರೀತಾರೆ. ಜಾಮೆಟ್ರಿ ಬರ್ತಾ ಇರಲಿಲ್ಲ ನನಗೆ, ಇಂಗ್ಲೀಷ್ ಕಷ್ಟ ಆಗೋದು, ಇಂಗ್ಲೀಷ್ ಮೀಡಿಯಂ ಕಷ್ಟ ಆಗ್ತಿತ್ತು ನನಗೆ ಅವಾಗ. ಆದರೆ ನಾನು ಹೇಗೋ ಮಾಡಿದೆ, ಆದರೆ ನಮ್ಮ ಅಣ್ಣ ಶಾಲೆನೇ ಬಿಟ್ಬಿಟ್ಟ ಪೂರ್ತಿ.

0: You're listening to Radio Sarang, 107.8 FM.
1: ಇವರು ಶಾಲೆಗೆ ಓದಿದ್ರು, ಮಾಡಿ ಅವಾಗೊಂದು ವಿಷಯ ಆದದ್ದನ್ನು ಬರೀತಾರೆ. ಅಲ್ಲಿ ಒಬ್ರು ಶಾಲೆಗೆ ಪ್ರಿನ್ಸಿಪಾಲ್ ಇದ್ರಂತೆ, ಒಳ್ಳೆ ಪ್ರಿನ್ಸಿಪಾಲ್, ಗಟ್ಟಿ ಪ್ರಿನ್ಸಿಪಾಲ್ರು. ಅವರ ಹೆಸರು ದೊರಾಬ್ಜಿ ಎಡುಲ್ಜಿ ಗಿಮಿ ಅಂತ, ಪಾರ್ಸಿ ಮನುಷ್ಯ ಗಿಮಿ ಅಂತ. ಅವರು ಪ್ರಿನ್ಸಿಪಾಲ್, ಬಹಳ ಸ್ಟ್ರಿಕ್ಟ್. ಅವ್ರಿಗೆ ಆಟ ಗಿಟ ಚೆನ್ನಾಗಿರ್ಬೇಕು ಹುಡುಗರದು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ರಂತೆ. ಎಲ್ಲ ಹುಡುಗರು ಜಿಮ್ನಾಸ್ಟಿಕ್ಸ್ ಮತ್ತು ಕ್ರಿಕೆಟ್ ಕಂಪಲ್ಸರಿ ಆಡಲೇಬೇಕು, ಕಂಪಲ್ಸರಿ ಆಡಬೇಕು ಅಂತ ಹಾಕಿದ್ರಂತೆ. ಗಾಂಧೀಜಿ ಹೇಳ್ತಾರೆ, ನಾನು ವಾಕಿಂಗ್ ಒಂದು ಬಿಟ್ಟು ಉಳಿದು ಯಾವ ಎಕ್ಸಸೈಸು ನನಗೆ ಇಷ್ಟ ಇರಲಿಲ್ಲ. ಕ್ರಿಕೆಟು ಜಿಮ್ನಾಸ್ಟಿಕ್ ಅಂತೂ ನಾನು ಬೇಕೇ ಆಗಿರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಾರೆ, ಈ ಫಿಸಿಕಲ್ ಎಕ್ಸಸೈಸ್ ಇಂದ ನನಗೇನಾದ್ರೂ ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸ್ಲೇ ಇಲ್ಲ ಅವಾಗ, ಈಗ ಅರ್ಥ ಆಗಿದೆ ಅಂತ ಬರೀತಾರೆ. ಈಗ ಅರ್ಥ ಆಗಿದೆ, ಫಿಸಿಕಲ್ ಎಕ್ಸಸೈಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ನನಗೆ, ಅವಾಗ ಗೊತ್ತಾಗಿರಲಿಲ್ಲ. ಕ್ರಿಕೆಟ್ ಆಡಲಿಲ್ಲ, ಜಿಮ್ನಾಸ್ಟಿಕ್ ಆದ್ರೆ ಒತ್ತ ಕಂಪಲ್ಸರಿ ಇತ್ತಲ್ಲ, ಹೋಗಿ ನಿಂತ್ಕೊಂಡು ಆಡೋರಂತೆ ಪ್ರೀತಿಯಿಂದಲ್ಲ. ಒಂದ್ಸಲ ಏನಾಗಿತ್ತು ಅಂದ್ರೆ, ಒಂದ್ ದಿವಸ ಬೆಳಗ್ಗೆ ಶಾಲೆ, ಬೆಳಗ್ಗೆ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ, ಮತ್ ನಾಲ್ಕು ಗಂಟೆಗೆ ವಾಪಸ್ ಹೋಗ್ಬೇಕು ಆ ಜಿಮ್ನಾಸ್ಟಿಯಂಗೆ ಹೋಗ್ಬೇಕು. ಪ್ರಿನ್ಸಿಪಾಲ್ ಗಮನಿಸಿದ್ರಲ್ಲ ಎಲ್ಲಾರು ಬರಲಿಲ್ಲ ಅಂತೇಳಿ, ಇವ್ರು ಹೋಗಿ ಕೇಳ್ಕೊಂಡ್ರಂತೆ, ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರ ಕಾಲು ಒತ್ತಬೇಕು, ನಾನು ಸೇವೆ ಮಾಡಬೇಕು, ಅದಕ್ಕೆ ನನ್ನ ಜಿಮ್ನಾಸ್ಟಿಯಂನಿಂದ ಮುಕ್ತಿ ಕೊಡಿ, ನಾನು ಹೋಗಿ ಸೇವೆ ಮಾಡ್ತೀನಿ ಅಂತ. ಅದಾಗೋಲ್ಲ ಅಂದರು ಪ್ರಿನ್ಸಿಪಾಲ್ರು. ಇವ್ರು ಬೆಳಗ್ಗೆ ಶಾಲೆ ಮುಗಿಸಿ ಮಧ್ಯಾಹ್ನ 4 ಗಂಟೆಗೆ ವಾಪಸ್ ಹೋಗ್ಬೇಕಲ್ಲ ಶಾಲೆಗೆ, ವಾಚ್ ಇಲ್ಲ ಇವ್ರ ಕಡೆಗೆ, ಮೋಡ ಹಾಕ್ಬಿಟ್ಟಿದೆ, ಇನ್ನೂ ಆಗಿರ್ಲಿಕ್ಕಿಲ್ಲ ಅಂತ ಕೂತಿದ್ರು ಅನ್ಸುತ್ತೆ. ಇವ್ರು ಹೋಗೋ ಹೊತ್ತಿಗೆ ಜಿಮ್ನಾಸ್ಟಿಯಂ ಮುಗಿದು ಹುಡುಗರೆಲ್ಲ ಮನೆಗೆ ಹೋಗಿದ್ರಂತೆ. ಮರುದಿನ ಪ್ರಿನ್ಸಿಪಾಲ್ರು ಕೂತ್ಕೊಂಡು ನೋಡಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಬಂದಿಲ್ಲ ಅಂತ. ಮೋಹನ್ದಾಸ್ ಕರಮ್ಚಂದ್ ಬಂದಿಲ್ಲ, ಬಂದಿಲ್ಲ ಅಂದ ತಕ್ಷಣ ಹಿಡಿದು ಒಂದು ಅಣೆನೋ ಎರಡು ಅಣೆನೋ ಫೈನ್ ಹಾಕಿದ್ರಂತೆ. ಇವ್ರು ಹೇಳಿದ್ರಂತೆ, ಇಲ್ಲ ನಾನು ತಪ್ಪಿಸ್ಬೇಕು ಅಂತಿರ್ಲಿಲ್ಲ, ನಮ್ಮ ತಂದೆ ಕಾಲು ಓದ್ತಾ ಇದ್ದೆ, ಅವ್ನು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರಂತೆ. ಸುಳ್ಳು ಹೇಳ್ತೀಯಾ ಅಂಥೇಳಿ ಎರಡು ಅಣೆ ದಂಡ ಹಾಕಿದ್ರು ಅಂತ. ಗಾಂಧೀಜಿ ಬರೀತಾರೆ, ನನಗೆ ಶಿಕ್ಷೆ ಕೊಟ್ಟದಕ್ಕೆ ಬೇಜಾರಿಲ್ಲ, ಸುಳ್ಳು ಹೇಳ್ತೀನಿ ಅಂತ ಶಿಕ್ಷೆ ಕೊಟ್ಟಲ್ಲ, ಇಷ್ಟ ಆಗಲಿಲ್ಲ ನನಗೆ ಅಂತ. ನಾನು ಸುಳ್ಳು ಹೇಳಿರಲಿಲ್ಲ ಅವರಿಗೆ, ಸುಳ್ಳು ಹೇಳೋ ಕಾರಣ ಇಲ್ಲ, ಸುಳ್ಳು ಮಾತ್ರ ಎಂದೂ ಹೇಳ್ತಿರ್ಲಿಲ್ಲ ನಾನು. ಸುಳ್ಳು ಹೇಳಿದ್ದಕ್ಕೆ ದಂಡ ಹಾಕಿದ್ದೀನಿ, ಸಿಟ್ಟು ಬಂತು ನನಗೆ. ಮತ್ತೆ ಹೋಗಿ ನಮ್ಮ ತಂದೆ ಹತ್ರ ಹೇಳಿದೆ, ಹತ್ಕೊಂಡೆ, ಬಹಳ ಹಿಂಸೆ ಆಯಿತು, ಬಹಳ ಹತ್ತಿದ್ದೀನಿ ನಾನು ಅಂತ ಬರೀತಾರೆ. ಆಮೇಲೆ ಕೊನೆಗೆ ತಂದೆ ಹತ್ರ ಹೋಗಿ ಲೆಟರ್ ಬರೆಸ್ಕೊಂಡ್ರಂತೆ, ಇಲ್ಲ ಅವ್ನು ನಿಜವಾಗ್ಲೂ ನನ್ನ ಸೇವೆ ಮಾಡ್ತಾ ಇದ್ದ, ಅದಕ್ಕೆ ಅವ್ನು ಬರೋಕ್ಕಾಗಲಿಲ್ಲ ಅಂತ ಹೇಳಿ ಬರೀತಾರೆ. ನನ್ನ ನೆನಪಿದೆ, ದಂಡ ಏನು ಕಟ್ಟಲಿಲ್ಲ ನಾನು, ಎಕ್ಸಾಮ್ಟ್ ಮಾಡಿದ್ರು ಅದನ್ನು ಅಂತ. ನೋಡಿ, ಆ ವಯಸ್ಸಿಗೆ ಎರಡು ಆಣೆ ದಂಡಕ್ಕೋಸ್ಕರ ಹೊಡೆದಾಡದಿ ನೆನಪಿಟ್ಕೊಂಡಿದ್ದಾರೆ. ಅಂದರೆ ತಪ್ಪು ಮಾಡಿದ್ದು ದಂಡ ಹಾಕಿದ್ರೆ ತೊಂದರೆ ಇಲ್ಲ, ಸುಳ್ಳು ಹೇಳಿದ್ದೀನಿ ಅಂತ ಹಾಕಿದ್ರಲ್ಲ, ನಾನು ಸುಳ್ಳುಗಾರ ಅನ್ಸೋಕ್ಕೆ ತಯಾರಿಲ್ಲ ಅಂತ ಹೇಳಿ ಮಾಡಿಸಿದ್ರೆ ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ಇದನ್ನ ತಮ್ಮ ಜೀವನ ಚರಿತ್ರೆಯಲ್ಲಿ ಬರಿಬೇಕಾದ್ರೆ ನಿಜವಾಗ್ಲೂ ಎಂಟೇದೇ ಬೇಕು ಬರಿಮಶ ಬರಿಬೇಕಾದ್ರೆ. ಯಾರು ಸಾಮಾನ್ಯವಾಗಿ ಬರ್ಕೊಳ್ಳಲ್ಲ ಜೀವನ ಚರಿತ್ರೆಯಲ್ಲಿ. ಜೀವನ ಚರಿತ್ರೆ ಅದ್ಭುತವಾದದ್ದನ್ನು ಮಾತ್ರ ಬರ್ಕೋತೇವೆ ಅಥವಾ ಅದ್ಭುತವನ್ನಾಗಿ ಮಾಡಿ ಬರಿತೇವೆ ಆದದ್ದನ್ನು. ಇವ್ರು ಬರೀತಾರೆ ಕರ್ಜನ್ ದಾಸ್ ಇದ್ರಲ್ಲ ಇವ್ರ ಅಣ್ಣ, ಅಣ್ಣನ ಕ್ಲಾಸ್ಮೇಟ್ ಒಬ್ಬ ಇದ್ದ ಮೆಹತಾಬ್ ಅಂತ ಹುಡುಗ. ಅವನು ಭಾರಿ ಪೈಲು ಅಂತ ಬಲಿಷ್ಠ ಹುಡುಗ. ಅವ್ರ ಸ್ನೇಹಿತರು ಕ್ಲಾಸ್ಮೇಟ್ಸು, ಅವ ಇವರು ಸ್ನೇಹಿತ ಆದಂತೆ. ಸ್ನೇಹಿತ ಆದ ತಕ್ಷಣ ತಾಯಿ ಹೆಂಡತಿ ಅಣ್ಣ ಲಕ್ಷ್ಮೀದಾಸ್ ದೊಡ್ಡವರಿದ್ರಲ್ಲ ಅಣ್ಣ, ಅವರು ಹೇಳಿದ್ರಂತೆ, ನೋಡೋ ಅವನು ಸಂಪರ್ಕ ಮಾಡಬೇಡ, ಅವನಷ್ಟು ಒಳ್ಳೆ ಹುಡುಗ ಅಲ್ಲ ಅವನು, ಅವನ ಜೊತೆ ಹೋಗ್ಬೇಡ ಅಂತ. ಅದಕ್ಕೆ ಇವ್ರು ಕೊಟ್ಟ ಥೇರಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೇಳ್ತಾರೆ ಆ ಹುಡುಗ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಮೆಹತಾಬ್ ನಡತೆ ಚೆನ್ನಾಗಿಲ್ಲ ನನಗೂ ಗೊತ್ತಿದೆ, ಅವನ ಸ್ನೇಹ ಯಾಕೆ ಮಾಡ್ಕೋತೀನಿ ಗೊತ್ತಾ, ನಾನಾದರೂ ತಿದ್ದಬಹುದು ಅವನ್ನ, ನನ್ನ ಜೊತೆಗಿದ್ದ ಅವನು ತಿದ್ದಬಹುದಲ್ಲ, ಅವ್ನು ನಿಜವಾಗ್ಲೂ ಕೆಟ್ಟವನಲ್ಲ, ನೀವು ಬರೀ ಕೆಟ್ಟದನ್ನ ಮಾತ್ರ ನೋಡಿದ್ದೀರಿ, ಒಳ್ಳೆ ಗುಣ ಇದೆ ಅವನಲ್ಲಿ, ಅದನ್ನ ನಾನು ಮಾಡಿ ಅವನ ಕೆಟ್ಟ ಗುಣ ಬಿಡಿಸ್ಬಿಟ್ರೆ ಅವನು ಒಳ್ಳೆಯವನಾಗ್ತಾನೆ, ಜೀವನ ಚೆನ್ನಾಗಿ ಆಗ್ತದೆ ಅಂತ ಥೇರಿ ಇವ್ರದ್ದು. ಅದಕ್ಕೆ ಮುಂದೆ ಬರೀತಾರೆ, ನನಗೆ ಅರ್ಥ ಆಯಿತು, ಇಫ್ ಯು ವಾಂಟ್ ಟು ಚೇಂಜ್ ಸಂಬಡಿ ಶುಡ್ ನಾಟ್ ಬಿ ಸೋ ಕ್ಲೋಸ್ ಟು ದೆಮ್ ಅಂತ. ಅಷ್ಟು ಹತ್ರಕ್ಕೆ ಹೋಗಬಾರ್ದು ತಿದ್ದೋರ ಹತ್ರ ಅಂತ. ಅವನ ಜೊತೆಗೆ ಹೋದ್ರಂತೆ. ಆವಾಗ ರಾಜಕೋಟದೊಂದು ಹೊಸ ಅಲೆ ಬರ್ತಾ ಇತ್ತು, ಸಾಕಷ್ಟು ಜನ ಬ್ರಿಟಿಷರು ಬರ್ತಾ ಇದ್ರು ಅಲ್ಲಿದ್ರು ಅವಾಗ. ಈ ಹುಡುಗ ಏನು ಸಮಜಾಯಿಷಿ ಹೇಳೋಕೆ ಶುರು ಮಾಡ್ದ ಅಂದ್ರೆ, ನೋಡೋ ನೀನ್ ಹೆಂಗಿದ್ಯಾ ಕಡ್ಡಿ ಪೈಲ್ವಾನ್, ಅಶಕ್ತ ಇದ್ಯಾ ನೀನು, ನಾನು ಹೆಂಗಿದ್ದೀನಿ ನೋಡು, ಯಾಕೆ ಹೆಂಗಿದ್ದೀನಿ ಗೊತ್ತಾ, ನಾನು ಮಾಂಸ ತಿಂತೀನಿ, ಮಾಂಸ ತಿನ್ನೋದ್ರಿಂದ ನಾನು ಹೆಂಗಿದ್ದೀನಿ. ಈ ಬ್ರಿಟಿಷರು ಯಾಕೆ ಹೆಂಗಿದ್ದಾರೆ, ಬ್ರಿಟಿಷರು ಹಂಗಿರೋದಕ್ಕೆ ಮಾಂಸ ತಿನ್ನೋದಕ್ಕೆ ಕಾರಣ, ಯಾರು ತಿನ್ನಲ್ವೋ ನಿನ್ನಂಗಿರ್ತಾರೆ. ಅದಕ್ಕೆ ಬ್ರಿಟಿಷರು ನಮ್ಮ ರಾಜ್ಯದ ಮೇಲೆ ಅಧಿಕಾರ ಮಾಡ್ತಾರೆ ಅಂತೇಳಿ ಒಂದು ಕವನ ಇತ್ತಂತ ಆಗಿನ ಕಾಲದಲ್ಲಿ. ಅದೋ ಬಲಶಾಲಿ ಇಂಗ್ಲಿಷಿನವ, ಅವನು ದುರ್ಬಲ ಭಾರತೀಯನ ಮೇಲೆ ರಾಜ್ಯಭಾರ ಮಾಡುತ್ತಾನೆ, ಏಕೆಂದರೆ ಮಾಂಸಾಹಾರದಿಂದ ಅವನು 5 ಮೊಳ ಎತ್ತರವಿದ್ದಾನೆ ಅಂತ. 5 ಮೊಳ ಎತ್ತರವಿದ್ದಾನೆ ಅಂತದು ಥೇರಿ. ಅದು 5 ಮೊಳ ಹ್ಯಾಂಗಿದ್ನೋ, ಅದಕ್ಕೆ ಇಂಗ್ಲೀಷಲ್ಲೂ ಇದೆ ಬರೀತಾರೆ. ಗುಜರಾತಿ ಪೋಯೆಟ್ ನರ್ಮಾದ್ ಹ್ಯಾಡ್ ರಿಟನ್, ಬಿಹೋಲ್ಡ್ ದ ಮೈಟಿ ಇಂಗ್ಲಿಷ್ ಮನ್, ಹಿ ರೂಲ್ಸ್ ದ ಇಂಡಿಯನ್ ಸ್ಮಾಲ್, ಬಿಕಾಸ್ ಬೀಯಿಂಗ್ ಎ ಮೀಟ್ ಈಟರ್ ಹೀ ಈಸ್ 5 ಕ್ಯೂಬಿಟ್ಸ್ ಟಾಲ್ ಅಂತ. 5 ಮೊಳ ಎತ್ತರ ಇದ್ದಾನ ಅವನು, ಯಾಕೆ ಮಾಂಸ ತಿನ್ನೋದ್ರಿಂದ ಅಂತ. ಇವನಿಗೆ ಡೌಟ್ ಬಂತು. ಆ ಮೆಹತಾಬ್ ಹೇಳ್ತಾ ಶುರು ಮಾಡಿದ, ನಿನಗೆ ಗೊತ್ತಿಲ್ಲ ಬಹಳಷ್ಟು ಜನ ನಮ್ಮ ಮೇಷ್ಟ್ರು ತಿಂತಾರೆ, ನಮ್ಮ ಮೇಷ್ಟ್ರು ತಿಂತಾರೆ, ಅದೆಲ್ಲ ಆರಿಸಿ ಆರಿಸಿ ಹೇಳೋನು, ಗಟ್ಟಿ ಮುಟ್ಟಿ ಎತ್ತರ ಇರುವಂತ ಮೇಷ್ಟ್ರು ನೋಡಿ ಇವ್ರು ತಿಂತಾರೆ, ಇವರೆಲ್ಲ ತಿಂತಾರೆ ಅಂತ. ಹೌದಾ, ತಿಂತಾರೆ ಅವರು, ಅದ್ಯಾಕೆ ನಮ್ಮ ಶಾಲೆಯಲ್ಲಿ ಕೆಲವು ಹುಡುಗರು ತಿಂತಾರೆ, ಮತ್ತು ನಮ್ಮ ರಾಜಕೋಟದ ದೊಡ್ಡ ದೊಡ್ಡವ್ರು ಇದ್ದಾರಲ್ಲ ದೊಡ್ಡ ದೊಡ್ಡ ಜನ, ಅವರೆಲ್ಲ ತಿಂತಾರೆ ಅಂತ ಹೇಳೋನು ಇವನು. ಅವ್ರು ತಿಂದದಕ್ಕೆ ಹಂಗಾಗಿದ್ದಾರೆ, ನೀ ತಿಂದಿಲ್ಲ ಹೆಂಗಿದ್ಯಾ ಅಂತ ಹೇಳೋದು. ಅದು ಅಲ್ಲದೆ ಗಾಂಧಿ ಬರೀತಾರೆ, ನನಗೆ ಬಹಳ ಹೆದರಿಕೆ ಸ್ವಭಾವ ನಂದು, ಐ ವಾಸ್ ಎ ಕಾವರ್ಡ್, ದಟ್ಸ್ ದ ವರ್ಡ್ ಹಿ ಯೂಸಸ್, ಐ ವಾಸ್ ಎ ಕಾವರ್ಡ್, ಹೇಡಿ ಇದ್ದೆ ನಾನು, ನನಗೆ ಕತ್ಲೆ ಕಂಡ್ರೆ ಹೆದರಿಕೆ, ಕತ್ಲೆ ಕಂಡ್ರೆ ಹೆದರಿಕೆ, ಹಾವು ಕಂಡ್ರೆ ಹೆದರಿಕೆ, ಭೂತ ಇದೆ ಅಂದ್ರೆ ಭಾರಿ ಹೆದರಿಕೆ. ಅವ್ರು ಹೇಳ್ತಾರೆ ಕಸ್ತೂರ್ಬಾ ಪಕ್ಕದಲ್ಲಿ ಮಲ್ಕೊಂಡಾಗ ಆಕೆ ಇದ್ದಾಳೆ ಅಂತ ಧೈರ್ಯದಿಂದ ಮಲ್ಕೋತಾ ಇದ್ದೆ, ಆಕೆಗೇನು ಭಯ ಇಲ್ಲ, ಆರಾಮಾಗಿ ಓಡಾಡ್ತಿದ್ಲ ಆಕೆ, ನನಗೆ ಬಲೆ ಹೆದರಿಕೆ. ಒಂದ್ಸಲ ಇವ್ರು ಕತ್ಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮನೆಯಲ್ಲಿ ತಮ್ಮ ಮನೆಯಲ್ಲೇನೆ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ನಿಂತ್ಕೊಂಡಿದ್ದು ಗಾಬರಿ ಆಗ್ಬಿಡ್ತು. ರಂಭಾ ಅಂತ ಒಬ್ಬ ಕೆಲಸದಾಳೆ, ಕೆಲಸದವಳು, ಈ ಹೇಳಿದಂತೆ ಯಾಕೆ ಹಿಂಗೆ ಮಾಡ್ತೀಯಾ, ನನಗೆ ಗಾಬರಿ ಆಗುತ್ತೆ, ಭೂತ ಇದೆ ಅಂತ. ಆಕೆ ಹೇಳ್ದಂತೆ ಭೂತ ಇಲ್ಲ ಏನಿಲ್ಲ, ತಲೆ ಮೇಲೆ ಕೈ ಆಡಿಸ್ಬಿಟ್ಟು ಮಗು ಭಯ ಆದಾಗ ರಾಮ ರಾಮ ಅಂತ ಇರು, ಭಯ ಹೋಗುತ್ತೆ ಅಂತ. ಅದು ರಾಮ ರಾಮ ಅನ್ನೋದು ಅಭ್ಯಾಸ ಆಗೋಯ್ತು ಅವ್ರಿಗೆ, ಕೊನೆವರೆಗೂ ರಾಮ ರಾಮ ಅನ್ನೋದು ಅಭ್ಯಾಸ, ಏನಾದರೂ ರಾಮ ರಾಮ ರಾಮ ಅನ್ನೋರು ಅಭ್ಯಾಸ ಆಗೋಗಿತ್ತದು. ಅದು ಆಕೆ ಕಲಿಸ್ಕೊಟ್ಲಂತೆ. ಇವ್ರು ಅವನು ಮೆಹತಾಬ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ ಗೊತ್ತಾ, ನೀನು ಹೇಳಿ ಯಾಕಾಗಿದ್ದೆ ಗೊತ್ತಾ, ಯಾಕೆ ಭೂತಕ್ಕೆ ಹೆದರ್ತಿ ಗೊತ್ತಾ, ಇದಕ್ಕೆ ಮಾಂಸ ತಿನ್ನಲ್ಲ ನೀನು, ತಿಂದ್ರೆ ಗಟ್ಟಿ ಆಗ್ತೀಯ, ನೋಡು ನಾಳೆ ನಾವೆಲ್ಲ ಭಾರತೀಯರು ಮಾಂಸ ತಿಂದರೆ ಬ್ರಿಟಿಷರನ್ನು ಓಡಿಸ್ಬೋದು ಇಲ್ಲಿಂದ, ಇದು ನಾವು ಹೆಂಗೆ ಇರ್ತೀವಿ, ಅವ್ರು ರಾಜ್ಯಭಾರ ಮಾಡ್ತಾರೆ ಅಂತ. ಇವ್ರಿಗನ್ನಿಸ್ತು ಓಹೋ ಭಾರತದ ಮುಕ್ತಿಗೆ ಒಂದು ಒಳ್ಳೆಯ ಕೀಲಿಕೈ ಸಿಕ್ತು ನನಗೆ. ಅವ್ರು ಹೇಳ್ತಾರೆ ಭಾರತದ ಮುಕ್ತಿಗೆ ಒಂದು ಒಳ್ಳೆ ಕೀಲಿಕೈ ಸಿಕ್ತು, ನನ್ನ ಮನಸ್ಸಿಲ್ಲದೆ ಹೋದ್ರೆ ಹೆದರಿಕೆ ಬೇರೆ, ತಿನ್ನೋಂಗಿಲ್ಲ, ಇವರೆಲ್ಲ ವೈಷ್ಣವ ಪಂಥದವರು, ದಿನ ದೇವಸ್ಥಾನಕ್ಕೆ ಹೋಗುವಂಥವ್ರು, ತಂದೆ ತಾಯಿಗೆ ಮಗ ಮಾಂಸಾಹಾರ ತಿಂತಾನೆ ಅಂದ್ರೆ ಗಾಬರಿ ಆಗ್ಬಿಡ್ಬೇಕಲ್ಲ, ಶಾಕ್ ಆಗ್ಬೇಕಲ್ಲ. ಅದಲ್ಲದೆ ಅವ್ನು ಮೆಹತಾಬ್ ಒಂದು ಏನು ಕೆಲಸ ಮಾಡಿದ್ದ, ಅಣ್ಣನ್ನು ಸೇರ್ಸ್ಕೊಂಡ್ಬಿಟ್ಟಿದ್ದ ಈಗಾಗಲೇ, ಕರ್ಜನ್ ದಾಸ್ ಸೇರ್ಕೊಂಡ್ಬಿಟ್ಟಿದ್ದ ಗುಂಪಿಗೆ, ಮಾಂಸಾಹಾರದ ಗುಂಪು ಸೇರ್ಕೊಂಡ್ಬಿಟ್ಟಿದ್ದ. ಅವನು ಕ್ಯಾನ್ವಾಸ್ ಮಾಡೋನು, ಹೌದೋ ಮೊದಲು ನಂಗೆ ಭಯ ಆಗ್ತಿತ್ತು, ಈಗ ಭಯ ಆಗಲ್ಲ ನನಗೀಗ. ಇಬ್ರು ಮೂರು ಜನ ಹೇಳಿದ ತಕ್ಷಣ ಕರೆ ಅನ್ಸ್ಬೇಕಲ್ಲ ಇವ್ರಿಗೆ, ಅನ್ಸ್ಬಿಡ್ತು. ಅಂದ್ಬಿಟ್ಟು ಆಯ್ತು, ಅವ್ನು ಹೇಳೋನು ನಾ ಹೆಂಗೆ ಓಡ್ತೀನಿ ಗೊತ್ತದೇನು, ಎಷ್ಟು ಜೋರಾಗಿ ಓಡ್ತೇನೆ, ನನ್ನ ಶಕ್ತಿ ಕಾಲ ಮಾಂಸಾಹಾರ, ಏನು ಕೇದು ತಂದ ಜೋಡಿಸು. ಹೀಗಾಗಿ ಕೊನೆಗೆ ಏನಾಯ್ತು ಅಂದ್ರೆ, ಒಂದು ದಿನ ಗೊತ್ತು ಮಾಡಿದ್ರಂತೆ, ಅದಕ್ಕೊಂದು ದೊಡ್ಡ ಚಾಪ್ಟ್ರೇ ಬರೆದಿದ್ದಾರೆ ಗಾಂಧೀಜಿ, ದ ಟ್ರಾಜಿಡಿ ಅಂತ ಒಂದು ಚಾಪ್ಟರ್, ಒಂದು ದೊಡ್ಡ ಚಾಪ್ಟರ್ ಟ್ರಾಜಿಡಿ ಅಂತ ಬರೆದು, ಸೋ ದ ಡೇ ಕೇಮ್.

ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ ಆ ದಿವಸ ಬಂದದ್ದನ್ನು ಹೇಗಿದೆ ಅಂತ. ಇಟ್ ಇಸ್ ಡಿಫಿಕಲ್ಟ್ ಫುಲ್ಲಿ ಟು ಡಿಸ್ಕ್ರೈಬ್ ಮೈ ಕಂಡೀಷನ್. ಅದೇನಾಯ್ತು ಅಂತ ಹೇಳೋದು ಕಷ್ಟ. ದೇರ್ ವೇರ್ ಆನ್ ದಿ ಒನ್ ಹ್ಯಾಂಡ್ ದ ಝೀಲ್ ಫಾರ್ ರಿಫಾರ್ಮ್, ಬದಲಾವಣೆ ತರಬೇಕಲ್ಲ ಭಾರತದಲ್ಲಿ ಮಾಂಸಾಹಾರದ್ದು ಅದು ತರಬೇಕು. ಆ್ಯಂಡ್ ದ ನಾವೆಲ್ಟಿ ಆಫ್ ಮೇಕಿಂಗ್ ಎ ಮೊಮೆಂಟಸ್ ಡಿಪಾರ್ಚರ್ ಇನ್ ಲೈಫ್. ದೇರ್ ವಾಸ್ ಆನ್ ದಿ ಅದರ್ ದ ಶೇಮ್ ಆಫ್ ಹೈಡಿಂಗ್ ಲೈಕ್ ಎ ಥೀಫ್. ಇನ್ನೊಂದು ಕಡೆ ನಾಚಿಕೆ ಬರ್ತಾ ಇತ್ತು, ಕಳ್ಳರೆ ಮುಖ ಮುಚ್ಕೊಂಡು ತಿನ್ಬೇಕಲ್ಲಪ್ಪ ಇದನ್ನ ಅಂತ ಅನಿಸ್ತಾ ಇತ್ತು. ಟು ಡೂ ದಿಸ್ ವೆರಿ ಥಿಂಗ್ ಐ ಕೆನಾಟ್ ಸೇ ವಿಚ್ ಆಫ್ ದ ಟೂ ಸ್ವೇಡ್ ಮೀ ಮೋರ್. ಎರಡೂ ಹೇಳ್ತಾ ಇತ್ತು, ಒಂದು ಕಡೆ ಭಾರತವನ್ನು ಪ್ರಬಲವನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಒಂದು ಕಡೆ, ಆದರೆ ಇನ್ನೊಂದು ಕಡೆಗೆ ಗೊತ್ತಿಲ್ಲದಂಗೆ ಕಳ್ತಾನ ಮಾಡಿ ತಿಂತಿದ್ದೀನಲ್ಲ ಅಂತ ಅನ್ಬಿಸ್ಕೊ. ವಿ ವೆಂಟ್ ಇನ್ ಸರ್ಚ್ ಆಫ್ ಎ ಲೋನ್ಲಿ ಸ್ಪಾಟ್ ಬೈ ದ ರಿವರ್, ನದಿ ದಂಡೆಗೆ ಏಕಾಂತ ಒಂದು ಜಾಗವನ್ನು ನೋಡಿದ್ರಂತೆ. ಆ್ಯಂಡ್ ದೇರ್ ಐ ಸಾ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮೀಟ್, ಫಸ್ಟ್ ಟೈಮ್ ನೋಡಿದೆ ದ ಗೋಟ್ಸ್ ಮೀಟ್ ವಾಸ್ ಆಸ್ ಟಫ್ ಆಸ್ ಲೆದರ್, ಚರ್ಮ ಇದ್ದಂಗಿತ್ತು ತಿಂದೆ. ಅಲ್ಲಿ ಬೇಕರ್ಸ್ ಬ್ರೆಡ್ ವಾಸ್ ಆಲ್ಸೋ ದೇರ್, ಫಸ್ಟ್ ಟೈಮ್ ಬ್ರೆಡ್ ತಿಂದದ್ದು ಬೇಕರಿಯಲ್ಲಿ ಮಾಡಿದಂಥ ಬ್ರೆಡ್. ಐ ಕುಡ್ ನಾಟ್ ಈಟ್ ಇಟ್, ಐ ವಾಸ್ ಸೋ ಸಿಕ್ ಐ ಹ್ಯಾಡ್ ಟು ಲೀವ್ ಆಫ್ ಈಟಿಂಗ್, ತಿಂದ್ಬಿಟ್ಟು ಹೋದೆ. ಮುಂದೆ ರಾತ್ರಿ ಎಲ್ಲ ಗಾಬರಿ ಆಯ್ತು ಅಂತ ಅವ್ರಿಗೆ, ತಿಂದು ಬಂದಿದ್ದಾರೆ ಮನೆಗೆ ಬಂದ್ಮೇಲೆ ಏನಾಯ್ತು ಅಂತ ಬರೀತಾರೆ. ಐ ಹ್ಯಾಡ್ ಎ ವೆರಿ ಬ್ಯಾಡ್ ನೈಟ್ ಆಫ್ಟರ್ ವರ್ಡ್ಸ್, ರಾತ್ರಿ ಎಲ್ಲ ಚಿಂತೆ ಆಯಿತು ನನಗೆ. ಎ ಹಾರಿಬಲ್ ನೈಟ್ ಮೇರ್ ಹಾಂಟೆಡ್ ಮೀ, ರಾತ್ರಿಯಲ್ಲಿ ಒಂದು ಭಯಾನಕವಾದ ಕನಸು ನನಗೆ ಕಾಡ್ತಾ ಇತ್ತು. ಎವ್ರಿ ಟೈಮ್ ಐ ಡ್ರಾಫ್ಟ್ ಆಫ್ ಟು ಸ್ಲೀಪ್ ಇಟ್ ವುಡ್ ಸೀಮ್ ಆಸ್ ದೋ ಎ ಲೈವ್ ಗೋಟ್ ವೇರ್ ಬಿಲೇಟಿಂಗ್ ಇನ್ ಸೈಡ್ ಮೀ. ನಿದ್ದೆ ಬಂತು ಅನ್ನೋದಾಗೆಲ್ಲ ಒಳಗೆ ಹೊಟ್ಟೆಯಲ್ಲಿ ಮೇಕೆ ಕೂಗಿದಂಗೆ ಆಗೋದಂತೆ, ಎದ್ದು ಕೂತ್ಕೊಂಡ್ಬಿಡೋದು ಮತ್ತೆ ಹಿಂಗಾಗೋದು. ಆದರೆ ಅವರಿಗೆ ನೋಡಿ ಅದು ಹೇಳ್ತಾರೆ, ಐ ವುಡ್ ಜಂಪ್ ಅಪ್ ಆಲ್ ಆಫ್ ರಿಮೋರ್ಸ್ ಬಟ್ ದೆನ್ ಐ ವುಡ್ ರಿಮೈಂಡ್ ಮೈ ಸೆಲ್ಫ್ ದಟ್ ಮೀಟ್ ಈಟಿಂಗ್ ವಾಸ್ ಎ ಡ್ಯೂಟಿ ಅಂಡ್ ಐ ಹ್ಯಾಡ್ ಟು ಬಿ ಮೋರ್ ಚೇರ್ಫುಲ್. ಕರ್ತವ್ಯ ಅಂತ ತಿನ್ನೋದು ಕರ್ತವ್ಯ, ಯಾಕಂದ್ರೆ ಭಾರತೀಯ ಅಲ್ಲ ನಾನು, ತಿಂದು ಗಟ್ಟಿ ಆಗಬೇಕು ಆಮೇಲೆ ಬ್ರಿಟಿಷರು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ ತಿಂದೆ ನಾನು. ಇದು ಒಂದು ದಿವಸ ಅಲ್ಲ, ಮುಂದೆ ನದಿ ದಂಡೆಯಲ್ಲಿ ಮಾಡೋದು ಕಷ್ಟ ಆಯಿತು, ಕದ್ದು ಕುಚ್ಚಿ ಮಾಡೋದು ಕಷ್ಟ ಆಯಿತು. ಆ ಮೆಹತಾಬ್ ಒಳ್ಳೆ ಐಡಿಯಾ ಹುಡುಕಿದ, ಇನ್ನು ಬೇಡ ಬಿಡು ನಿನಗೆ ಗೋಟ್ ಮೀಟ್ ಇಷ್ಟ ಆಗಲಿಲ್ಲಲ್ಲ ನಾ ಬೇರೆ ಮಾಡ್ತೀನಿ ವ್ಯವಸ್ಥೆ ಅಂದ. ಅವ್ರು ಬರೀತಾರೆ ಅವನು ಎಲ್ಲಿ ತರ್ತಿದ್ನೋ ದುಡ್ಡು ಗೊತ್ತಿಲ್ಲ, ತರ್ತಿದ್ದ ಹೇಗೆ ಮಾಡ್ತಿದ್ದ ಗೊತ್ತಿಲ್ಲ. ಮುಂದೆ ಏನು ಮಾಡ್ದ ಅಂದರೆ ಇಲ್ಲಿ ನದಿ ದಂಡೆ ಬೇಡ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹಿಡಿದ್ಬಿಟ್ಟಿದ್ದಂತೆ. ನೋಡಿ ಹೆಂಗೆ ಚೆನ್ನಾಗಿದೆ, ಯಾವಾಗ ಯಾವ ಗೆಸ್ಟ್ ಹೌಸ್ ಖಾಲಿ ಇರುತ್ತೋ ಅಲ್ಲಿ ಟೇಬಲ್ಲು ಚೇರು ಸ್ಪೂನ್ ಎಲ್ಲ ಕೂಡಿಸಿ ಬ್ರಿಟಿಷರಂಗೆ ತಿನ್ನು ಅಂತ ಹೇಳಿ ಮಾಡ್ತಿದ್ದ. ಮತ್ತು ಅವನಿಗೂ ಕಷ್ಟ ಆಗೋ, ದುಡ್ಡು ಎಲ್ಲಿಂದ ತರ್ತಾನೆ ಪಾಪ ಅವನು ಹುಡುಗ, ಎಲ್ಲೆಲ್ಲೋ ತರ್ತಿರ್ಬೇಕು ಅವನು, ಇವ್ರ ಕಡೆ ದುಡ್ಡಿಲ್ಲ. ಆದರೆ ಇವ್ರನ್ನ ಹೇಗಾದರೂ ಮೀಟ್ ಈಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ವರ್ಷದಲ್ಲಿ ಒಂದು 5-6 ಸಲ ತಿಂದಿರಬೇಕು, ನಾಟ್ ಮೋರ್ ದೆನ್ 6 times.

ಆಮೇಲೆ ಮುಂದೆ ಮನೆಗೆ ಬಂದ ತಕ್ಷಣ ತಿಂದು ಬಂದ ದಿವಸ ಹಸಿವೆ ಇಲ್ಲ, ಊಟ ಮಾಡೋಕ್ಕಾಗಲ್ಲ, ತಾಯಿ ಕೇಳಬೇಕು. ಅವ್ರು ಒಂದೇನಿತ್ತು ಅಂದರೆ ತಾನು ಚೆನ್ನಾಗಿ ಆಗಬೇಕು, ಗಟ್ಟಿ ಆಗಬೇಕು ಅನ್ನೋ ಆಸೆ. ತಿನ್ನೋ ಸರಿ ಸುಳ್ಳು ಹೇಳೋಕ್ಕಾಗಲ್ಲ, ಅದೊಂದು ವೃತ್ತ, ಸುಳ್ಳು ಹೇಳಬಾರ್ದು ಅಂತ. ತಾಯಿ ಕೇಳಿಬಿಟ್ಟು ನಿಜ ಹೇಳು ಏನು ತಿಂದು ಬಂದೆ ಅಂತನ್ಬಾರ್ದಲ್ಲ. ಅದಕ್ಕೇನು ಮಾಡೋದು, ಮನೆಗೆ ಬಂದ ತಕ್ಷಣ ಹಸಿವೆ ಇಲ್ಲ ಇವತ್ತು ಹೊಟ್ಟೆ ನೋವಿದೆ ಅಂತ ನೆವ ಹೇಳಿ ಊಟ ಮಾಡಲ್ಲ, ಊಟ ಬಿಡ್ತಿದ್ರಂತೆ. ಆದರೆ ಮನಸ್ಸಿಗೆ ಆಗೋಕೆ ಶುರುವಾಯ್ತಂತೆ. ತಾಯಿ ಒಂದು ದಿವಸ ಕೇಳಿಬಿಡ್ತಾಳೆ, ನೀ ತಿಂದದ್ದು ಹೌದಾ, ಹೊರಗೆ ಯಾಕೆ ಹೋಗಿದ್ದಿ, ಏನು ತಿಂದು ಬಂದೆ ಅಂತ ಕೇಳಿದಾಗ ಏನೂ ತಿನ್ನಲಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ, ಸುಳ್ಳು ಹೇಳೋದು ನನ್ನ ಕಡೆಯಿಂದ ಆಗೋದಿಲ್ಲ. ಆದ್ದರಿಂದ ಒಂದು ಕೆಲಸ ಮಾಡೋಣ, ತಂದೆ ತಾಯಿ ಇರೋ ತನಕ ತಾನೇ ಸುಳ್ಳು ಹೇಳೋದು ಹೆದರಿಕೆ ನನಗೆ, ತಂದೆ ತಾಯಿ ಬದುಕಿರೋವರೆಗೆ ಮೋಸ ತಿನ್ನೋದು ಬೇಡ, ಪೋಸ್ಟ್ಪೋನ್ ಮಾಡೋದು, ಅವಾಯ್ಡ್ ಮಾಡೋದಲ್ಲ. ತಂದೆ ತಾಯಿ ತೀರ್ಕೊಂಡು ಹೋದ್ಮೇಲೆ ಯಾರಿಗೆ ಹೇಳೋದಿದೆ, ನಾನು ಆರಾಮಾಗಿ ಮನೇಲಿ ತಿನ್ಬೋದಲ್ಲ, ಅವಾಗ ನಾನು ಬಲಿಷ್ಠ ಆಗ್ಬೋದು. ಆದ್ರಿಂದ ಸ್ನೇಹಿತನಿಗೆ ಹೇಳಿದ್ರಂತೆ, ಸಣ್ಣ ಹುಡುಗ ಅವಾಗಿನ್ನ 7-8 ವರ್ಷ ಹುಡುಗ, ಹೇಳಿದ್ರಂತೆ, ನೋಡೋ ಮೆಹತಾಬ್, ಈಗ ಕದ್ದು ಮುಚ್ಚಿ ತಿನ್ನೋದು ಬೇಡ, ನಮ್ಮ ತಂದೆ ತಾಯಿ ಇರೋ ತನಕ ತಿನ್ನೋದು ಬೇಡ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ನಾನೀಗ ತಂದೆ ತಾಯಿ ಹೋದ್ಮೇಲೆ ಮನೇಲಿ ಕೂತು ತಿಂತೀನಿ ಅಂತ ಹೇಳಿದ್ರಂತೆ. ಅದು ಅಲ್ಲಿಗೆ ತಿನ್ನೋದು ಮುಂತ ನಿಂತೋಯ್ತು, ತಿನ್ನೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾಯ್ತು. ಆ ತೀರ್ಮಾನ ಅವನು ಮೆಹತಾಬಿಗೆ ಹೇಳಿದ್ದು ಆಯ್ತು. ಮಾಂಸ ಬಿಟ್ಟರು ಕೂಡ ಸ್ನೇಹಿತನ ಬಿಡ್ಲಿಕ್ಕೆ ತಯಾರಿಲ್ಲ, ಯಾಕೆಂದ್ರೆ ಪಾಪ ಸ್ನೇಹಿತನ ಬದಲಾಯಿಸ್ಬೇಕಲ್ಲ, ಅವನ್ ರಿಫೈನ್ ಮಾಡ್ಬೇಕಲ್ಲ, ಅವನ ಜವಾಬ್ದಾರಿ ಇದೆಯಲ್ಲ. ಅದೇ ಗೆಳೆಯ ಒಂದು ಏನ್ ಕೆಲಸ ಮಾಡಿದ ಅಂದ್ರೆ, ಇದನ್ನು ಬಹಳ ಬಹಳ ಗೆಟ್ಟದಾಗ ಬರೀತಾರೆ, ಅದು ಶೇಮ್ ಆನ್ ಮಿ, ಡಬಲ್ ಶೇಮ್ ಅಂತ ಬರೀತಾರೆ. ಆತ ಏನ್ ಮಾಡಿದ ಅಂದ್ರೆ, ಮೆಹತಾಬ್ ವಯಸ್ಸಿಗೆ ದೊಡ್ಡ ಹುಡುಗ ಅವನು, ಇವ್ರಿಗಿಂತ ಬಹುಶಃ ಅನ್ಸುತ್ತೆ. ಅವನೇನ್ ಮಾಡಿದ ಅಂದ್ರೆ, ಇವನ್ ಕರ್ಕೊಂಡು ಒಂದು ವೇಷಾಗ್ರಹ ಕರ್ಕೊಂಡು ಹೋದ್ರಂತೆ, ಗಾಂಧೀಜಿಯನ್ನು ಕರ್ಕೊಂಡು. ಅವನು ಮೊದಲೇ ಎಲ್ಲ ಫಿಕ್ಸ್ ಮಾಡಿದ್ದಾನೆ, ದುಡ್ಡು ಕೂಡ ಕೊಟ್ಟಿಟ್ಟಿದ್ದಾನೆ. ಇವನಿಗೆ ಹೇಳಿ ಆ ಕೋಣೆಯಲ್ಲಿ ಕಳಿಸಿದ್ರು ಗಾಂಧಿನ. ಇವ್ರು ಮೋಹನ್ ದಾಸ್ ಹೋಗ್ಬಿಟ್ಟು ಆ ಹೆಂಗಸ್ ಕೂತಿದ್ದಾಳಲ್ಲ ಆಕೆ ಪಕ್ಕದಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡ್ರಂತೆ. ಇವ್ರು ಗಾಬರಿ ಆಗ್ಬಿಟ್ಟು ಮಾತೇ ಬರ್ತಾ ಇಲ್ಲ, ಗಾಬರಿ ಆಗ್ಬಿಟ್ಟಿದೆ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಇವ್ರು ಮಾತಾಡ್ತಾ ಇಲ್ಲ. ಗಾಬರಿ ಆದ ತಕ್ಷಣ ಆಕೆ ನೋಡ್ಬಿಟ್ಟು ಒಂದು 2 ನಿಮಿಷ ನೋಡಿ ಹೇಳಮೇಲೆ ಸ್ವಲ್ಪ ಒಂದು ಬೈದಿರಬೇಕು, ಚೆನ್ನಾಗಿ ಬೈದು ಆಕೆ ಬರೀತಾರೆ ಅವರು, ಹೇಗೆ ಬರೀತಾರೆ ನೋಡಿ. ಆದರೆ ಅವ್ರು ಎಷ್ಟು ಸ್ಪಷ್ಟತೆ ಇದೆ ಮಾತಿನೊಳಗೆ ಅಂದರೆ, ಮೈ ಫ್ರೆಂಡ್ ಒನ್ಸ್ ಟುಕ್ ಮೀ ಟು ಎ ಬ್ರಾಥೆಲ್, ಹಿ ಸೆಂಡ್ ಮೀ ಇನ್ ವಿತ್ ನೆಸೆಸರಿ ಇನ್ಸ್ಟ್ರಕ್ಷನ್ಸ್, ಇಟ್ ವಾಸ್ ಆಲ್ ಪ್ರೀ ಅರೇಂಜ್ಡ್, ದ ಬಿಲ್ ಹ್ಯಾಡ್ ಆಲ್ರೆಡಿ ಬೀನ್ ಪೇಡ್, ಐ ವೆಂಟ್ ಇನ್ ಟು ದ ಜಾಸ್ ಆಫ್ ಸಿನ್. ಇದು ಇಮೋಷನಲ್ ಬರೆದದ್ದಲ್ಲ, ಇದಾಗಿ ಎಷ್ಟು ವರ್ಷದ ಮೇಲೆ ಬರೆದಂಥದ್ದು ಅಂದರೆ, ವಿಚಾರ ಮಾಡಿ ವಿವೇಚನೆಯಿಂದ ಬರೆದಂಥ ಮಾತುಗಳು. ಬಟ್ ಗಾಡ್ ಇನ್ ಇಸ್ ಇನ್ಫಿನಿಟ್ ಮರ್ಸಿ ಪ್ರೊಟೆಕ್ಟೆಡ್ ಮೀ ಅಗೇನ್ಸ್ಟ್ ಮೈ ಸೆಲ್ಫ್. ಈ ಪದ ವಾಚ್ ಮಾಡಬೇಕು, ಪ್ರೊಟೆಕ್ಟಿಂಗ್ ಮೀ ಅಗೇನ್ಸ್ಟ್ ಸಂಬಡಿ ಇಸ್ ಓಕೆ. ನನ್ನನ್ನು ಬೇರೆಯವರಿಂದ ರಕ್ಷಣೆ ಮಾಡೋದು ಸುಲಭ, ನನ್ನನ್ನು ನನ್ನಿಂದ ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ ಬಹಳ ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ನನಗೆ ನಾನೇ ಅಧಿಕಾರಿ ಆಗಿರ್ತೇನೆ, ನಾನೇ ಇನ್ಸ್ಪೆಕ್ಟರ್ ಆಗಿರ್ತೇನೆ, ನನ್ನಿಂದ ನಾನು ಕಾಪಾಡಿಕೊಂಡ ಭಗವಂತ ಅಂತ ಬರೀತಾರೆ. ಐ ವಾಸ್ ಆಲ್ಮೋಸ್ಟ್ ಸ್ಟ್ರಕ್ ಬ್ಲೈಂಡ್ ಅಂಡ್ ಡಮ್ ಡೆನ್ ಇನ್ ದ ಡೆನ್ ಆಫ್ ವೈಸ್, ಆ ಪಾಪದ ಜಾಗದಲ್ಲಿ ನಿಂತ್ಕೊಂಡಾಗ ನನಗೆ ಹುಚ್ಚಾಗಿ ಹೋಗಿದ್ದೆ ನಾನು. ಐ ಸ್ಯಾಟ್ ನಿಯರ್ ದ ವುಮನ್ ಆನ್ ಹರ್ ಬೆಡ್ ಬಟ್ ಐ ವಾಸ್ ಟಂಗ್ ಟೈಡ್, ನಾಲಿಗೆ ಕಟ್ಕೊಂಡು ಮಾತಾಡೋಕ್ಕೆ ಬರ್ತಿಲ್ಲ, ಗಾಬರಿ ಆಗಿಬಿಟ್ಟಿತ್ತು ನನಗೆ. ಸಿ ನ್ಯಾಚುರಲಿ ಲಾಸ್ಟ್ ಪೇಷನ್ಸ್ ವಿತ್ ಮೀ, ಸಿಟ್ಟು ಬಂದ್ಬಿಡ್ತಾಕೆ, ಕೋಪ ಬಂದ್ಬಿಟ್ಟು, ಆ್ಯಂಡ್ ಶೋಡ್ ಮಿ ದ ಡೋರ್ ವಿತ್ ಅಬ್ಯೂಸಸ್ ಆ್ಯಂಡ್ ಇನ್ಸಲ್ಟ್ಸ್, ಚೆನ್ನಾಗಿ ಬೈದು ಹೊರಗೆ ಹಾಕಿದ್ರಂತೆ ಹೊರಗೋಗು ಅಂತ. ಐ ದೆನ್ ಫೆಲ್ಟ್ ಆಸ್ ದೋ ಮೈ ಮ್ಯಾನ್ ಹುಡ್ ಹ್ಯಾಡ್ ಬೀನ್ ಇಂಜರ್ಡ್, ನನ್ನ ಪೌರುಷತ್ವಕ್ಕೆ ಒಂದು ಚಾಲೆಂಜ್ ಆಯಿತು ಅಂತ ಅನಿಸ್ಬಿಡ್ತು. ಆ್ಯಂಡ್ ವಿಶ್ ಟು ಸಿಂಕ್ ಇನ್ ಟು ದ ಗ್ರೌಂಡ್ ಫಾರ್ ಶೇಮ್, ಮುಖ ಮುಚ್ಕೊಂಡು ಭೂಮಿ ಮೇಲೆ ಅಳಬೇಕು ಅಂತ ಅನಿಸ್ಬಿಡ್ತು, ಮುಖ ಮುಚ್ಕೋಬೇಕು ಅನಿಸ್ತು. ಬಟ್ ಐ ಎವರ್ ಸೀನ್ಸ್ ಗಿವನ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ಇವು ಪಾರಾದೆ ಅಂತ ಹೇಳ್ತಾರಲ್ಲ, ಆದ್ರೆ ಅವ್ರ ಮನಸ್ಸು ಎಷ್ಟು ಸ್ಪಷ್ಟ ಇದೆ ಅಂತ ಬರೀತಾರೆ ನೋಡಿ. ಫ್ರಮ್ ಎ ಸ್ಟ್ರಿಕ್ಟ್ಲಿ ಎಥಿಕಲ್ ಪಾಯಿಂಟ್ಸ್ ಆಫ್ ವ್ಯೂ, ನೈತಿಕ ದೃಷ್ಟಿಯಿಂದ ನೋಡೋದಾದ್ರೆ ನಾ ಮಾಡಿದ ಸರಿನಾ, ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಹೇಳ್ತಾರೆ. ವ್ಯೂ ಆಲ್ ದೀಸ್ ಒಕೇಶನ್ಸ್ ಮಸ್ಟ್ ಬಿ ರಿಗಾರ್ಡೆಡ್ ಆಸ್ ಮೈ ಮಾರಲ್ ಲ್ಯಾಪ್ಸಸ್, ನಾ ಪಾರಾಗಿ ಬಂದೆ ಅಂತ ಹೇಳ್ತೀನಲ್ಲ, ಅದು ಪಾರಾಗಿ ಬಂದದ್ದಲ್ಲ, ನನ್ನ ನೈತಿಕತೆಯಲ್ಲಿ ಆದಂತಹ ದೋಷಗಳು, ಲ್ಯಾಪ್ಸ್ ಆದದ್ದು. ಫಾರ್ ಕಾರ್ನಲ್ ಡಿಸೈರ್ ವಾಸ್ ದೇರ್, ಇಟ್ ವಾಸ್ ಆಸ್ ಗುಡ್ ಆಸ್ ದ ಆಕ್ಟ್. ಈ ಮಾತನ್ನು ಬಹುಶಃ ಯಾರು ಬರೆಯೋದು ಬಹಳ ಕಷ್ಟ ಇದೆ. ನನಗಿರುವಂತಹ ಕಾಮ ವಾಸನೆ ಕಾಮಕ್ರಿಯಷ್ಟೇ ಕೆಟ್ಟದ್ದು ಅಂತ ಬರೀತಾರೆ ಅವರು, ಅದು ಬಂದಿತ್ತು ನನಗೆ, ಅದನ್ನು ತಪ್ಪು ಮಾಡಿದ್ದು ಉಂಟು ನಾನು ಅದನ್ನ ಅಂತ ಹೇಳ್ತಾರೆ. ಬಟ್ ಫ್ರಮ್ ದಿ ಆರ್ಡಿನರಿ ಪಾಯಿಂಟ್ ಆಫ್ ವ್ಯೂ, ಎ ಮ್ಯಾನ್ ಹೂ ಈಸ್ ಸೇವ್ಡ್ ಫ್ರಮ್ ಫಿಸಿಕಲಿ ಕಮಿಟಿಂಗ್ ಸಿನ್ ಈಸ್ ರಿಗಾರ್ಡೆಡ್ ಆಸ್ ಸೇವ್ಡ್, ಆ್ಯಂಡ್ ಐ ವಾಸ್ ಸೇವ್ಡ್ ಓನ್ಲಿ ಇನ್ ದ್ಯಾಟ್ ಸೆನ್ಸ್. ಅದಷ್ಟೇ ಆದದ್ದು. ಆದರೆ ನೈತಿಕವಾಗಿ ಹೇಳೋದಾದ್ರೆ, ನಾನು ತಪ್ಪು ಮಾಡಿದ್ದೀನಿ, ನಾ ಅಕ್ಸಲ ತಪ್ಪು ಮಾಡಿದ್ದೀನಿ ಅಂತ ಬರೀತಾರೆ. ಈ ಥರ ತಪ್ಪು ಮಾಡಿದ್ದೀನಿ ನಾನು.

0: रेडियो सारंग 107.8 FM
1: ಈ ನಡುವೆ ಇನ್ನೊಂದು ಹವ್ಯಾಸ ಅಂದ್ರೆ ಯಾರು ಪೇರೆಂಟ್ಸ್ ಮೆಚ್ಕೋಬೇಕಾದಂತದ್ ಯಾವುದು ಇಲ್ಲ ಇದ್ರೊಳಗೆ. ನಾ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಇಂಥ ಬಾಲ್ಯ ಕೊನೆಗೆ ಅಂಥ ಎಂಡ್ ಮಹಾತ್ಮ ಆಗುವಂತದ್ದು ಹೇಗಾಯ್ತು ಅಂತ ಗಮನಿಸ್ಬೇಕಾಗ್ತದೆ. ಇವ್ರ ಜೊತೆಗೆ ಒಬ್ಬ ಸಂಬಂಧಿಕ ಒಬ್ಬ ಇದ್ದ, ರಿಲೇಟಿವ್ ಇದ್ದ ಒಬ್ಬ ಸಂಬಂಧಿಕ, ಅವನು ಸಿಗರೇಟ್ ಸೇರ್ತಾ ಇದ್ದಂತೆ. ಇವ್ರ ಸ್ಫೂರ್ತಿ ಯಾರು ಗೊತ್ತಾ, ಇವ್ರ ಚಿಕ್ಕಪ್ಪ. ಅವ್ರು ಸೇದೋದು ನೋಡಿ ಇವರು ಸೇದಬೇಕು ಅಂತ ಹವ್ಯಾಸ ಶುರು ಆಯಿತು. ಅವರಿಬ್ರು ಸೇರಿ ಅವ್ರ ಜೊತೆ ಇವರು ಸಿಗರೇಟ್ ಸೇದೋಕೆ ಶುರು ಮಾಡಿದರು. ಹೇಳ್ತಾರೆ, ಸಿಗರೇಟಿನ ಹೊಗೆ ನನಗೆ ಇಷ್ಟ ಆಗ್ತಿರಲಿಲ್ಲ ಒಂಚೂರು, ಆದರೆ ಸ್ಟೈಲ್ ಇಷ್ಟ ಆಗ್ತಾ ಇತ್ತು ಅಂತ. ಕೆಲಸಕ್ಕೆ ಇದೆಲ್ಲ ಸಣ್ಣ ಹುಡುಗ ಆಗಿದ್ದ ಅಂತಿದ್ದೆಲ್ಲ, 12-13 ವರ್ಷಕ್ಕಿದು. ಸ್ಫೂರ್ತಿ ಇತ್ತು ಕರೆ, ದುಡ್ಡೆಲ್ಲಿ? ಅದಕ್ಕೇನು ಮಾಡಿದ್ರು ಅಂದರೆ, ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಲ್ಲ ಸೇವಕ, ಅವನ ಜೇಬಿಂದ ದುಡ್ಡು ಕದ್ದು ಸಿಗರೇಟ್ ಕೊಂಡ್ಕೊಳ್ಳೋದು. ಮತ್ತು ಇನ್ನೊಂದು ಚಿಕ್ಕಪ್ಪ ಸೇದು ಬಿಸಾಡಿ ತುಂಡೆಲ್ಲ ಇತ್ತಲ್ಲ, ಆ ತುಂಡೆಲ್ಲ ಜೋಡಿಸಿ ಜೋಡಿಸಿ ಸೇದುದು. ಎಷ್ಟೊಂದು ಪೂರೈಸ್ತಾನ ಚಿಕ್ಕಪ್ಪ ಸೇದಿ ಸೇರಿ. ಇವ್ರಿಗೆ ಕೊಂಡ್ಕೋಬೇಕಲ್ಲ, ಕೊಂಡ್ಕೋಬೇಕಾದ್ರೆ ಸಾಲ ಮಾಡಬೇಕು. ಕೊನೆಗೆಲ್ಲ ಒಂದು 25 ರೂಪಾಯಿ ಸಾಲ ಆಯ್ತು ಅಂತ. ಆಗಿನ ಕಾಲದ 25 ದೊಡ್ಡ ಅಮೌಂಟ್ ಅದು ಸಾಲ. ಅದಕ್ಕೆ ಏನು ಮಾಡ್ತಾರೆ, ಅಣ್ಣ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೋತಿದ್ದ ಬಂಗಾರದ್ದು, ಅದರಲ್ಲಿ ಒಂದು ಕಡಿ ತಕ್ಕೊಂಡ್ಬಿಟ್ಟು ಮಾರಿ 25 ರೂಪಾಯಿ ಸಾಲ ತೀರಿಸಿ ನಿರಂಬಳ ಆಯಿತು ನನಗೆ ಅಂತ ಬರೆದ್ರು. ಮುಂದೆ ನೋಡಿ, ಇದೆಲ್ಲ ಆದಮೇಲೆ ಈ ಅಪರಾಧ ಮನೋಭಾವದಿಂದ ತತ್ತರಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಂತೆ. ಬಹಳ ತಪ್ಪು ಮಾಡಿಬಿಟ್ಟಿದ್ದೆ ನಾನು, ಬದುಕಿರೋದು ಅರ್ಹತೆ ಇಲ್ಲ ನನಗೆ, ಸಾಯ್ಬೇಕು ಅಂತ. ಹೇಗೆ ಸಾಯೋದು, ಮೆಥಡ್ ಏನು? ವಿಷ ತಗೊಂಡ್ಬಿಡ್ಬೇಕು. ವಿಷ ಸಿಗೋದೆಲ್ಲಿ? ಯಾರೋ ಹೇಳಿದ್ರಂತೆ, ಕಾಡಲ್ಲಿ ದತ್ತೂರಿ ಬೀಜ ಅಂತ ಇರ್ತದೆ, ದತ್ತೂರಿ ಬೀಜ ತಿಂದ್ರೆ ಸಾಯ್ತಾರೆ ಅಂತ. ಹೋದ್ರಂತ ಕಾಡಿಗೆ ಇವ ಸ್ನೇಹಿತರು ಹೋಗಿ ಕಾಡೆಲ್ಲ ಹುಡ್ಕಾಡಿ ಒಂದಿಷ್ಟು ಬೀಜ ತಗೊಂಬಂದ್ರು. ಸಾಯ್ಬೇಕಾದ್ರೆ ಸಿಸ್ಟಮ್ಯಾಟಿಕ್ ಸಾಯ್ಬೇಡವಾ? ಒಂದು ದೇವಸ್ಥಾನ, ಕೇದಾರ್ಜಿ ದೇವಸ್ಥಾನ ಅಂತ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೀಪ ಹಚ್ಚಿಟ್ಬಿಟ್ಟು ಒಂದು ಮೂಲೆ ಕುತ್ಕೊಂಡು ತಿನ್ಬೇಕು ಅಂತ. ಬೀಜ ತಿನ್ಬೇಕು, ಒಂದು ಎರಡು ತಿಂದಿದ್ದಾರೆ, ಗಾಬರಿ ಆಗ್ಬಿಡ್ತು. ತಕ್ಷಣ ಸಾಯ್ದೆ ಹೋದ್ರೆ, ಒದ್ದಾಟ ಆಗ್ಬಿಟ್ರೆ, ಆಸ್ಪತ್ರೆಗೆ ಹಾಕೋದ್ರೆ ಜನಕ್ಕೆಲ್ಲ ಗೊತ್ತಾಗ್ಬಿಡ್ತಾರೆ. ಟಕ್ಕನ್ ಸತ್ತೋದ್ರೆ ಮಾತು ಬೇರೆ, ಆಗ್ಲಿಕ್ಕಿಲ್ಲ ಅಂತ ಓಡಿ ಮನೆಗೆ ಬಂದ್ರಂತೆ, ಸಾಯ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಅವತ್ತು ನಾನು ನೋಡಿದವನು ಇವತ್ತು ಯಾರು ಆತ್ಮಹತ್ಯೆ ಮಾಡ್ಕೋತಾರೆ ಮನಸ್ಥಿತಿ ಏನಿರಬೇಕು ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಮನೆಗೆ ಬಂದು ಏನು ಮಾಡಿದ್ರು ಅನ್ನೋದು ಇದು ಬಹಳ ಮುಖ್ಯ ನನಗೆ, ಈ ಮಾತು ಬಹಳ ಮುಖ್ಯ ಆಗ್ತದೆ. ಅಪಮಾನದಿಂದ, ಸಂಕಟದಿಂದ, ಅಪರಾಧಿ ಮನೋಭಾವದಿಂದ ಒದ್ದಾಡುತ್ತಾ ಈವರೆಗೆ ಮಾಡಿದ ತಪ್ಪುಗಳನ್ನು ಇನ್ನೊಮ್ಮೆ ಮಾಡದಿರುವಂತೆ ಪ್ರತಿಜ್ಞೆ ಮಾಡಿ, ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಇವತ್ತಿಗೆ ಕ್ಲೋಸ್ ಅದು, ಎಲ್ಲ ಆಗಿದ್ದು ಮುಗಿದೈತಿ, ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ತಮ್ಮ ತಂದೆಗೆ ಒಂದು ಕ್ಷಮಾಯಾಚನೆಯ ಪತ್ರವನ್ನು ಬರೆದೆ ಅಂತ ಹೇಳ್ತಾರೆ. ಲೆಟರ್ ಆಫ್ ಕನ್ಫೆಷನ್, ಏನು ಮುಚ್ಚಿಟ್ಟಿಲ್ಲ, ಇಷ್ಟಿಷ್ಟೆಲ್ಲ ಮಾಡಿದ್ದೇನೆ, ತಪ್ಪಾಗಿದೆ, ನಿಮ್ಮನ್ನು ಕ್ಷಮೆ ಅಪೇಕ್ಷಿಸ್ತೇನೆ ಅಂತ ಬರೆದಿರಂತೆ. ಈ ಮಾತು ಇಷ್ಟು ಚೆಂದ ಇದೆ, ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಅವ್ರು ಬರೆದಿದ್ದ ಪತ್ರ ಹೇಗಿದೆ ನೋಡಿ. ಐ ಡಿಸೈಡೆಡ್ ಟು ರೈಟ್ ಔಟ್ ಎ ಕನ್ಫೆಷನ್ ಲೆಟರ್ ಟು ಸಬ್ಮಿಟ್ ಇಟ್ ಟು ಮೈ ಫಾದರ್ ಅಂಡ್ ಆಸ್ಕ್ ಫಾರ್ ಹಿಸ್ ಫಾರ್ಗಿವ್ನೆಸ್, ಅವನ ಕ್ಷಮೆಯನ್ನು ಕೇಳಬೇಕು ಅಂತ. ಐ ರೋಟ್ ಇಟ್ ಆನ್ ಎ ಸ್ಲಿಪ್ ಆಫ್ ಪೇಪರ್ ಅಂಡ್ ಹ್ಯಾಂಡೆಡ್ ಇಟ್ ಟು ಹಿಮ್ ಮೈ ಸೆಲ್ಫ್. ನಾನೇ ಕೈಯಿಂದ ಕೊಟ್ಟೆ ನಮ್ಮ ತಂದೆಗೆ ಕ್ಷಮಾಪಣೆ ಪತ್ರ ಬರೆದು. ಏನಾಯ್ತು ಅಂದ್ರೆ, ಇನ್ ದಿಸ್ ನೋಟ್ ನಾಟ್ ಓನ್ಲಿ ಡಿಡ್ ಐ ಕನ್ಫೆಸ್ ಮೈ ಗಿಲ್ಟ್, ನಾನು ಏನ್ ತಪ್ಪು ಮಾಡಿದ್ದೀನಿ ಅಷ್ಟೇ ಹೇಳಲಿಲ್ಲ, ಮುನ್ನೋಡಿ, ಐ ಆಸ್ಕ್ ಅಡಿಕ್ವೇಟ್ ಪನಿಷ್ಮೆಂಟ್ ಫಾರ್ ಇಟ್, ನಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತ ಬೇಡ್ಕೊಂಡೆ. ಅಂಡ್ ಕ್ಲೋಸ್ಡ್ ಇಟ್ ವಿತ್ ಅ ರಿಕ್ವೆಸ್ಟ್ ಟು ಹಿಮ್ ನಾಟ್ ಟು ಪನಿಷ್ ಹಿಮ್ಸೆಲ್ಫ್ ಫಾರ್ ಮೈ ಆಫೆನ್ಸ್. ನಾನು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ತಗೋಬೇಡಿ, ನನಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ಕೊಂಡೆ, ಅವ್ರಿಗೆ ಕೊಟ್ಟೆ ಅಂತ ಬರೀತಾರೆ. ಐ ಆಲ್ಸೋ ಪ್ಲೆಜ್ಡ್ ಮೈ ಸೆಲ್ಫ್ ನೆವರ್ ಟು ಸ್ಟೀಲ್ ಅಂಡ್ ಡೂ ದೀಸ್ ಥಿಂಗ್ಸ್ ಇನ್ ಫ್ಯೂಚರ್, ತಪ್ಪು ಮಾಡೋದಿಲ್ಲ ಅಂತ ನಾನು ಪ್ರಮಾಣ ಕೂಡ ಮಾಡಿದ್ದೆ. ಕೊಡಬೇಕಾದ್ರೆ ಮನಸ್ಥಿತಿ ಏನಿರಬೇಕು ಆ ಮಗುದು ವಿಚಾರ ಮಾಡಿ, ತಪ್ಪಾಗಿದ್ದೊಂದು ಕೊಂದ್ಕೊಂದಾಗಿದೆ. ಐ ವಾಸ್ ಟ್ರೆಂಬ್ಲಿಂಗ್ ಆಸ್ ಐ ಹ್ಯಾಂಡೆಡ್ ದಿ ಕನ್ಫೆಷನ್ ಟು ಮೈ ಫಾದರ್. ನಮ್ಮ ತಂದೆ ಕೊಟ್ಟ ಕೈ ನಡುಗ್ತಾ ಇತ್ತು ಪತ್ರ ಕೊಟ್ಟಾಗ. ಹಿ ವಾಸ್ ದೆನ್ ಸಫರಿಂಗ್ ಫ್ರಾಮ್ ಫಿಸ್ಟುಲಾ ಅಂಡ್ ವಾಸ್ ಕನ್ಫೈನ್ಡ್ ಟು ಬೆಡ್. ನಮ್ಮ ತಂದೆ ಮಲ್ಕೊಂಡಿದ್ರು. ಹೀಸ್ ಬೆಡ್ ವಾಸ್ ಪ್ಲೇನ್ ವುಡನ್ ಪ್ಲ್ಯಾಂಕ್, ಒಂದು ಮರದ ಹಲಿಗೆ ಮೇಲೆ ನಮ್ಮ ತಂದೆ ಮಲ್ಕೊಂಡಿದ್ರು. ಆ ಹ್ಯಾಂಡೆಡ್ ಇನ್ ದ ನೋಟ್ ಅಂಡ್ ಸ್ಯಾಟ್ ಅಪೋಸಿಟ್ ಇನ್ ದ ಪ್ಲ್ಯಾಂಕ್. ಇವತ್ತು ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನ ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಷಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನು ಕಂಪೋಸ್ ಮಾಡಿಸಿದ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತ ರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನು ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರೂ ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆಯ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ ಸಂದರ್ಭಗಳಲ್ಲಿ ಆಕೆ ಯಾರೆಂದು ಪುಟ್ಟಣ್ಣ ಕಣಗಾಲರು ಅಪ್ಪಿತಪ್ಪಿ ಕೂಡ ಹೇಳಲಿಲ್ಲ. ಆದರೂ ಅದು ಯಾರೆಂದು ನಾಡಿನ ಸಮಸ್ತರಿಗೂ ಅರ್ಥವಾಗಿ ಹೋಯಿತು. ನಾಗರಹಾವು ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ 5 ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನು ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲು ನುಡಿಸುವುದನ್ನು 10 ಬಾರಿ ಗಮನಿಸಿದರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನು ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗಲಿ ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ 5 ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು 3 ಕ್ಯಾಮರಾ ಬಳಸಿ 3 ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದರು. ಮಧ್ಯಾಹ್ನ 12 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿದ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂಥ ನೋಡುವಂಥ ಅವಸರ, ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದರೆ ಎಲ್ಲಿ ತಪ್ಪಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೇ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರೂ ಅಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೆ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೆ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8 ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್.

ತದಿಂ ತಗಿಟ ತಕ ತದಿಂ ತಗಿಟ ತತ್ ತದಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ದಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರ ತಾ ತಕಿಟ ಧಿಕಿಟ ದಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರ ತಾ ತತ್ ತಾಂಗಿರ ತಾಂ ತಕಿಟ ತಾಂಗಿರ ತಾಂ ತರಗಿಡ ತಾಂ ತರಗಿಡ ತಾಂ

ಈ ಹಾಡಿನ ಸಂದರ್ಭವನ್ನ ಗೀತಪ್ರಿಯ ಅವರು ನೆನಪಿಸಿಕೊಂಡದ್ದು ಹೀಗೆ. ಇದು 1981-82 ಮಾತು. ತನ್ನ ಜೀವದ್ ಗೆಳೆಯ ಅಂಬರೀಶ್ ಅವರನ್ನ ಹೀರೋ ಮಾಡಬೇಕು ಎಂಬ ಆಸೆಯಿಂದ ರಾಜೇಂದ್ರ ಸಿಂಗ್ ಬಾಬು ಅಂತ ಚಿತ್ರದ ತಯಾರಿಗೆ ಸಿದ್ಧತೆ ನಡೆಸಿದರು. ಈ ಚಿತ್ರಕ್ಕೆ ನನ್ನಿಂದ ಒಂದು ಹಾಡು ಬರೆಸಬೇಕೆಂದು ಅವರ ಆಸೆಯಾಗಿತ್ತು. ನನ್ನನ್ನು ಸಂಪರ್ಕಿಸಿ ಹೇಳಿದರು, ಸರ್, ನಮ್ಮ ಹೊಸ ಸಿನಿಮಾದಲ್ಲಿ ಹೀಗೊಂದು ಸನ್ನಿವೇಶ, ನಾಯಕ ಮತ್ತು ಅವನ ಸೋದರಿ ಚಿಕ್ಕಂದಿನಿಂದಲೇ ಬೇರೆ ಬೇರೆಯಾಗಿರ್ತಾರೆ. ಮುಂದೆ ನಾಯಕ ತಂಗಿಯನ್ನು ಹುಡುಕಲೆಂದೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾನೆ. ಹಲವಾರು ಕಡೆ ಹುಡುಕಿದ್ರೂ ಆಕೆ ಸಿಗೋದಿಲ್ಲ. ಮುಂದೆ ನಾಯಕನ ವೃತ್ತಿ ಬದುಕಿನಲ್ಲಿ ಹಲವಾರು ಏರುಪೇರುಗಳಾಗುತ್ತೆ. ಈತ ವೇಷ ಮರೆಸಿಕೊಂಡು ಖಳನಾಯಕರ ಅಡ್ಡೆಗೆ ಬರ್ತಾನೆ. ಖಳನಾಯಕರ ಜೊತೆಯಲ್ಲಿದ್ದುಕೊಂಡೇ ಅವರನ್ನ ನಿರ್ಮೂಲನೆ ಮಾಡುವ ಹವಣಿಕೆ ಅವನದ್ದು. ಕನ್ವರ್ಲಾಲ್ ಹೆಸರಿನ ಈತ ತಮ್ಮೊಂದಿಗೆ ಸೇರಿಕೊಂಡ ಖುಷಿಗೆ ಆತನ ಹಿನ್ನೆಲೆ ಗೊತ್ತಿಲ್ಲದ ಕಳರೆ ಒಂದು ಕ್ಯಾಬರೆಟ್ ಡ್ಯಾನ್ಸ್ ಏರ್ಪಡಿಸ್ತಾರೆ. ಈಗ ನರ್ತಿಸಲು ಬಂದಾಕೆ ನಾಯಕನ ಸೋದರಿಯಾಗಿರ್ತಾಳೆ. ಈ ಸಂದರ್ಭದಲ್ಲಿ ಅಣ್ಣ ತಂಗಿಗೆ ಪರಸ್ಪರ ಗುರುತು ಸಿಗುತ್ತೆ. ಆದರೆ ಇಬ್ಬರೂ ಪರಿಚಯ ಹೇಳಿಕೊಳ್ಳದ ಪರಿಸ್ಥಿತಿಯಲ್ಲಿರ್ತಾರೆ. ತಂಗಿಯನ್ನ ವೇಷದಲ್ಲಿ ಅಂತ ಜಾಗದಲ್ಲಿ ನೋಡಿ ನಾಯಕನಿಗೆ ಶಾಕ್ ಆಗುತ್ತೆ. ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ತಂಗಿಯದ್ದು ಅದೇ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಮನದ ಸಂಕಟವೆಲ್ಲ ಹಾಡಾಗಿ ಬರಬೇಕು, ಅದು ಕ್ಯಾಬರೆ ಹಾಡಿನಂತೆಯೂ ಭಾಸವಾಗಬೇಕು. ಅಣ್ಣ ತಂಗಿಯ ಮನದ ನೋವು ಪ್ರೇಕ್ಷಕರನ್ನು ತಾಕಬೇಕು, ಅಂಥದ್ದೊಂದು ಹಾಡು ಬರೆದುಕೊಡಿ ಎಂದಿದ್ರು ರಾಜೇಂದ್ರ ಸಿಂಗ್ ಬಾಬು. ಅದುವರೆಗೂ ಮೃದು ಮಧುರ ಹಾಡು ಬರೀತಿದ್ದವ ನಾನು, ಈಗ ಕ್ಯಾಬರೆ ಹಾಡಿಗೆ ಪೆನ್ ತಿರುಗಿಸಬೇಕಿತ್ತು. ಇರ್ಲಿ, ಇಂಥ ಸವಾಲುಗಳು ಆಗಿಂದಾಗೆ ಎದುರಾಗಬೇಕು, ಆಗಲೇ ಬಾಳಿಗೊಂದು ಅರ್ಥ ಅಂದುಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಜಿ ಕೆ ವೆಂಕಟೇಶ್ ಅವರು ಟ್ಯೂನ್ ಕೇಳಿಸಿದ್ರು. ಈ ಸಂದರ್ಭದಲ್ಲಿಯೇ ಹೆಣ್ಣನ್ನು ಹೂವಿಗೆ ಹೋಲಿಸುವುದು ನೆನಪಿಗೆ ಬಂತು. ಆದರೆ ಈ ಸಿನಿಮಾದಲ್ಲಿ ಬರುತ್ತಿದ್ದ ಹೆಣ್ಣು ಕೆಲವೇ ಹೊತ್ತು ಕಾಣಿಸಿಕೊಂಡು ಕಣ್ಮರೆಯಾಗುವಾಕೆ. ಅವಳನ್ನು ಯಾವ ಹೂವಿಗೆ ಹೋಲಿಸಬೇಕು ಎಂದು ಯೋಚಿಸ್ತಾ ಕೂತೆ. ಆಗ ಕಣ್ಮುಂದೆ ಕಂಡ ಚಿತ್ರವೇ ಸಂಜೆ ಮಲ್ಲಿಗೆಯದು. ಸಾಮಾನ್ಯವಾಗಿ ಎಲ್ಲ ಹೂಗಳು ಮುಂಜಾನೆ ಅರಳುತ್ತದೆ. ಅವುಗಳನ್ನು ಮಂಗಳ ಕಾರ್ಯಗಳಿಗೆ, ದೇವರ ಪೂಜೆಗೆ ಬಳಸುತ್ತಾ ಹೆಂಗಳೆಯರು ಅವುಗಳನ್ನು ಮುಡಿಗೇರಿಸಿಕೊಳ್ತಾರೆ. ಹೆಚ್ಚಿನ ಹೂಗಳು ಬೆಳಗಿಂದ ಸಂಜೆಯವರೆಗೂ ಫ್ರೆಶ್ ಆಗುವಂಥ ಗುಣ ಹೊಂದಿರ್ತದೆ. ಆದರೆ ಸಂಜೆ ಮಲ್ಲಿಗೆಯದು ಹಾಗಲ್ಲ. ಇನ್ನೇನು ಸೂರ್ಯ ಮುಳುಗ್ತಾನೆ ಎನ್ನುವ ಹೊತ್ತಿನಲ್ಲಿ ಅದು ಅರಳುತ್ತದೆ, ಕತ್ತಲಾಗ್ತಾ ಇದ್ದಂತೆ ಬಾಡಿ ಹೋಗುತ್ತೆ. ಸಂಜೆ ಮಲ್ಲಿಗೆಯ ಬಗ್ಗೆ ಯೋಚಿಸಿದ್ದಾಗಲೇ ನರ್ತಕಿಯರ ಬದುಕು ನೆನಪಾಯಿತು. ಯೌವನವಿದ್ದಾಗ ಎಲ್ಲರೂ ನರ್ತಕಿಯರನ್ನು ಪ್ರೀತಿಸ್ತಾರೆ, ಅರಸುತ್ತಾರೆ, ಆಸೆಗಣ್ಣಿನಿಂದ ನೋಡ್ತಾರೆ, ಬಯಸ್ತಾರೆ. ಆದರೆ ಮುಪ್ಪು ಸಮೀಪಿಸಿದರೆ ಸಾಕು, ಅವರನ್ನು ಯಾರೂ ತಿರುಗಿ ನೋಡೋದಿಲ್ಲ. ಅವರ ಬದುಕು ತೇಟ್ ಸಂಜೆ ಮಲ್ಲಿಗೆಯ ತರವೇ ಮುಗಿದು ಹೋಗ್ತದೆ. ಹೀಗೊಂದು ಯೋಚನೆ ಬರ್ತಾ ಇದ್ದಂತೆ ಒಂದೊಂದು ಹೊಸ ಪದಗಳು ಹಾಡಿನ ಸಾಲುಗಳಾಗಿ ಜೊತೆಯಾಗತೊಡಗಿದವು. ಅಣ್ಣನಿಗೆ ತನ್ನ ಬದುಕಿನ ಸಂಕಟ ಹೇಳಲೆಂದು ಆ ಕ್ಯಾಬರೆ ನರ್ತಕಿ ತನ್ನನ್ನು ತಾನು ಸಂಜೆ ಮಲ್ಲಿಗೆ ಎಂದು ಕರೆದುಕೊಂಡ್ರೆ ಚಂದ ಅನಿಸಿತು, ಹಾಗೆ ಬರ್ದೆ. ಆ ನಂತರದಲ್ಲಿ ಒಂದೊಂದೇ ಹೊಸ ಪದ ಹೊಸ ಸಾಲು ಸೇರಿಕೊಳ್ಳುತ್ತಾ ಹಾಡು ಸಿದ್ಧವಾಗಿ ಹೋಯಿತು. ಅಣ್ಣ ತಂಗಿಯಾಗಿ ತಮ್ಮ ಅಸಹಾಯಕತೆಯನ್ನು ಮುಖಭಾವದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಅಂಬರೀಷ್ ಜಯಮಾಲಾ ಪೈಪೋಟಿಗೆ ಬಿದ್ದು ನಟಿಸಿದರು. ಈ ಹಾಡಿನ ದೃಶ್ಯೀಕರಣ ಎಲ್ಲರ ಮನಸ್ಸಿಗೂ ನಾಟುವಂತಿತ್ತು. ಜೊತೆಗೆ ಎಸ್ ಜಾನಕಿಯವರ ದನಿಯಲ್ಲಿನ ಮಾದಕತೆ, ಜಿ ಕೆ ವೆಂಕಟೇಶ್ ಅವರ ಮಧುರ ಸಂಗೀತ ಈ ಗೀತೆಯನ್ನು ಸೂಪರ್ ಹಿಟ್ ಹಾಡಾಗಿಸಿತು. ಇಷ್ಟೇ ನೋಡಿ ಈ ಹಾಡಿನ ಕತೆ ಎನ್ನುತ್ತಾ ಮಾತು ಮುಗಿಸಿದರು ಗೀತಪ್ರಿಯ. ಅಂತ ಸಿನಿಮಾದ ಗೀತಪ್ರಿಯ ಅವರ ಗೀತ ರಚನೆಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಆಣೆ ಪ್ರಮಾಣದ ಈ ಹಾಡನ್ನು ಹೇಗೆ ಬರೆದರು ಹಂಸಲೇಖ? ಈ ಹಾಡು ಬರೆಯುವ ಸಂದರ್ಭದಲ್ಲಿ ಅವರ ಕಣ್ಮುಂದೆ ಇದ್ದ ಚಿತ್ರ ಯಾವುದು? ಎಲ್ಲ ಪ್ರೇಮಿಗಳು ತಾವು ಪ್ರೀತಿಸುವ ವ್ಯಕ್ತಿಗೆ ಸಮಾಧಾನ ಹೇಳುವ ದಾಟಿಯಲ್ಲಿದೆ ಈ ಹಾಡು. ಅಂದಹಾಗೆ ಈ ಹಾಡಿನ ಹಿಂದಿರುವ ಕಥೆಯಾರ್ದು? ಯಾವುದನ್ನೂ ಸುಲಭವಾಗಿ ಒಪ್ಪದ ನಿರ್ದೇಶಕ ಕೆ ವಿ ರಾಜು ಈ ಹಾಡನ್ನು ಹೇಗೆ ಬರೆಸಿದರು? ಇಂಥವೇ ಹತ್ತಾರು ಪ್ರಶ್ನೆಗಳನ್ನು ಮುಂದಿಟ್ಟಾಗ ಹಂಸಲೇಖ ಉತ್ತರಿಸಿದ್ದು ಹೀಗೆ. ಬೆಳ್ಳಿ ಕಾಲುಂಗುರ ಚಿತ್ರದ ನಿರ್ದೇಶಕ ಕೆ ವಿ ರಾಜು, ಆತ ಚಿತ್ರರಂಗದ ಜೀನಿಯಸ್. ಸಿನಿಮಾದ ಎಲ್ಲ ವಿಭಾಗವೂ ಅವರಿಗೆ ಅಂಗೈಗೆರೆಯಷ್ಟೇ ಚೆನ್ನಾಗಿ ಪರಿಚಯವಿತ್ತು. ಸಿನಿಮಾ ಅಂದರೆ ಸಾಕು, ಎಲ್ಲವನ್ನ ಮರೆತು ಬಿಡ್ತಾ ಇದ್ದಂಥ ರಾಜುಗೆ ಕನ್ನಡದಲ್ಲಿ ಮಾತ್ರವಲ್ಲ ಬಾಲಿವುಡ್ನಲ್ಲೂ ಗೌರವವಿತ್ತು. ಅವರ ಸಿನಿಮಾದಲ್ಲಿ ನಟಿಸಿದ ಅಮಿತಾಬ್ ಬಚ್ಚನ್ ರಾಜು ಪ್ರತಿಭೆಯನ್ನು ಮುಕ್ತವಾಗಿ ಕೊಂಡಾಡಿದರು. ಸಾರಾ ಗೋವಿಂದ್ ನಿರ್ಮಾಣದ ಬೆಳ್ಳಿ ಕಾಲುಂಗುರ ಚಿತ್ರದ ನಿರ್ದೇಶನಕ್ಕೆ ರಾಜು ಆಯ್ಕೆಯಾದರು. ಬೆಂಗಳೂರಿನ ಮೋತಿಮಹಲ್ ಹೋಟೆಲ್ನಲ್ಲಿ ಸಿನಿಮಾದ ಕೆಲಸ ಆರಂಭ ಆಯಿತು. ಈ ಸಂದರ್ಭದಲ್ಲಿ ಅದೊಮ್ಮೆ ನನ್ನನ್ನು ಕರೆಸಿಕೊಂಡಂಥ ರಾಜು ಅವರು ಕತೆ ಹೇಳಿದರು. ಹಾಡುಗಳು ಯಾವ್ಯಾವ ಸಂದರ್ಭದಲ್ಲಿ ಬೇಕು ಎಂಬುದನ್ನು ಕೂಡ ಹೇಳಿದರು. ಕಡೆಗೆ ಒಂದು ದಿನವನ್ನು ಫಿಕ್ಸ್ ಮಾಡಿ ಅವತ್ತು ನೀವು ನನ್ನೆದುರು ಕೂತು ಹಾಡಿನ ಟ್ಯೂನ್ ಮತ್ತು ಸಾಹಿತ್ಯವನ್ನು ಕೊಡಬೇಕು ಗುರುಗಳೇ ಅಂದರು. ನಿಗದಿಯಾಗಿದ್ದ ದಿನ ಬಂದೇ ಬಂತು. ಅವತ್ತು ಹೋಟೆಲ್ಗೆ ಹೋದೆ, ಹಾರ್ಮೋನಿಯಂ ಮುಂದಿಟ್ಟುಕೊಂಡು ಕೂತೆ, ಸಿನಿಮಾದ ಕಥೆಯನ್ನು ಕಣ್ಮುಂದೆ ತಂದುಕೊಂಡೆ. ನಾಯಕ ನಾಯಕಿ ಇಬ್ಬರು ತುಂಬ ಕಷ್ಟದಲ್ಲಿದ್ದಾಗ ಕೇಳಿಬರುವ ಹಾಡಿದು. ಹಾಡು ಬರಿಬೇಕು ಅಂದ್ಕೊಂಡಾಗ ನನ್ನ ಕಣ್ಮುಂದೆ ಬಂದದ್ದು ಕೇವಲ ನಾಯಕ ನಾಯಕಿಯ ಚಿತ್ರವಲ್ಲ, ಬದಲಿಗೆ ಸಮಸ್ತ ಪ್ರೇಮಿಗಳದ್ದು. ಪ್ರಿಯಕರ ಪ್ರೇಯಸಿಯ ದುಃಖ ಮಳಿಸಿ ಬರುವುದು, ಆ ಸಂದರ್ಭದಲ್ಲಿ ನನ್ನ ಮೇಲಾಣೆ ನಿನ್ನ ಮೇಲಾಣೆ ಅಂಥೇಳಿ ಆಣೆ ಪ್ರಮಾಣ ಮಾಡೋದು, ಇವೆಲ್ಲವೂ ಕೂಡ ಪ್ರೇಮಿಗಳ ನಡುವೆ ಸಾಮಾನ್ಯ. ಇದನ್ನು ನೆನಪು ಮಾಡಿಕೊಂಡಾಗ ಮೊದಲ ಸಾಲು ಹೊಳೆದು ಬಿಟ್ಟಿತು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ಈ ಸಾಲಲ್ಲಿ ಏನೋ ಆಕರ್ಷಣೆ ಇದೆ ಅನಿಸಿದ್ದೆ. ಆಗ ನಂತರದಲ್ಲಿ ಸರಾಗ ತುಂಬಾ ಸುಲಭದಲ್ಲಿ ಮೊದಲ ಚರಣ ಮುಗಿದು ಹೋಯಿತು. ನಾನು ಸರಸರನೆ ಬರಿತಾ ಇದ್ದದನ್ನು ನೋಡಿ ರಾಜು ಅವರು ಆಯ್ತ ಗುರುಗಳೇ ಎಂದರು. ಯಾವುದೇ ಹಾಡು ಬರೆದುಕೊಟ್ಟರು ಕೂಡ ಇದಕ್ಕಿಂತ ಸೂಪರ್ ಆಗಿರುವಂಥ ಹಾಡನ್ನು ಕೊಡಿ ಅಂತ ಹೇಳ್ತಾ ಇದ್ದಂಥ ರಾಜು ನೆನಪಿಗೆ ಬಂದರು. ನಂತರದ 15 ನಿಮಿಷದಲ್ಲಿ ಅದೇ ಟ್ಯೂನ್ಗೆ ಇನ್ನೂ 4 ಹಾಡು ಬರೆದೆ. ನಂತರ ಮೊದಲು ಬರೆದಿದ್ದಂಥ ಹಾಡನ್ನು ಎತ್ತಿಟ್ಟುಕೊಂಡು ಬಾಕಿ 4 ಹಾಡುಗಳನ್ನು ಒಂದರ ನಂತರ ಒಂದನ್ನು ಕೇಳಿಸಿದೆ. ಆ ಪುಣ್ಯಾತ್ಮ 4 ಒಪ್ಪಲಿಲ್ಲ. ಗುರುಗಳೇ ನನಗೆ ಇದೆಲ್ಲಕ್ಕಿಂತ ಚೆನ್ನಾಗಿರೋದು ಬೇಕು, ಬೇರೆಯದು ಕೊಡಿ ಅಂದರು. ಆಗ ಮೆಲ್ಲನೆ ಮೊದಲೇ ಬರೆದಿಟ್ಟಿದ್ದ ಒಂದೇ ಒಂದು ಕಣ್ಣ ಬಿಂದು ಹಾಡು ಹೊರತೆಗೆದೆ. ಹಾರ್ಮೋನಿಯಂ ಬಾರಿಸುತ್ತಾ ಅದರ ಪಲ್ಲವಿಯನ್ನು ಹಾಡಿದ ನೋಡಿ. ಅದನ್ನು ಕೇಳಿ ಕೆ ವಿ ರಾಜಮುಖ ಊರಗಲವಾಯಿತು. ಆತ ಸಂಭ್ರಮದಿಂದ ಗುರುಗಳೇ ಈ ಹಾಡು ಸೂಪರ್ ಎಂದು ಉದ್ಗರಿಸಿದ. ಮುಂದೆ ಸಿನಿಮಾ ಬಿಡುಗಡೆಯಾದಾಗ ರಾಜು ತೆಗೆದ ಉದ್ಗಾರವನ್ನೇ ಪ್ರೇಕ್ಷಕರು ರಿಪೀಟ್ ಮಾಡಿದರು. ಹಳೆಯ ನೆನಪೊಂದು ತೇಟ್ ಹಾಡಿನಂತೆ ತಮ್ಮ ಕೈ ಹಿಡಿದು ಕಾಡಿದ ಸೊಗಸಿಗೆ ತಾವೇ ಒಮ್ಮೆ ಬೆರಗಾಗಿ ನಗುತ್ತಾ ಮಾತು ಮುಗಿಸಿದರು ಹಂಸಲೇಖ. ಬೆಳ್ಳಿ ಕಾಲುಂಗುರ ಸಿನಿಮಾದ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಇವತ್ತಿಗೂ ಎಲ್ಲ ಗಾಯಕರಿಗೂ ಸವಾಲಾಗಿರುವ, ಕೇಳುಗರಿಗೆ ತುಂಬಾ ಪ್ರಿಯವಾಗಿರುವ ಗೀತೆ ಹೃದಯ ಸಮುದ್ರ ಕಲಕಿ.
1: ಹೃದಯ ಸಮುದ್ರ ಕಲಕಿ, ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು.
0: ಈ ಮಧುರ ಹಾಡಿನ ಹಿಂದಿರುವ ಕಥೆಯಾದ್ರೂ ಎಂಥದ್ದು ಅನ್ನುವ ಪ್ರಶ್ನೆಗೆ ಅಶ್ವಮೇಧದ ನಿರ್ದೇಶಕ ಸಿಆರ್ ಸಿಂಹ ಅವರು ಒಂದಿಷ್ಟು ಮಾತುಗಳನ್ನು ಹೀಗೆ ಹೇಳ್ತಾರೆ. 1990-91 ಮಾತು ಇದು. ಕುಮಾರ್ ಬಂಗಾರಪ್ಪ ಅಭಿನಯದ ಅಶ್ವಮೇಧ ಚಿತ್ರದ ಪೂರ್ವ ಸಿದ್ಧತೆ ನಡೆದಿತ್ತು. ಕತೆ ಚಿತ್ರಕಥೆ ನಿರ್ದೇಶನ ಜವಾಬ್ದಾರಿ ನನ್ನದಾಗಿತ್ತು. ಚಿತ್ರದಲ್ಲಿ ಎಷ್ಟು ಹಾಡುಗಳಿರಬೇಕು ಹಾಗೂ ಅವು ಯಾವ ಸಂದರ್ಭದಲ್ಲಿ ಬರಬೇಕು ಎಂಬ ಚರ್ಚೆ ನಡೀತಾ ಇತ್ತು. ನಾಯಕನಿಗೆ ಕುದುರೆಯಿಂದ ಇಷ್ಟ. ಆತ ಆ ಕಾರಣದಿಂದಲೇ ಒಂದು ಮಜಬೂತಾದ ಕುದುರೆಯನ್ನ ಸಾಕಿಕೊಂಡಿರ್ತಾನೆ, ಅದಕ್ಕೆ ಜೀವದ ಗೆಳೆಯನ ಸ್ಥಾನ ನೀಡಿರ್ತಾನೆ. ನಾಯಕನ ಮನೆ ಮನ ಎರಡರಲ್ಲೂ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರ್ತದೆ. ಹೀಗಿರುವಾಗ ನಾಯಕನನ್ನ ಮುಗಿಸುವ ಉದ್ದೇಶದಿಂದ ಖಳನಾಯಕ ಹಾರಿಸಿದ ಗುಂಡು ಅಕಸ್ಮಾತ್ ಆಗಿ ಕುದುರೆಗೆ ತಗುಲಿ ಅದು ಅಸುನೀಗ್ತದೆ. ತನ್ನ ಜೀವದ ಜೀವವೇ ಆಗಿದ್ದ ಕುದುರೆಯ ಅಗ್ನಿ ಸಂಸ್ಕಾರ ಮುಗಿದ ಕ್ಷಣ ಅದರ ಸಾವಿಗೆ ಕಾರಣರಾದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಾಯಕ ನಿರ್ಧರಿಸ್ತಾನೆ. ಈ ಸಂದರ್ಭಕ್ಕೆ ಕ್ರೋಧ, ಆವೇಶ ಹಾಗೂ ದುಃಖಭರಿತ ಹಾಡೊಂದನ್ನು ಹಾಕಬೇಕು, ಅದನ್ನೇ ಟೈಟಲ್ ಸಾಂಗ್ ಮಾಡಬೇಕು ಅನಿಸಿತು. ಇದನ್ನೇ ಸಂಗೀತ ನಿರ್ದೇಶಕರಾಗಿದ್ದ ಸಂಗೀತ ರಾಜ ಹಾಗೂ ಗೀತ ರಚನೆಕಾರ ದೊಡ್ಡರಂಗೇಗೌಡರಿಗೆ ತಿಳಿಸಿದೆ. ಮೂವರು ನಂದಿಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಟ್ಯೂನ್ ಹಾಗೂ ಹಾಡು ಸಿದ್ಧಪಡಿಸುವುದೆಂದು ನಿರ್ಧರಿಸಿದೆವು. ಹಾಗೆಯೇ ಮಾಡಿದೆವು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಎಲ್ರಿಗೂ ಈ ಹಾಡು ಇಷ್ಟ ಆಯಿತು. ಈ ಹಾಡನ್ನು ಯಾರಿಂದ ಹಾಡಿಸೋದು ಅಂತ ಚರ್ಚೆ ಬಂದಾಗ ಹಾಡಿನ ಸಾಹಿತ್ಯ ಓದಿದಾಗಲೇ ಇದನ್ನ ರಾಜ್ಕುಮಾರ್ ಅವರಿಂದಲೇ ಹಾಡಿಸಬೇಕೆಂಬ ಐಡಿಯಾ ನನಗೆ ಬಂದಿತ್ತು. ಅದನ್ನೇ ಕುಮಾರ್ ಬಂಗಾರಪ್ಪ ಅವರಲ್ಲಿ ತಿಳಿಸಿದೆ. ಹೇಗಾದರೂ ಮಾಡಿ ಅಣ್ಣವರ ಬಳಿ ಈ ವಿಷಯ ಪ್ರಸ್ತಾಪಿಸಿ ಅವರು ಒಪ್ಪಿಬಿಟ್ರೆ ಸಿನಿಮಾಕ್ಕೆ ಒಂದು ತೂಕ ಇರುತ್ತೆ, ಈ ಹಾಡು ಅಮರವಾಗುತ್ತೆ ಎಂದೆ. ಈ ಮಾತು ಕೇಳಿದೆ ಕುಮಾರ್ ಬಂಗಾರಪ್ಪ, ಸರ್ ಅಣ್ಣವರು ಈಗ ನಮಗೆ ಸಂಬಂಧಿಕರು ನಿಜ, ಆದರೆ ಮುಂದೆ ನಿಂತು ಮಾತಾಡೋದಕ್ಕೆ ನನಗೆ ಸಂಕೋಚ. ಅವರು ಮಹಾನ್ ನಟರು, ಅವರೆಲ್ಲಿ ನಾನೆಲ್ಲಿ, ಅಂಥವರನ್ನು ನನ್ನ ಪಾತ್ರಕ್ಕೆ ಹಿನ್ನೆಲೆಯಾಗಿ ಬರುವ ಹಾಡಿಗೆ ಧ್ವನಿಯಾಗಿ ಎಂದು ಕೇಳುವುದು ಹೇಗೆ? ಇಲ್ಲ ಇಲ್ಲ, ಅಂಥ ಮಹಾನ್ ನಟನ ಮುಂದೆ ನಿಂತು ಮಾತಾಡಲು ನನಗೆ ಧೈರ್ಯವಿಲ್ಲ ಅಂದುಬಿಟ್ರು. ಹಾಗಲ್ಲ ಸರ್, ಈ ಹಾಡನ್ನು ಅಣ್ಣವರು ಹಾಡಿದರೆ ಮಾತ್ರ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ, ನೀವು ದಯವಿಟ್ಟು ಪ್ರಯತ್ನಿಸಿ ಎಂದು ಕುಮಾರ್ ಬಂಗಾರಪ್ಪ ಅವರಿಗೆ ಮತ್ತೆ ಮತ್ತೆ ಒತ್ತಾಯಿಸಿದೆ. ಅವರು ಹಿಂಜರಿಯುತ್ತಲೇ ಒಪ್ಪಿದ್ರು. ಅಷ್ಟೇ ಅಲ್ಲ, ಅದೊಂದು ಸಮಯ ನೋಡಿ ಡಾಕ್ಟರ್ ರಾಜ್ ಅವರಿಗೆ ವಿಷಯ ತಿಳಿಸಿಯೂ ಬಿಟ್ರು. ಒಂದೆರಡು ನಿಮಿಷ ಯೋಚಿಸಿದ ಅಣ್ಣವರು ಸರಿಯಪ್ಪ ಹಾಡ್ತೀನಿ ಅಂದ್ರಂತೆ. ಕಡೆಗೂ ಆ ದಿನ ಬಂದೇ ಬಂತು. ಅವತ್ತು ಸಂಜೆ ಸೋದರ ವರದಪ್ಪ ಅವರೊಂದಿಗೆ ರಾಜ್ಕುಮಾರ್ ಅವರು ಸ್ಟುಡಿಯೋಗೆ ಬಂದರು. ತಕ್ಷಣವೇ ರಾಜ್ ಅವರ ಬಳಿ ಹೋಗಿ ಮೆಲುದನಿಯಲ್ಲಿ ಹೇಳಿದೆ, ಸರ್ ರೆಕಾರ್ಡಿಂಗ್ಗೆ ಎಲ್ಲ ಸಿದ್ಧವಿದೆ, ಆದರೆ ಒಂದು ವಿನಂತಿ, ನೀವು ಈ ಹಾಡನ್ನು ನಿಮ್ಮ ಎಂದಿನ ಧ್ವನಿಯಲ್ಲಿ ಹಾಡುವ ಬದಲು ಹಿಂದೆ ನಾಟಕವಾಡುತ್ತಿದ್ದ ಸಂದರ್ಭದಲ್ಲಿ ಸ್ಟೇಜಿನ ಮೇಲೆ ಭಾವಾವೇಶದಿಂದ ಹಾಡ್ತಿದ್ರಲ್ಲ ಹಾಗೆ ಹಾಡಿ. ಅದಕ್ಕೆ ರಾಜ್ಕುಮಾರ್ ಅವರು, ಇಲ್ಲ ಸಿಂಹ ಅವರೇ, ಅದು ಆಗಿನ ಕಾಲ, ನನಗೂ ಆಗ ಚಿಕ್ಕ ವಯಸ್ಸಿತ್ತು ಹಾಡ್ತಿದ್ದೆ, ಈಗ ಅದೆಲ್ಲ ಹೇಗೆ ಸಾಧ್ಯ, ಹಾಗೆ ಆಡೋದಕ್ಕೆ ಸಾಧ್ಯವಿಲ್ಲ ಅಂದುಬಿಟ್ರು. ಆದರೂ ಎಲ್ಲರ ಬೇಡಿಕೆಗೆ ಒಪ್ಪಿದವರಂತೆ ಒಮ್ಮೆ ನಸುನಕ್ಕ ರಾಜ್, ಸರಿ ನೋಡೋಣ ಅಂದ್ರು. ನಂತರ ಸ್ಟುಡಿಯೋದೊಳಗೆ ಹೋಗಿ ಹಾಡಲು ನಿಂತರು. ಸಂಗೀತ ಶುರುವಾಯಿತು. ನಾವು ಬಯಸಿದಂತೆ ವಿಶೇಷ ಧ್ವನಿಯಲ್ಲಿ ರಾಜ್ ಹಾಡಲು ಆರಂಭಿಸಿದಾಗ ಕೇಳುತ್ತಾ ಕೂತವರೆಲ್ಲ ರೋಮಾಂಚನಗೊಂಡ್ರು. ಹಾಡು ಅದ್ಭುತವಾಗಿ ಮೂಡಿಬಂತು. ಸ್ಟುಡಿಯೋದಲ್ಲಿರುವ ದೊಡ್ಡ ಥಿಯೇಟರ್ ಹಾಲಲ್ಲಿ ಎಲ್ಲರೂ ಕೂತು ಹಾಡು ಕೇಳಿದೆವು. ಹಾಡು ಮುಗಿದ ನಂತರ ರಾಜ್ ಏನೂ ಮಾತಾಡಲಿಲ್ಲ. ಒಂದೆರಡು ನಿಮಿಷ ನಂತರ ಆ ಹಾಡನ್ನು ದಯವಿಟ್ಟು ಇನ್ನೊಂದ್ಸಲ ಹಾಕಿ ಎಂದರು. ಎರಡನೇ ಬಾರಿ ಹಾಡು ಕೇಳಿದವರೇ ಸ್ವಲ್ಪ ಸಮಯ ನನ್ನನ್ನೇ ದಿಟ್ಟಿಸಿ ನೋಡಿದರು. ಇಬ್ಬರಲ್ಲೂ ಮಾತಿಲ್ಲ. ನಂತರ ಸಿಂಹ ಅವರ ಭುಜವನ್ನು ಮುಷ್ಟಿಯಿಂದ ಗುದ್ದಿ, ಅಂತೂ ಹಾಡಿಸಿಬಿಟ್ರಿ ನೀವು ಎಂದು ಅಭಿಮಾನದಿಂದ ಹೇಳಿದರು. ಮುಂದೆ ನಡೆದಿದ್ದು ಈಗ ಇತಿಹಾಸ. ಆ ಹಾಡಿಗೆ ಪಾಂಡವಪುರದ ಬಳಿ ಶೂಟಿಂಗ್ ನಡೆಯಿತು. ಅಣ್ಣವರ ಹಾಡಿನಿಂದ ಕುಮಾರ್ ಬಂಗಾರಪ್ಪ ಅವರ ಅಮೋಘ ಅಭಿನಯದಿಂದ ಅಶ್ವಮೇಧ ಸಿನಿಮಾ ಸೂಪರ್ ಹಿಟ್ ಆಯಿತು. ಅಶ್ವಮೇಧ ಸಿನಿಮಾದ ಡಾಕ್ಟರ್ ದೊಡ್ಡರಂಗೇಗೌಡರ ಗೀತ ರಚನೆಯ, ಸಂಗೀತ ರಾಜ್ ಅವರ ಸಂಗೀತದ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಮಾರ್ಜಿ ಅಭಿಷೇಕ್.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯ ನರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿಯನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನು ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯ ನರಸಿಂಹ ಪಲ್ಲವಿಯನ್ನ ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೆ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯ ನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನ ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನ ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದ್ರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲು ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯ ನರಸಿಂಹ ಅವರಿಗೆ

ವಿಜಯನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತ ರಚನೆಕಾರರಲ್ಲಿ ಒಬ್ಬರು ವಿಜಯನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ ಹನ್ನೆರಡು ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯ ನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆಯನ್ನು ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದ್ರಂತೆ. ದುರಂತವೆಂದರೆ ವಿಜಯ ನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯ ನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಹುಣಸೂರು ಕೃಷ್ಣಮೂರ್ತಿಯವರಿಗೆ ಇದ್ದ ಕೆಟ್ಟ ಚಟವೆಂದರೆ ಸಿಗರೇಟ್. ಅದರಲ್ಲೂ 555 ಬ್ರ್ಯಾಂಡಿನ ಸಿಗರೇಟ್ ಇದ್ರಂತೂ ಅವರ ಖುಷಿಯೇ ಬೇರೆ. ಈ ರಹಸ್ಯ ತಿಳಿದಿದ್ದ ಕೆಲವು ನಿರ್ಮಾಪಕರು ಹುಣಸೂರರ ಬಳಿ ಕತೆ, ಚಿತ್ರಕತೆ, ಸಂಭಾಷಣೆ ಬರೆಸಿಕೊಳ್ಳಲು ಬಂದು ಮುಂಗಡ ಅಡ್ವಾನ್ಸ್ಗೆ ಹಣ ಕೊಡುವ ಬದಲು ಒಂದು ಪ್ಯಾಕ್ ಸಿಗರೇಟ್ ಕೊಟ್ಟು ಒಂದು ವಾರದ ನಂತರ ಶೂಟಿಂಗ್ ಶುರು ಮಾಡೋಣ ಸ್ವಾಮಿ, ಎಲ್ಲ ನಿಮ್ಮ ಕೈಲಿದೆ, ಈ ಬಡವರನ್ನು ಮರಿಬೇಡಿ ಎಂದು ಹೇಳಿ ಹೋಗಿಬಿಡ್ತಾ ಇದ್ದಂತೆ. ಪಾಪ, ನಿಷ್ಠುರವಾಗಿ ಮಾತಾಡಿ ಅಭ್ಯಾಸವೇ ಇರದ ಹುಣಸೂರು ಕೃಷ್ಣಮೂರ್ತಿಗಳು ಆ ಸಿಗರೇಟ್ ಪ್ಯಾಕನ್ನು ಒಡೆಯದೆ ಅದನ್ನು ಮತ್ತೆ ಅಂಗಡಿಗೆ ಒಯ್ದು ಮೂಲ ಬೆಲೆಗಿಂತ ಕಡಿಮೆ ದುಡ್ಡಿಗೆ ಅದನ್ನು ಮಾರಿ ಮನೆಗೆ ಅಗತ್ಯವಿದ್ದ ದಿನಸಿ ಸಾಮಾನು ತರ್ತಿದ್ರಂತೆ. ಇಲ್ಲವಾದರೆ ಆ ಕೆಲಸವನ್ನು ಹುಣಸೂರು ಕೃಷ್ಣಮೂರ್ತಿಗಳ ಮನೆಯಲ್ಲಿದ್ದು ಅವರ ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಸಿ.ವಿ. ಶಿವಶಂಕರ್ ಮಾಡ್ತಾ ಇದ್ರಂತೆ. ಸ್ವಾರಸ್ಯವೆಂದರೆ ಹುಣಸೂರು ಅವರಿಗಿದ್ದ ಈ ಅತಿ ಎಂಬಂತ ಸಿಗರೇಟಿನ ಹುಚ್ಚೆ ಭಕ್ತ ಕುಂಬಾರದ ಸೂಪರ್ ಹಿಟ್ ಗೀತೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಹಾಡಿನ ಸೃಷ್ಟಿಗೆ ಕಾರಣವಾಯಿತು. ಈ ಹಾಡು ಹುಟ್ಟಿದ ಸಂದರ್ಭ ತಿಳಿಯುವ ಮುನ್ನ ಭಕ್ತ ಕುಂಬಾರ ಚಿತ್ರದಲ್ಲಿ ಈ ಹಾಡು ಬರುವ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಆ ಕಾಲದ ಶ್ರೇಷ್ಠ ಭಕ್ತನಾದ ವಾಮದೇವ ಹಾಗೂ ಸೋಮದೇವರು ತಮ್ಮ ಶಿಷ್ಯರೊಂದಿಗೆ ಕುಂಬಾರನ ಮನೆಗೆ ಬಂದಿರ್ತಾರೆ. ನಮ್ಮೆಲ್ಲರ ದೈವ ಪಾಂಡುರಂಗ ವಿಠಲನ ಮಹಿಮೆಯ ಬಗ್ಗೆ ಹೇಳಿ ಎಂದು ಅವರೆಲ್ಲ ಕುಂಬಾರನನ್ನು ವಿನಂತಿಸುತ್ತಾರೆ. ಎದುರಿಗೆ ಕೂತವರು ಮಹಾಮಹಿಮರು, ಸಕಲ ವಿದ್ಯಾಪಾರಂಗತರು. ಅಂತವ

ಮುಂದೆ ನಾನೆಷ್ಟರವನು ಎಂಬ ಹಿಂಜರಿಕೆಯಿಂದಲೇ ಭಕ್ತ ಕುಂಬಾರನ ಹಾಡು ಶುರುವಾಗಬೇಕು. ಅದು ಏಕಕಾಲಕ್ಕೆ ಪ್ರಾರ್ಥನೆಯೂ ಕೀರ್ತನೆಯೂ, ಸಾಮಾನ್ಯನೊಬ್ಬನ ಅಸಾಮಾನ್ಯ ತಿಳುವಳಿಕೆ ಗೀತೆಯೂ ಆಗಿರಬೇಕಂತೆ. ಅಂಥದ್ದೊಂದು ಹಾಡು ಬರೆಯಬೇಕೆಂದು ಹುಣಸೂರು ಕೃಷ್ಣಮೂರ್ತಿಗಳು ನಿರ್ಧರಿಸಿದರು. ಪಲ್ಲವಿಯ ಸಾಲುಗಳೇನೂ ಆ ಕ್ಷಣದಲ್ಲಿ ಅವರಿಗೆ ಹೊಳೆದು ಬಿಟ್ಟವು. ಆದರೆ ನಂತರದ ಸಾಲು ಹೊಳಿಲೇ ಇಲ್ಲ. ಹೀಗೆ 10 ನಿಮಿಷ ಕಳೆದು ಹೋದಾಗ ಒಂದು ಸಿಗರೇಟ್ ಸೇದೋಣ, ಆಗ್ಲಾದರೂ ಏನಾದರೂ ಹೊಳೆಯುತ್ತೇನೋ ಎಂದುಕೊಂಡು ಸಿಗರೇಟು ಹಚ್ಚಿದ್ರು ಹುಣಸೂರು. ಎರಡು ದಮ್ ಎಳೆದವರು ಮತ್ತೆ ಹಾಡನ್ನು ಹೇಗೆ ಮುಂದುವರಿಸಬಹುದು ಎಂದು ಯೋಚಿಸುತ್ತಾ ಹಾಗೆ ಮೈ ಮರೆತು ನಿಂತು ಬಿಟ್ರು. ಹೀಗೆ 5 ನಿಮಿಷ ಕಳೆದು ಹೋಯಿತು. ಉರಿತಾ ಇದ್ದಂತ ಸಿಗರೇಟು ಖಾಲಿಯಾಗಿ ಇನ್ನೊಂದು ತುದಿಯ ಬೆಂಕಿ ಬೆರಳು ತಾಕಿದಾಗಲೇ ಅವರಿಗೆ ಎಚ್ಚರ. ಬೆಂಕಿ ತಾಕಿದ್ದ ಜಾಗದ ಚರ್ಮ ಚುರುಕ್ಕೆಂದಿತಲ್ಲ, ಆ ಕ್ಷಣವೇ ಸುಟ್ಟ ಜಾಗವನ್ನ ಉಜ್ಜಿಕೊಂಡ್ರು. ಅವರು ಉಜ್ಜಿದ ರಭಸಕ್ಕೆ ಆ ಭಾಗದ ಚರ್ಮ ಕಿತ್ತುವಂತು, ಜೊತೆಗೆ ಅಲ್ಲಿದ್ದ ನರ ಮೂಳೆಗಳ ಸ್ಪರ್ಶವೂ ಆಯಿತು. ಇಷ್ಟಾದ ತಕ್ಷಣವೇ ಹಾ ಹೊಳೆಯಿತು ಹೊಳೆಯಿತು ಎಂದು ಉದ್ಗರಿಸಿದ ಹುಣಸೂರು. ಮನುಷ್ಯ ದೇಹ ಅಂದ್ರೆ ಇಷ್ಟೇ, ನಾವು ನಶ್ವರ ಅಂತ ಗೊತ್ತಿದ್ರೂ ಅದನ್ನ ಬಗೆ ಬಗೆಯಲ್ಲಿ ಅಲಂಕಾರ ಮಾಡ್ತೀವಿ. ಬೆತ್ತಲಾಗಿ ಬಂದು ಬೆತ್ತಲಾಗಿ ಹೋಗುವ ಮೊದಲು ಹೀಗೆಲ್ಲ ಮೆರಿತೀವಿ ಎಂದು ಸ್ವಗತವೆಂಬಂತೆ ಹೇಳಿಕೊಂಡ್ರು. ಮರುಕ್ಷಣವೇ ಪೆನ್ನು ಹಾಳೆ ತೆಗೆದುಕೊಂಡು ಮಾನವ ಮೂಳೆ ಮಾಂಸದ ತಡಿಕೆ ಹಾಡು ಬರೆದೇ ಬಿಟ್ರು. ಸುಮ್ಮನೆ ಗಮನಿಸಿ ನೋಡಿ, ಭಕ್ತ ಕುಂಬಾರದ ಈ ಹಾಡಿನಲ್ಲಿ ಭಕ್ತಿ ಇದೆ, ಪ್ರೀತಿ ಇದೆ, ಶರಣಾಗತಿ ಇದೆ, ಸಂದೇಶವಿದೆ, ಜೀವನ ದರ್ಶನವಿದೆ, ಬದುಕೆಂದರೆ ಏನು ಎಂಬ ಪ್ರಶ್ನೆಗೆ ಸರಳ ಉತ್ತರವಿದೆ. ಭಕ್ತಿಯೇ ಬದುಕಾದಾಗ ಮಾತ್ರ ಮುಕ್ತಿ ಸಾಧ್ಯ ಎಂಬ ಬುದ್ಧಿಮಾತು ಇದೆ. ಸ್ವಾರಸ್ಯವೆಂದರೆ ಇವೆಲ್ಲವನ್ನು ಹುಣಸೂರು ಕೃಷ್ಣಮೂರ್ತಿಯವರು ಒಂದೇ ಒಂದು ಹಾಡಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಅಂದಹಾಗೆ ಹುಣಸೂರು ಕೃಷ್ಣಮೂರ್ತಿಯವರು ಒಂದು ಹಾಡಿನ ನೆಪದಲ್ಲಿ ಇಡೀ ಬದುಕಿನ ಕಥೆಯನ್ನು ಬಂಗಾರದ ಮನುಷ್ಯ ಚಿತ್ರದ ನಗು ನಗುತ್ತ ನಲಿ ನಲಿ ಹಾಗೂ ಭಕ್ತ ಸಿರಿಯಾಳ ಚಿತ್ರದ ಶಿವಶಿವ ಎದ್ದರೆ ಭಯವಿಲ್ಲ ಹಾಡಲ್ಲೂ ಹೇಳಿದ್ದಾರೆ. ಹೀಗೆ ತತ್ವ ಪದಗಳಂತಹ ಹಾಡುಗಳಿಂದಲೇ ಎಲ್ಲರನ್ನೂ ಕಾಡುವ ಹುಣಸೂರರು ಬಬ್ರುವಾಹನಕ್ಕೆ ಆರಾಧಿಸುವೆ ಮದನಾರಿ ಎಂಬ ಸರಸದ ಹಾಡನ್ನು ರತ್ನಮಂಜರಿ ಚಿತ್ರಕ್ಕಾಗಿ ಗಿಲ್ಗಿಲ್ ಗಿಲಕ್ಕ ಕಾಲುಗೆಜ್ಜೆ ಜನಕ್ಕ ಕೈಯ ಬಳೆ ಠಣಕ್ಕ ರಂಗೆದ್ದಿತು ನಿನ್ನ ಕಂಡು ಹಾರಿಕುಣಿಯೋ ಗುಂಗೆದ್ದಿತು ಎಂಬ ತಮಾಷೆ ಹಾಡುಗಳನ್ನು ಕೂಡ ಬರೆದರು. ಈ ಹಾಡುಗಳನ್ನು ಬರೆದ ಸಂದರ್ಭದಲ್ಲಿ ಕೂಡ ಹುಣಸೂರು ಅವರಿಗೆ ಸ್ಫೂರ್ತಿ ನೀಡಿದ್ದು, ಹೊಸ ಹೊಸ ಪದಗಳನ್ನು ಜೊತೆ ಮಾಡಿಕೊಟ್ಟಿದ್ದು ಅವರ ಪ್ರೀತಿಪಾತ್ರ ಸಿಗರೇಟು. ಈಗ ಹೇಳಿ, ಎಲ್ಲಿಯ ಮಧುರ ಹಾಡು, ಇದೆಲ್ಲಿಯ ಕಮಟುವಾಸನೆಯ ಸಿಗರೇಟು? ಭಕ್ತ ಕುಂಬಾರ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ, ಜಿ ಕೆ ವೆಂಕಟೇಶ್ ಸಂಗೀತದ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತ ಈ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ ಬನ್ನಿ, ನಾನು ಆರ್ ಜೆ ಅಭಿಷೇಕ್.

0: ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕಾರ್ಯಕ್ರಮಗೂ ನಿಕ್ಲೆಗ್ ಮಾತಿರೆಗ್ಲ ಮೋಕಿದಿಂಜ ಸೊಲ್ಮೆಲು. ಇನಿದ ಈ ಕಾರ್ಯಕ್ರಮಡ್ ಕೆವಿ ಶೆಟ್ಟಿ ರಚನೆ ಮಲ್ತಿನ ಸುರೇಶ್ ಜೋಡುಕಲ್ಲು ಅರ್ನ ನಿರ್ದೇಶನದ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದು ಕೊರ್ಪಿನ ನಾಟಕ ಗಗ್ಗರ. ಇತ್ತೆ ಗಗ್ಗರ ತುಳು ನಾಟಕದ ನಾಲ್ಕನೆಯಕ್ಕೆ
1: ಚಂದು ಬೆರ್ಗಡೆರೆ ಹಿರಿಯನಾರ್ದು ಹಿರಿಯಾರು ಪನ್ಪಿನ ರಟ್ಟು ಪಾತ್ರ ಪನ್ಪೇಕೆ ಯಾನಿರ್ನ ತಂಗಡಿನ ಮದುವೆ ಆಗಿ ಪನ್ಪಿನ ಒಂದೇ ಕಾರಣಗು ಎಂಕಲ್ಲ ಬಗೆನ ಕಟ್ಟೊಂಡ ಅಂದೆ ದೇವಿರು ಮುಂಡಡು ಬರುತ್ತೇನೆ ನಮಗೂ ಅರಚರಾಕುಡೆ ಪುರಾಣ ಕತೆ ಅರಸು ನಕ್ಕಲು ಗುತ್ತು ಬರ್ತದಕ್ಕಲು ಹಠ ಕಟ್ಟದ ಗೆಂಜರು ಬಂದೆ ನಮ್ಮ ಅವೇ ತಾತಿ ನಡೆದಿಲ್ಲ ನಮ್ಮ ಆತ್ಮಗೂ ನಮ್ಮನೇ ವಂಚನೆ ಮಂತಿಲಕ್ಕ ತಂಗಡಿಗೆ ಮಾಡೋದು ಊರಿನ ಎದುರು ಪಾಡೊಂಡರು ಸತ್ಯ ಧರ್ಮನ ದಕ್ಕ್ಯಾರ ಜಾತಿ ನೀತಿನ ಬಂದು ದಕ್ಕ್ಯಾರ ನನ್ನಲ್ಲ ಎನ್ನ ಪಾತ್ರಗೀರ ಏನ ಕೊರ್ತಾರೆ ಬಂದಾಂಡ ಈರು ಸೈಪಿ ಕಾಲಾಗಿರ ತೂ ನೀರು ಕೊರಿಯರ ಕೊಡಂತ ಬಟ್ಟು ಒಂದು ತರಲ ಮಡಿಯಂತ ಯಾರು ಪಟ್ಟಿನ ಪಾತ್ರ ಮಚ್ಚರ ದತ್ತು ಒಂದೇ ಜಾತಿ ನಮ್ಮ ಕಟ್ಟು ಬೂರಂಡ್ರ ಬಲ್ಲಿಂದು ಬಲವೇ ಬಗ್ಗೆ ಮುಂದ
2: ಈ ಈತು ಬಂಡತ್ತ ಎಲ್ಲರಟ್ಟ ಪಾತ್ರ ಕೇಳಿ ನಮ್ಮ ಬಗೆ ಇನಿ ಕೋಡದತ್ತೆ ಬುಲ ಎನ್ನ ತಂಗಡಿನ ಈ ಮದ್ದಾಯ್ತಿ ಬಂದೆ ಹೆಕ್ಕಿ ದಾಲು ಮಚ್ಚರ ಐತಿ ಕಲಟ್ಟು ಸೋಲ್ತು ಬಂದದೆ ಹೆಕ್ಕಿ ನಂಜಿನ ಐತಿ ಪ್ರಾಣನ ಪಾಲು ಗುಂತದು ಪಾತ್ರಡು ವೃತ್ತಿಯ ಪಂಡದು ಹೆಕ್ ಕೋಪದ ಐತಿ ಹೆಕ್ಕಿ ನೆನಪುಂಡ ಇಲ್ಲಿ ಒಬ್ಬನಾಗ ಪಲ್ಲೊಡು ಎರುಕುಲನು ದಕ್ಕುನ ಪೊರ್ತುಡು ಈ ನೀರಿನ ಕಪ್ಪುನಾಗ ನಿನ್ನ ಸೊಂಟದ ಬಳ್ಳಿದ ನೋನು ತಕ್ಕದು ಬಂದು ಅಪ್ಪ ಈ ದಾದ ಪಂಡ ಇಡೀ ಊರಡು ಚಂದು ಬೆರುಗಡೆ ಕಲವೇ ಬಂದು ಆನೆಯನ್ನ ಅಮ್ಮರಿ ಓದಿಗೆದ ಕಂಬಗು ಕಟ್ಟಬಾರದು ಹಾಕಿನ ಪೊಳಿ ಎನ್ನ ಜೀವ ಮಾರುಡು ಯಾರು ಮದಪ್ಪ ದೇವಪ್ಪ ಚೌಟ ಎನ್ನ ತಂಗಡಿಗೆ ನಿಕ್ಕು ಕೊಲ್ಲಿದಂಗ ಮನಸ್ಸು ಚಾಂಡ ಮಂಜುಗು ಬೋಡಾದ ಯಾರೊಪ್ಪಿ ಅಣ್ಣ ಹೋಯ್ತ ಬಗೆನ ಯಾರು ಈ ಜೀವ ಮಾರುಡು ತೆಪ್ಪುವೆ ನಿನ್ನ ಬೆರಿತ ಉಪ್ಪು ಕುಳಿನ ಯಾರು ತೂಪ ಗೊತ್ತ ಪ್ರಾಣ ಮಾಡಿದ ಶಾಪ ಆಯಗೆ ಮೂರು ಪಾಪ

ಗಂಟಿನೇ ಕನಪನಗರೇ ಪಂಡೆ, ಈ ಗಂಟಿನ ಕುಣಿದು ತಿಕ್ಕಿದವಲೇ ತೀರಾ ಅಂದ ಕೇಳಿದ.

ಸೋನಾಡಿನ ಪಟ್ಟಿಲ್ಲಾ ಕೇಂದ್ರಕ್ಕೆ ಬಂದೇನೆ ಅಪ್ಪೆ ಬಂತ ದೇವತೆ ಅಪ್ಪೆ ಬಂದಾದ ನಿನ್ನ ಮಗನಿಗೆ ಗಂಜಿ ಕೊಡ್ತದ ಗಂಜಿ ಕೊಟ್ಟು ಸೂಟನದ ಕಂಡಡು ಏನೋ ಪುನಃ ಬಂತು ನಗ.

0: So,
1: ఆ

0: ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ನೀರ್ಚಾಲಿನಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಕಾಸರಗೋಡಿನ ಸಮಗ್ರ ಸಂಸ್ಕೃತಿಯ ಬಗ್ಗೆ ಡಾಕ್ಟರ್ ರತ್ನಾಕರ ಮಲ್ಲಮ್ಮುಲೆಯವರು ನಮ್ಮ ಮುಂದೆ.
2: ಆದರಣೀಯರಾದ ಡಾಕ್ಟರ್ ರಮಾನಂದ

0: ಅವರಿಗೆ ಶುಭಾಶಯಗಳನ್ನು ಕೊರ್ತಾ ನಾನು ನೇರವಾಗಿ ಮಾತಿಗೆ ಪ್ರಾರಂಭಿಸ್ತೇನೆ. ಪಿ ಎಚ್ ಡಿ ಥೀಸಿಸ್ಗಿಂತಲೂ ದೊಡ್ಡ ವಿಷಯ. ನಾನು ಇಲ್ಲಿ ಈಗಾಗಲೇ ಪ್ರಚಲಿತ ಆಗಿರುವ ಅಥವಾ ದಾಖಲಾದ ಯಾವ ವಿಷಯಗಳನ್ನು ಹೆಚ್ಚು ಸ್ಪರ್ಶ ಮಾಡದೆ ಕೆಲವು ಹೊಳಹುಗಳನ್ನು ಮಾತ್ರ ಕಾಸರಗೋಡಿನ ಬಗ್ಗೆ ಹೇಳ್ತೇನೆ. ಭಾಷೆ ಸಾಹಿತ್ಯ ಅಂತ ಹೇಳುವುದು ಸಂಸ್ಕೃತಿಯ ಒಂದು ಭಾಗವೇ. ಸಂಸ್ಕೃತಿ ಅಂತ ಹೇಳಿದರೆ ಜೀವನಕ್ಕೆ ಒಂದು ಸುಂದರವಾದ ಚೌಕಟ್ಟು ಅಷ್ಟೇ. ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಅಂತ ಅದನ್ನು ನಾವು ಪ್ರಾದೇಶಿಕ ಸಂಸ್ಕೃತಿ ಹೀಗೆಲ್ಲ ಹೇಳ್ತೇವೆ. ಕಾಲ್ಡ್ವೆಲ್ ಹೆಚ್ಚು ಇಲ್ಲಿಯ ಬಗ್ಗೆ ಸಂಶೋಧನೆ ಮಾಡಿದ ಮೊದಲಿಗೆ ವಿದೇಶಿ ವಿದ್ವಾಂಸರಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳ್ತಾನೆ. ಯಾಕೆ ಆ ಮಾತುಗಳನ್ನು ಪ್ರಾರಂಭದಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ, ಆ ಮಾತುಗಳನ್ನು ಇಟ್ಟುಕೊಂಡು ನಮಗೆ ಇಲ್ಲಿಯ ಸಂಸ್ಕೃತಿಯ ಕೆಲವು ಸೂಕ್ಷ್ಮಗಳನ್ನು ಅಳೆಯಲಿಕ್ಕೆ ಮತ್ತು ತುಲನೆ ಮಾಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಬಹಳ ಸುಲಭ. ತುಳುನಾಡಿನ ಅಂದರೆ ಮುಖ್ಯವಾಗಿ ಉಡುಪಿಯಿಂದ ಇಲ್ಲಿ ಚಂದ್ರಗಿರಿ ಹೊಳೆಯವರೆಗೆ ಅಥವಾ ಸಾಮಾನ್ಯವಾಗಿ ನೀಲೇಶ್ವರದವರೆಗೆ ಅಂತೂ ಕೂಡ ಹೇಳ್ಬೋದು. ಈ ಪ್ರದೇಶವನ್ನು ಕಾಲ್ಡ್ವೆಲ್ ಪ್ರಾರಂಭದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ತುಳು ಭಾಷೆಯ ಬಗ್ಗೆ ಮುಖ್ಯವಾಗಿ ತುಳು ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಒಂದು ವಿಷಯ ಹೇಳ್ತಾನೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಸಂಸ್ಕೃತಿಯ ಅಧ್ಯಯನ ಮಾಡಲಿಕ್ಕೆ ಇದು ಬಹಳ ಯೋಗ್ಯವಾದ ಒಂದು ಪ್ರದೇಶ ಅಂತ. ಅಂದರೆ ಪ್ರತಿಯೊಂದು ಸಂಸ್ಕೃತಿ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ವಿಷಯಗಳಿರ್ಬೋದು, ಮೌಢ್ಯಗಳು ಇರಬಹುದು ಅಥವಾ ಮೂಢನಂಬಿಕೆಗೆ ಆಸ್ಪದವಾದಂಥ ವಿಷಯಗಳಿರ್ಬೋದು, ಆಚರಣೆ ನಂಬಿಕೆ ಇತ್ಯಾದಿಗಳಲ್ಲೆಲ್ಲ. ಆದ ಕಾರಣ ಅಲ್ಲಿ ಬಹಳ ಮುಖ್ಯವಾದ ಏನು ಅಂದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಅದನ್ನು ಅಪ್ರೋಚ್ ಮಾಡುತ್ತಿದ್ರೆ ಅದರ ಸಮೀಪ ಹೋಗ್ತಿದ್ರೆ ಬಹಳ ಸೂಕ್ತವಾದಂತಹ ಒಂದು ಪ್ರದೇಶ ಅಂತ ಹೇಳ್ತಾನೆ. ನಮ್ಗೆ ಗೊತ್ತಿದೆ ಬುಡಕಟ್ಟು ಜನಾಂಗಗಳು ಒಂದು ಕಾಲದಲ್ಲಿ ಮೈಲರು ಬಾಕುಡರು ಮೊಗೇರರು ಈ ತುಳು ಬುಡಕಟ್ಟು ಸಮುದಾಯ ಇಲ್ಲಿಯ ಮೂಲನವ್ಯಾಸಿಗಳು. ಅದರ ನಂತರ ಬಾಕಿ ಇದ್ದವರೆಲ್ಲರೂ ಕೂಡ ಇಲ್ಲಿಗೆ ಬಂದವರು, ಅದು ತೆಂಕ್ಲಾಗಿನಿಂದ ಇರ್ಬೋದು ಅಥವಾ ಈಚೆಯ ಭಾಗ ಗಟ್ಟೆ ಇಳಿದು ಬಂದವರು ಇರ್ಬೋದು ಇತ್ಯಾದಿಗಳೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಇಲ್ಲಿ ಕೆಲವು ಸೂಕ್ಷ್ಮಗಳನ್ನು ನಾವು ನೋಡಬೇಕು. ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಆರಾಧನೆಗೆ ಮತ್ತು ಇಲ್ಲಿಯ ಸಮುದಾಯಗಳಿಗೆ ಒಂದು ರೀತಿಯ ಒಂದು ನಿಕಟವಾದಂಥ ಒಂದು ಸಂಬಂಧ ಇದೆ. ಮತ್ತು ಒಂದು ಕೃಷಿ ಸಂಸ್ಕೃತಿಯನ್ನು ಇಲ್ಲಿ ಬೆಳೆಸಿದ ಬಗೆಯ ಒಂದು ಮೂಲ ಇದೆ, ಒಂದು ಚರಿತ್ರೆ ಇದೆ. ಸಂಸ್ಕೃತಿಯ ಇಲ್ಲಿಯ ಸಾಂಸ್ಕೃತಿಕವಾದಂತಹ ಅಧ್ಯಯನಗಳಿಂದ ಕಾಸರಗೋಡು ಅಂತ ಹೇಳಿದರೆ ನಾವು ಈಗಿನ ಕಾಸರಗೋಡು ಇಲ್ಲಿ ತ್ರಿಕರಿಪುರ ಅಥವಾ ಇಲ್ಲಿಯ ತಲಪಾಡಿ ಬಾರ್ಡರ್ ಇಟ್ಟುಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಸಾಂಸ್ಕೃತಿಕ ಅಧ್ಯಯನದಲ್ಲಿ ಒಂದು ಮೊದಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ನಾವು ನೋಡುವುದಿದ್ರೆ ಕೆಲವು ಸೂಕ್ಷ್ಮಗಳಿವೆ. ಒಂದು ಹಲವು ಭಾಷೆ ಸಾಹಿತ್ಯ ಇತ್ಯಾದಿಗಳ ವಿಷಯಗಳೆಲ್ಲ ದೊಡ್ಡದು. ಸಾಮಾನ್ಯವಾಗಿ ಜಗತ್ತಿನಲ್ಲಿ 50 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇಷ್ಟೊಂದು ಭಾಷೆಗಳು ಮತ್ತೊಂದು ಇಂತಹ ಸಂಸ್ಕೃತಿ ವೈವಿಧ್ಯಗಳಿರುವ ಪ್ರದೇಶ ಇಲ್ಲ ಅಂತ ಈಗಾಗಲೇ ವಿದ್ವಾಂಸರು ಗುರುತಿಸಿಕೊಂಡಿದ್ದಾರೆ. ಅಂದರೆ ಜಾಗತಿಕ ಮಟ್ಟದಲ್ಲಿ 50 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇಷ್ಟೊಂದು ಅನನ್ಯತೆಗಳಿರುವ ಒಂದು ಪ್ರದೇಶ ಇಲ್ಲ ಅಂತ ನೋಡಿ. ಇಲ್ಲಿ ಒಂದು ನಾಗಾರಾಧನೆಯ ಒಂದು ವೈಶಿಷ್ಟ್ಯವನ್ನು ನಮ್ಗೆ ಗುರುತಿಸಬಹುದು. ಮತ್ತೊಂದು ಬನಗಳು ಮುಖ್ಯವಾಗಿ ನಾನು ಯಾಕೆ ಅದು ಹೇಳ್ತೇನೆ ಅಂದರೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಈ ಗುಳಿಗಬನ ಮತ್ತು ನಾಗಬನ ಅಂತ ಇದೆ. ಸಾಮಾನ್ಯವಾಗಿ ಇದು ಎಲ್ಲ ಸಮುದಾಯಗಳಿಗೂ ಕೂಡ ಕೇಂದ್ರೀಕೃತ ಆಗಿದೆ. ಗುಳಿಗಬನಗಳು ಹೆಚ್ಚಾಗಿ ಗುಡ್ಡೆಯ ತಪ್ಪಲಲ್ಲಿದೆ. ಇಲ್ಲಿಯ ಭೌಗೋಳಿಕವಾದಂತಹ ಸ್ಟ್ರಕ್ಚರನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿಯ ಆರ್ಭಟದ ಮಳೆಯನ್ನು ಗುಡುಗು ಸಿಡಿಲನ್ನು ಕೂಡ ಇಲ್ಲಿಯ ಸಂಸ್ಕೃತಿಗೆ ಹೇಗೆ ಮಿಳಿತ ಆಗಿದೆ ಅಂತ ನಾವು ನೆನಪಿಟ್ಟುಕೊಳ್ಬೇಕು. ನೋಡಿ, ಯಕ್ಷಗಾನ ಅಥವಾ ಭೂತಾರಾಧನೆ ಅಥವಾ ತೆಯ್ಯಂ ಇತ್ಯಾದಿಗಳೆಲ್ಲ ಚಂಡೆಪೆಟ್ಟು ಎಂಬುದು ಬಹಳ ಮುಖ್ಯ. ಆದರೆ ನಾವು ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತಕ್ಕೆ ಇತ್ಯಾದಿಗಳಿಗೆ ಇತರ ಕಲೆಗಳಿಗೆ ಹೋದರೆ ಬಹಳ ಕಡಿಮೆ. ಈ ಸಿಡಿಲು ಗುಡುಗು ಆರ್ಭಟ ಜಡಿಮಳೆ ಇತ್ಯಾದಿಗಳೆಲ್ಲವೂ ಕೂಡ ಇಲ್ಲಿಯ ಸಂಸ್ಕೃತಿಯ ಭಾಗವೇ ಆಗಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ. ಆದ ಕಾರಣ ನಮಗೆ ಚಂಡೆಬೆಟ್ಟು ಇದ್ರೇನೆ ಸುಖ. ಯಾಕೆ ಅಂತ ಹೇಳಿದ್ರೆ ಒಂದು ಕಾಲ ಮಳೆಗಾಲದ ಪ್ರಾರಂಭದಲ್ಲಿ ಮತ್ತು ಮಳೆಗಾಲದ ಮುಗಿಯೋವರೆಗೆ ಅಂತಹ ಒಂದು ಆರ್ಭಟದ ಒಂದು ಸಂದರ್ಭವನ್ನು ನಾವು ಅರಗಿಸಿಕೊಂಡವರು ಅಂತ ಹೇಳುವ ಕಾಲಕ್ಕೆ ಅದು ನಮ್ಮ ಸಂಸ್ಕೃತಿಯ ಭಾಗವಾಗಿ, ಸಂಸ್ಕೃತಿ ಅಂದರೆ ಆಚಾರ ವಿಚಾರ ಕಲೆ ಎಲ್ಲವೂ ಬಂತು, ಇದರಲ್ಲಿ ಮೈಗೂಡಿಸಿಕೊಂಡಿದೆ ಅಂತ ಹೇಳುವಂಥದ್ದು ಒಂದು. ನೋಡಿ, ನಾನು ಗುಳಿಗಬನ ಮತ್ತು ನಾಗಬನದ ಒಂದು ಸ್ಟ್ರಕ್ಚರನ್ನು ನೋಡಿ ನಡೆಯು. ಸಾಮಾನ್ಯವಾಗಿ ಗುಳಿಗಬನಗಳು ಬಯಲು ಪ್ರದೇಶ ಕೆಳಗೆ ಇರುತ್ತದೆ, ಬಯಲಾದ ಪ್ರದೇಶ. ಮುಖ್ಯವಾಗಿ ಆಹಾರ ಬೆಳೆಗೆ ಸಂಬಂಧಪಟ್ಟು ಮಾತ್ರ ನಾನು ಮಾತಾಡ್ತೇನೆ. ವಾಣಿಜ್ಯ ಇತ್ತೀಚೆಗೆ ಬದಲಾದಂತಹ ವಾಣಿಜ್ಯ ಕೃಷಿ ರಬ್ಬರ್ ಬೆಳೆಯೋ ಅಥವಾ ಅಡಿಕೆಯೋ ತೆಂಗೋ ಇತ್ಯಾದಿಗಳಿಗಲ್ಲ, ಆಹಾರ ಬೆಳೆಗಳೇ ಹೆಚ್ಚು ಇದ್ದದ್ದು. ಈ ಧಾನ್ಯ ಬೆಳೆಗಳಲ್ಲಿ ನಮಗೆ ನಾಗರ ಹಾವು ಅಂತ ಹೇಳುವಂಥದ್ದು ಬಹಳ ಮಹತ್ವದ್ದು. ಯಾಕೆಂತಂದರೆ ಒಂದು ಕಾಲದಲ್ಲಿ ಅದಕ್ಕೆ ಬೇಕಾದ ಈಗಿನ ಆಧುನಿಕ ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳು ಅಥವಾ ಈಗಿನ ವೈಜ್ಞಾನಿಕವಾದಂತಹ ಯಾವುದೇ ವಿಷಯಗಳು ಇರದ ಕಾಲದಲ್ಲಿ ಪ್ರಕೃತಿಯ ಸಮತೋಲನದಿಂದಲೇ ಆಹಾರ ಬೆಳೆಗಳನ್ನು ಸಂರಕ್ಷಿಸುವ ಬಗ್ಗೆ ರೈತ ಕಲಿತಿದ್ದ. ಕಾಸರಗೋಡು ಅದಕ್ಕೆ ಒಂದು ಉತ್ತಮ ಉದಾಹರಣೆ ಆಗ್ತದೆ. ನಾಗಬನದ ಪರಿಕಲ್ಪನೆ ನೀವು ಬಯಲಿನಲ್ಲಿಯೇ ಕಾಣ್ತೇವೆ, ಹೆಚ್ಚಿನ ನಾಗಬನಗಳಿಗೆ ನೀವು ಹೋದರೆ. ಗುಳಿಗಬನ ಗುಡ್ಡೆಯ ತಪ್ಪಲಿನಲ್ಲಿ ಕಾಣ್ತದೆ. ಎರಡು ಬನಗಳೇ ಆದರೆ ಕಾನ್ಸೆಪ್ಟ್ ಎರಡು ಕೂಡ ಬೇರೆ ಬೇರೆ ರೀತಿಯಲ್ಲಿ. ನಾಗ ಇದ್ರೇನೆ ಬಯಲಿನಲ್ಲಿ ಕಳೆ ಇಲ್ಲದೆ ಅಥವಾ ಇತರ ಕ್ರಿಮಿಕೀಟಗಳು ಇಲ್ಲದೆ ಬೆಳೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಆರಾಧನೆಯ ಸ್ವರೂಪವನ್ನು ಕೊಟ್ಟರು, ಒಂದು ಭಯ ಮತ್ತು ಭಕ್ತಿಯನ್ನು ಕೊಟ್ಟರು. ನಮ್ಗೆ ಗೊತ್ತಿದೆ ಭಯ ಮತ್ತು ಭಕ್ತಿಯನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಜೀವನಕ್ಕೆ ಅನಿವಾರ್ಯ ಆದ ಸಂದರ್ಭದಲ್ಲಿ ಅದು ತಲೆಮಾರಿನಿಂದ ತಲೆಮಾರಿಗೆ ದಾಟಿ ಹೋಗಬೇಕು ಎಂಬ ಕಾಳಜಿಯಿಂದ ಅದನ್ನು ಸ್ಥಾಪಿಸ್ತಾರೆ. ನೋಡಿ, ನನ್ನ ಅಮ್ಮ ಹೇಳ್ತಿದ್ರು ನಾಗಬನ ಮತ್ತು ಗುಳಿಗಬನದ ಒಳಗೆ ಹೋಗಿ ದೀಪ ಇಡುವಂತಹ ಕ್ರಮವೂ ಕೂಡ ಇತ್ತೀಚೆಗಿನವರೆಗೆ ಇರಲಿಲ್ಲ. ಒಳಗೆ ಹೋಗಿ ದೀಪ ಇಡು, ಆರಾಧನೆ ಎಂಬುದು ಹೊರಗೆ ಮಾತ್ರ. ಯಾಕಂದರೆ ಒಳಗೆ ಹೋದರೆ ಅಲ್ಲಿ ನಾಗ ಅಲ್ಲಿ ಹಾವು ಬೇಕೇ ಬೇಕು, ಅಲ್ಲಿ ಅಲ್ಲಿ ಹುತ್ತಾಗಬೇಕು, ಹಾವು ಆಗಬೇಕು, ಅಲ್ಲಿಂದ ತರಗೆಲೆ ಹೆಕ್ಕಬಾರ್ದು, ಅಲ್ಲಿಂದ ಮರ ಕಡಿಬಾರ್ದು, ಬೇರು ಕಡಿಬಾರ್ದು ಇತ್ಯಾದಿಗಳೆಲ್ಲವೂ ಕೂಡ ಕಡಿದರೆ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಮತ್ತೆ ನಾಗವಾಸ ಸ್ಥಾನ ಇರುವುದಿಲ್ಲ. ನಾಗವಾಸ ಸ್ಥಾನ ಇಲ್ಲದಿದ್ದರೆ ಅಲ್ಲಿ ಆಹಾರ ಬೆಳೆಗಳಿಗೆ ಮೂಲವಾದಂಥ ನಾಗ ಬಂದು ರಾತ್ರಿ ಅದರ ಆಹಾರವನ್ನು ಸ್ವೀಕರಿಸುವುದಿಲ್ಲ, ಬೆಳೆ ನಾಶ ಆಗ್ತದೆ ಅಂತ ಹೇಳುವ. ಗುಳಿಗಬನ ಯಾಕೆ ಅಂತ ಹೇಳಿದರೆ ನೋಡಿ, ಗುಳಿಗ ಹೊಡೆಯುವುದು ಅಂತ ಉಂಟು. ಗುಳಿಗ ಅಂದರೆ ಶಿವಸಂಭೂತ ಇತ್ಯಾದಿಗಳ ಪರಿಕಲ್ಪನೆಯಲ್ಲಿ ನಾವು ನೋಡಿದರೆ ಅಲ್ಲಿ ಆ ಬಯಲಿಗೆ ಇಳಿಯಲಿಕ್ಕೆ ಒಂದೋ ಎರಡೋ ದಾರಿಗಳಿರ್ತದೆ ಮುಖ್ಯವಾಗಿ. ಈಗಿನ ಹಾಗೆ ರಸ್ತೆಗಳು ಇತ್ಯಾದಿಗಳಿಲ್ಲ. ಆ ಇಳಿಯುವ ದಾರಿ ಮಧ್ಯೆ ಗುಳಿಗಬನ ಇರ್ತದೆ. ಕಳ್ಳಕಾಕರ ಭಯವನ್ನು ನೀಗಿಸಲು ಇದಕ್ಕಿಂತ ಒಂದು ಉತ್ತಮವಾದಂತಹ ಒಂದು ಸಂಕಲ್ಪ ಹೇಳಲಿಕ್ಕೆ ಸಾಧ್ಯ. ಗುಳಿಗ ಬಡಿಯುತ್ತಾನೆ ಅಲ್ಲಿ ಹೋದರೆ, ಜಾನುವಾರುಗಳನ್ನು ಅವ ಸಂರಕ್ಷಿಸ್ತಾನೆ. ನೋಡಿ, ಕಾಳುವೆಯಲ್ಲಿ ಹೇಳಿದ ಮಾತಿಗೆ ಮತ್ತೆ ನಾನು ಬರ್ತೇನೆ. ನೀವು ಈ ಕಾಲದಲ್ಲಿ ನಿಂತು ವೈಜ್ಞಾನಿಕ ದೃಷ್ಟಿಕೋನಗಳಿಂದ ಇದನ್ನು ಅಳತೆ ಮಾಡಿ ನೋಡಬೇಕು. ಭಯಭಕ್ತಿಯನ್ನು ಒಂದು ಭಾಗಕ್ಕೆ ಇಟ್ಟುಕೊಂಡು ನೀವು ನೋಡಿದರೆ ಒಂದು ಊರಿನ ಸಮೃದ್ಧಿ ಮತ್ತು ಸಂತೋಷ ಇದನ್ನು ನೆಲೆಗೊಳಿಸಲಿಕ್ಕೆ ಈ ಆರಾಧನೆಗಳು ಹೇಗೆ ಕಾರಣ ಆಯಿತು ಅಂತ, ಅದನ್ನು ಹೇಗೆ ಅವರು ಹಿರಿಯರು ಬಹಳ ಚಾಕಚಕ್ಯತೆಯಿಂದ ಉಪಯೋಗಿಸಿಕೊಂಡರು. ನಿಜಕ್ಕೂ ಡಂಬತನ ಡಾಂಬಿಕತೆ ನಾವು ಇವತ್ತು ತಂದಿದ್ದೇವೆ. ನಾಗಬನ ಇಲ್ಲ, ಅಲ್ಲಿ ಗ್ರಾನೈಟ್ ಕಟ್ಟೆ ಕಟ್ಟಿದ್ದೇವೆ, ಅಥವಾ ಗುಳಿಗಬನ ಇಲ್ಲ, ತೊಟ್ಟ ಕಾಂಪೌಂಡ್ ಮಾಡಿ ಅಲ್ಲಿ ಆರ್ಭಟದ ಬ್ರಹ್ಮ ಕಲಶೋತ್ಸವವನ್ನು ಮಾಡ್ತೇವೆ. ಮಾಡಬಾರದು ಅಂತ ಹೇಳುವ ದೃಷ್ಟಿಯಲ್ಲ, ಬಟ್ ಹಿಂದಿನವರ ಉದ್ದೇಶ ಅದು ಆಗಿರಲಿಲ್ಲ ಅಂತ ಹೇಳಿದ್ರು. ಆಡಂಬರದ ಭಕ್ತಿಗಿಂತಲೂ ನೈಸರ್ಗಿಕವಾಗಿ ಅಥವಾ ಪ್ರಕೃತಿಗೆ ಹೊಂದಿಕೊಂಡು ಬದುಕುವಂತಹ ಒಂದು ಕಲೆ ಮತ್ತು ಜಾಣ್ಮೆ ಇದೆಯಲ್ಲ, ಇದು ಇಲ್ಲಿಯ ಈ ದಕ್ಷಿಣ ಕನ್ನಡದ, ನಾನು ಕಾಸರಗೋಡು ಅಂತ ಹೇಳುವುದಕ್ಕಿಂತಲೂ ಈ ಭಾಗದ, ಈ ಕರಾವಳಿ ಪ್ರದೇಶದ ಒಂದು ಭಾಗವಾಗಿತ್ತು ಅಂತ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಇಂತಹ ತುಂಬ ವಿಶೇಷತೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸಮುದಾಯಗಳ ಅಧ್ಯಯನ ಮಾಡುವಾಗಲೂ ಆರಾಧನೆಗೆ ನೋಡಿ, ಓಟುಪಾಳೆ ಅಂತ ಹೇಳುವಂಥ ಒಂದು ಆಹಾರವೂ ಕೂಡ ಸಂಸ್ಕೃತಿಯ ಭಾಗ. ಓಟುಪಾಳೆ ಅಂತ ಹೇಳೋದು ಹೆಚ್ಚು ಯಾವುದೇ ರೀತಿಯ ಆರೋಗ್ಯಕ್ಕೆ ಕೆಡುಕಿಲ್ಲದ ಎಣ್ಣೆಯ ಅಂಶ ಇಲ್ಲದ ಒಂದು ಪದಾರ್ಥ. ನೀವು ಚಂದ್ರಗಿರಿ ಒಳಗೆ ದಾಟಿ ಹೋದರೆ ಈ ಓಟುಪಾಳೆ ಇಲ್ಲ, ಯಾವುದೇ ಹೋಟೆಲ್ಗಳಲ್ಲಿ ಈ ಓಟುಪಾಳೆ ಸಿಗುವುದಿಲ್ಲ. ಯಾವುದೋ ಈಗ ಗೂಡಂಗಡಿಗಳಲ್ಲಿ ಯಾರೋ ಇತ್ತೀಚೆಗೆ ವಿದ್ಯಾನಗರದ ಭಾಗದಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ನೀವು ಉಡುಪಿಯಿಂದ ಆಚೆ ಹೋದರೂ ಕೂಡ ಇಲ್ಲ. ಇದು ಕೂಡ ಬಹಳ ಸೂಕ್ಷ್ಮವಾದ ವಿಷಯ. ಓಟುಪಾಳೆಗೆ ಅದಕ್ಕೆ ಬೇಕಾದ ಹೆಂಚನ್ನು ಅವರು ಮನೆಯವರೇ ಮಾಡ್ತಾ ಇರೋದು, ನನ್ನ ಅಮ್ಮ ಎಲ್ಲ ಅದನ್ನು ಮಾಡ್ತಾ ಇದ್ರು, ಒಂದು ಕಲ್ಲು ಇಟ್ಟುಕೊಂಡು ಅಂದರೆ. ಇಂತಹ ಜಾಣ್ಮೆ ಮತ್ತು ಆಹಾರವನ್ನು ಕೂಡ ಇಲ್ಲಿಯ ಹವಾಗುಣಕ್ಕೆ ಹೊಂದಿಕೊಂಡು, ನಮಗೆ ಬೆಳ್ತಿಗೆ ಹಾಕಿ ಆಗುವುದಿಲ್ಲ, ನಮಗೆ ಕುಚ್ಚಲಕ್ಕಿ ಆಗಬೇಕು. ನೋಡಿ, ಮೈಸೂರಿಗೆ ಹೋದರೆ ನಮಗೆ ತುಂಬ ಕಷ್ಟ ಆಗ್ತದೆ, ಮೈಸೂರಿನವರು ಇಲ್ಲಿಗೆ ಬಂದರೂ ಕೂಡ ಕಷ್ಟ ಆಗ್ತದೆ. ಹವಾಮಾನಕ್ಕೆ ಹೊಂದಿಕೊಂಡು ಇರುವಂತಹ ಆಹಾರ ಪದ್ಧತಿ, ಬೆಳೆ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಒಂದು ಜೀವನ ಪದ್ಧತಿಯನ್ನು, ಒಂದು ಸುಸಂಸ್ಕೃತ ಸಮಾಜವನ್ನು ಇವರು ಕಟ್ಟಿಕೊಂಡಿದ್ದರು. ಇದನ್ನು ನಮ್ಮ ವಿದ್ವಾಂಸರು ಗುರುತಿಸುವ ಮೊದಲೇ ನೀವು ಎಡ್ಗರ್ ಥರ್ಸ್ಟನ್ನ ಕಾಸ್ಟ್ ಆ್ಯಂಡ್ ಟ್ರೈಸ್ ಆಫ್ ಸದರ್ನ್ ಇಂಡಿಯಾ ಅಂತ ಉಂಟು, ದಕ್ಷಿಣ ಭಾರತದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾನೆ. ಹಲವು ಕೆಲವು ತಪ್ಪುಗಳೆಲ್ಲ ಇವೆ, 1901 ಅದು ಅವ ಮಾಡಿದ್ದು. ಆ ಕಾಲಘಟ್ಟದಲ್ಲಿ ಅವನ ದೃಷ್ಟಿಕೋನದಲ್ಲಿ ಮಾಡಿದ ಎಲ್ಲವು ತಪ್ಪುಗಳನ್ನು ಬಿಟ್ಟರೆ, ಆ ಪುಸ್ತಕಗಳನ್ನು ನೋಡಿದರೆ ಅವರು ಹೇಗೆ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದ್ರು ಅಂತ. ಮತ್ತು ವಿಲಿಯಂ ಲೋಗನ್ನ ಪುಸ್ತಕ ಮಲಬಾರ್ ಮ್ಯಾನ್ಯುವಲ್ ಅಂತ, ಇಂತಹ ಪುಸ್ತಕಗಳಲ್ಲಿ ಇಂತಹ ಇದೆ. ಇವತ್ತು ನಾವು ಏನೇ ಅಧ್ಯಯನ ಮಾಡ್ತಿದ್ರು ಕಾಸರಗೋಡಿನ ಬಗ್ಗೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ, ಈ ಪುಸ್ತಕಗಳನ್ನು ನಾವು ರೆಫರ್ ಮಾಡದೆ ಮುಂದೆ ಹೋದರೆ ತಪ್ಪಾಗ್ತದೆ. ಯಾಕೆಂದರೆ ಅಂತಹ ಸೂಕ್ಷ್ಮ ವಿಷಯಗಳು ಇದೆ ಅಂತ ಹೇಳ್ತಾ ಇದನ್ನು ಒಂದು ನಾನು ನಿಮಗೆ ನಮ್ಮ ಹಿರಿಯರಿಗೆಲ್ಲ ಗೊತ್ತು ಈ ವಿಷಯಗಳು, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು, ಅಧ್ಯಯನಕ್ಕೆ ವಿಷಯ ಇಲ್ಲ, ಪಿ ಎಚ್ ಡಿಗೆ ವಿಷಯ ಇಲ್ಲ ಸರ್, ಏನಾದರೂ ಒಂದು ಟಾಪಿಕ್ ಕೊಡಿ ಅಂತ ಹೇಳುವಾಗ ಹೆಚ್ಚಿನವರು ಡೆಸ್ಕ್ ವರ್ಕ್ ಓರಿಯೆಂಟೆಡನ್ನೇ ತಗೊಳ್ಳುವಂಥದ್ದು ಇವೆ. ಹೆಚ್ಚೇಗಾದರೂ ಪಿ ಎಚ್ ಡಿ ಆಗಬೇಕು. ನಿಜಕ್ಕೂ ಈ ಇಂತಹ ಸೂಕ್ಷ್ಮಗಳಿದೆಯಲ್ಲ ಇದು. ನೋಡಿ, ಯಾಕೆ ಇಲ್ಲಿ ಸತಿಸಹಗಮನ ಪದ್ಧತಿ ಇಲ್ಲ? ಎಷ್ಟು ಒಳ್ಳೆಯ ಅಧ್ಯಯನದ ವಿಷಯ. ಸಮಗ್ರವಾಗಿ ಸತಿಸಹಗಮನ ಪದ್ಧತಿ ಯಾಕೆ ಕರಾವಳಿಯಲ್ಲಿ ಬಹಳ ಸೂಕ್ಷ್ಮವಾಗಿದೆ, ಅದಕ್ಕೆ ಸಂಬಂಧಪಟ್ಟ ಶಾಸನಗಳು ಇತ್ಯಾದಿಗಳು ನಮಗೆ ಯಾಕೆ ಸಿಗುವುದಿಲ್ಲ, ಮಾತೃಮೂಲ್ಯ ಸಂಸ್ಕೃತಿಯ ತಳಂಗರ ಶಾಸನ ಇರ್ಬೋದು ಇತ್ಯಾದಿಗಳಲ್ಲಿ ಈ ಮಾತೃಮೂಲ್ಯ ಕಾನ್ಸೆಪ್ಟ್ ಹೇಗೆ ಬಂತು, ಮರುಮಕತ್ತಾಯಿಗೂ ಮಾತೃಮೂಲ್ಯ ಇದಕ್ಕೂ ಸಂಬಂಧ ಇದೆಯಾ, ನಾಯರ್ ಮಣಿಯಾಣಿ ವಾಣಿಯ ಶಾಲಿಯ ತೀಯ ಮುಕ್ಕುವ ಈ ಜನಾಂಗಗಳು ಯಾಕೆ ತುಳು ಮತ್ತು ಕನ್ನಡವನ್ನು ಹೆಚ್ಚು ಹಚ್ಚಿಕೊಂಡ್ರು, ನಿಜಕ್ಕೂ ಮಾತೃಭಾಷೆ ಮತ್ತು ಅವರ ಸಂಸ್ಕೃತಿಗಳೆಲ್ಲವೂ ಕೂಡ ಮಲಯಾಳ, ಯಾಕೆ ಈ ಕಾಸರಗೋಡಿನಲ್ಲಿ ಇವರು ನೋಡಿ ಕೆಡ್ಡಸ ಇದೆ, ಮಣಿಯಾಣಿಗಳಿಗಿದೆ ನಾಯರುಗಳಿಗಿದೆ ಇವರಿಗಿದೆ, ವಿಶೇಷ ಅಂದರೆ ಮುಡಿಪು ಕೊಂಡೋಗುವಂಥ ಇದು ಇದೆ ಎಲ್ಲಿಗೆ ತಿರುಪತಿಗೆ, ಕೆಲ ಸಮುದಾಯಗಳು ಧರ್ಮಸ್ಥಳಕ್ಕೆ ಕೆಲವು ಸಮುದಾಯಗಳು ಹೇಗೆ ಇದು ಹೇಗೆ ಬಂತು ಅಂತ ಹೇಳುವುದಕ್ಕೆ ತುಂಬ ಉತ್ತಮವಾದ ಅದಕ್ಕೆ ಬೇಕಾದಂಥ ನಿದರ್ಶನಗಳನ್ನು ನಮಗೆ ಕೊಡಲಿಕ್ಕೆ ಸಾಧ್ಯತೆ. ಅಂದರೆ ಪ್ರಶ್ನೆ ಹಾಕ್ತಾ ಹೋದರೆ ಇಲ್ಲಿ ಆಚಾರ ವಿಚಾರ ಅಥವಾ ಭಾಷೆಯಲ್ಲಿ ಕೂಡ, ಈಗ ನಾನು ನನ್ನ ಪಿ ಎಚ್ ಡಿ ಸ್ಟೂಡೆಂಟ್ ಕಾರ್ತಿಕ್ ಅವ ಪಾಟಾಳಿ ಅಥವಾ ನನ್ನ ಮಣಿಯಾಣಿ ಮಲಯಾಳ ಅವರ ಪಾಟಾಳಿ ಮಲಯಾಳ ಗಾಣಿಗ ಮಲಯಾಳವನ್ನು ಕರೆಕ್ಟಾಗಿ ನಿಮಗೆ ಬೇರ್ಪಡಿಸಿ ಗುರುತಿಸಲಿಕ್ಕೆ ಸಾಧ್ಯ. ನಾವು ಮಲಯಾಳದಲ್ಲಿ ಮಾತನಾಡಬೇಕು, ಮಾತನಾಡುವಾಗ ನಾನು ಹೇಳುವ ಎಷ್ಟೋ ಪದಪುಂಜಗಳು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಅವನಿಗೆ ಅವ ಹೇಳುವಂಥ ಎಷ್ಟೋ ಬಂದು ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಕಾಸರಗೋಡಿನಲ್ಲಿ ಎಷ್ಟು ಭಾಷೆ, ಹೀಗೆ ಇಂಥ ಸೂಕ್ಷ್ಮಗಳಿವೆ. ಭಾಷಿಕವಾದಿ ಅಧ್ಯಯನ ನಡೀಲಿಕ್ಕೆ ಅಥವಾ ಇಂತ್ಯ ನಾನು ಹೇಳಿದ ಆಹಾರ ಪದ್ಧತಿ ಉಡುಗೆ ತೊಡುಗೆ ಟೈ ಉಗುಲು ಮತ್ತು ಶೂ ಸಾಕ್ಸು ಕೋಸ್ಟಲ್ ಏರಿಯಕ್ಕೆ ಶಾಲಾ ಮಕ್ಕಳಿಗೆ ಯಾಕೆ ಅನಿವಾರ್ಯ ಇದೆಯಾ, ಹಿಂದಿನವರು ಏನು ಉಡ್ತಾ ಇದ್ರು, ಇಲ್ಲಿಯ ಸೆಕೆ ಏನು ಅಂದರೆ ನಿಜಕ್ಕೂ ನನಗೆ ಕೆಲವೊಮ್ಮೆ ಅವಲೋಕಿಸುವಾಗ ಆಗುವುದು, ಈ ಆಧುನಿಕತೆ ಬಂದ ಮೇಲೆ ನಾವು ಇಲ್ಲಿಯ ಮಣ್ಣಿನ ಒಂದು ಹವಾಗುಣ ಮತ್ತೊಂದು ಸಂಸ್ಕೃತಿ ಅಂದರೆ ನಮಗೆ ಒಳಿತಾಗುವಂಥದ್ದು, ಒಳಿತಾಗದನ್ನು ಬಿಟ್ಟು ಬಿಡಿ ಆಧುನಿಕತೆಯನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ, ಇಂಥದನ್ನು ಹಿರಿಯರಿಗಿಂತ ಕಂಪೇರ್ ಮಾಡಿದರೆ ತುಲನೆ ಮಾಡಿದರೆ ನಾವು ಎಷ್ಟು ಒಂದು ರೀತಿಯಲ್ಲಿ ಭಿನ್ನರಾಗಿದ್ದೇವೆ, ವೈಜ್ಞಾನಿಕ ಮನೋಭಾವ ನಮ್ಮೊಳಗೆ ಇದೆ ಅಂತ ಹೇಳ್ತಾ ನಮ್ಮ ಆಚಾರ ವಿಚಾರ ಮತ್ತು ಬದುಕಿನಲ್ಲಿ ಎಷ್ಟು ವೈಜ್ಞಾನಿಕ ಅಲ್ಲದ ವಿಚಾರಗಳನ್ನು ಅಳವಡಿಸಿಕೊಂಡು ಬರೀ ಒಂದು ಶೋಕಿ ಬದುಕು ಇತ್ಯಾದಿಗಳಿಗೂ ಮಾಡಿದ್ದೇವೆ ಅಂತ ಹೇಳಿ. ಕನ್ನಡ ಸಂಸ್ಕೃತಿ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಹೇಳುವಂಥದ್ದು ಇಲ್ಲಿಯ ಬೀರು, ತಾಯಿ ಬೀರು. ನೋಡಿ ಕನ್ನಡ ಮಾಧ್ಯಮ ಶಾಲೆಗಳು 188 ಕನ್ನಡ ಶಾಲೆಗಳು ಇಲ್ಲದ ಒಂದು ಒಂದು ಒಂದು ಕಾಸರಗೋಡನ್ನು ಊಹಿಸಿ ನೋಡೋಣ, ಒಂದು 5 ವರ್ಷ ಕನ್ನಡ ಶಾಲೆಗಳು ಇಲ್ಲದನ್ನು ಒಂದು ಊಹಿಸಿ ನೋಡೋಣ. ಇಲ್ಲಿ ನೀವು 1ನೇ ಕ್ಲಾಸಿನ ಇಡೀ ಒಂದು ಪಟ್ಟಿ ತೆಗೆದಿದ್ದೆ ನಾನು, ಇಡೀ ನೀವು 1ನೇ ಕ್ಲಾಸಿನ 10 ವರ್ಷದ ಅಡ್ಮಿಷನ್ ಲಿಸ್ಟ್ ತೆಗೆದ್ರೆ ಅದರಲ್ಲಿ ಯಾವ ಮಾತೃಭಾಷೆಯವರು ಇದ್ದಾರೆ ಅಂತ ಹೇಳಿದ್ರೆ ನೀವು ಅಚ್ಚರಿ ಪಡ್ಬೋದು. ಮಲಯಾಳ ಮಾತೃಭಾಷೆಯ ಮಕ್ಕಳು 1ನೇ ಕ್ಲಾಸಿನಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ನೋಡಿ ಇಂತಹ ಒಂದು ಒಂದು ಬದಲಾವಣೆಗಳು ಒಂದು ವ್ಯತ್ಯಾಸಗಳು ಇದೆ, ಇದು ಅನೂಚಾನವಾಗಿ ಇಲ್ಲಿ ಇದೆ ಅಂತ, ಈಗಲೂ ಹರಿಯುತ್ತಾ ಇದೆ ಅಂತ ಹೇಳುವಂಥದ್ದು ಮುಖ್ಯವಾದ ಮಾತು. ನಾನು ಬಹಳ ಸ್ಪೀಡಾಗಿ ಹೇಳಿದ್ದೇನೆ, ಮುಡಿತಾಯ ಸರ್ ಹೇಳಿದ್ರು ಅತ್ಯಂತ ಕಡಿಮೆ ಮಾತನಾಡುವವನೇ ಜಾಣ ಈ ಹೊತ್ತಿನಲ್ಲಿ ಅಂತ ಹಾಗೆ ಹೇಳ್ತಾ ಇಂತಹ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ವಿರಮಿಸ್ತೇನೆ. ಧನ್ಯವಾದಗಳು.
1: ಕಾಸರಗೋಡಿನ ನೆಲಮೂಲದ ಸಂಸ್ಕೃತಿಯ ನುಡಿ ಚಿತ್ರಣವನ್ನು ಚಿತ್ರಿಸಿದಂತಹ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಇವರಿಗೆ ವಂದನೆಗಳು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಚಾಣಕ್ಯ, ರಾಮದಾಸ ಸಾಮಗ, ಚಂದ್ರಗುಪ್ತ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಅಮಾತ್ಯ ವಾಸುದೇವ ಸಾಮಗ, ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ನಂದ ನವನೀತ ಶೆಟ್ಟಿ ಕದ್ರಿ, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ ಮೊದಲನೇ ಕಂತು.
1: ಭವ್ಯ ಪಾರಂಪರಿಕ ಇತಿಹಾಸವುಳ್ಳ ತನ್ನ ಸಾಂಸ್ಕೃತಿಕ ಮೌಲ್ಯಗಳಿಂದ ವಿಶ್ವಕ್ಕೇ ಮಾದರಿ ಎನಿಸಿಕೊಂಡಿದ್ದ ನಮ್ಮೀ ಪಾವನ ಭರತಖಂಡದ ಚರಿತ್ರೆಯ ಪುಟಗಳನ್ನು ತಿರುವಿ ನೋಡಿದಾಗ ಆಗಿಹೋದ ಅರಸು ಮನೆತನಗಳು ಅವೆಷ್ಟೋ. ಕಾಲ ಗರ್ಭದಲ್ಲಿ ಹೂತು ಹೋಗಿರಬಹುದಾದ ಅವುಗಳಲ್ಲಿ ಚಾಣಕ್ಯನಂತಹ ಮಹಾಮೇಧಾವಿಯ ಕಾರಣದಿಂದ ಚಿರಸ್ಮರಣೀಯವಾಗಿ ಉಳಿದಿರುವುದು ಮೌರ್ಯ ವಂಶ. ಪಾಟಲಿಪುತ್ರದ ಅರಸನಾದ ಸರ್ವಾರ್ಥ ಸಿದ್ಧಿರಾಯನಿಗೆ ಸುನಂದಾದೇವಿಯಲ್ಲಿ ಹುಟ್ಟಿದವರು ನವನಂದರು. ಮುರಾದೇವಿಯಲ್ಲಿ ಹುಟ್ಟಿದವ ಮೌರ್ಯ. ನವನಂದರು ಮೌರ್ಯನ 99 ಮಕ್ಕಳನ್ನು ಮೋಸದಿಂದ ಕೊಂದಾಗ ಉಳಿದವ ಒಬ್ಬನೇ ಮಗ ಚಂದ್ರಗುಪ್ತ. ಚಂದ್ರಗುಪ್ತ ಹಠವಾದಿ ಛಲವಾದಿ ಚಾಣಕ್ಯ ನಡುಗೂಡಿ ತನ್ನ ಒಡಹುಟ್ಟುಗಳ ಆತ್ಮಶಾಂತಿಯನ್ನು ಕಲ್ಪಿಸಿದ ಬಗೆ ಹಾಗೂ ಸಾರ್ವಕಾಲಿಕವಾದ ಅರ್ಥನೀತಿ ದಂಡ ನೀತಿಗಳ ಕೊಡುಗೆಯನ್ನು ನೀಡಿದ ಚಾಣಕ್ಯನ ರಾಜಕೀಯ ಷಡ್ಯಂತ್ರ ಈ ಧ್ವನಿ ಸುರುಳಿಯಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ.

0: ಪದವಿ ಪೂರ್ವ ಪುಣ್ಯಾನಾಂ. ಉನ್ನತವಾದಂತಹ ಪದವಿಯನ್ನು ಏರಿದ್ರು ಅಲಂಕರಿಸಿದ್ರು ಸಹ ಆ ಪದವಿಯ ಮರ್ಯಾದೆಯನ್ನು ಉಳಿಸುವುದಕ್ಕೆ ಅರ್ಹತೆ ಇಲ್ಲದೆ ಇದ್ದಂಥವನನ್ನು ಕಂಡು ಪ್ರಾಯಶಃ ಯಾರೋ ಈ ಮಾತನ್ನು ಹೇಳಿದ್ದಿರಬಹುದು. ಕೇವಲ ಪೂರ್ವ ಪುಣ್ಯದಿಂದಲೇ ಪದವಿ ಲಭ್ಯವಾಗುವುದೇ ಹೌದಾದರೂ ಅದರ ಔನ್ನತ್ಯವನ್ನು ಏರಿದವ ಉಳಿಸಿಕೊಳ್ಳಬೇಕೋ ಬೇಡವೋ? ಹಾಗಾಗಿ ನಾವೆಲ್ಲ ಆ ವಿಚಾರದಲ್ಲಿ ಬಹಳ ಯೋಚಿಸ್ತಾ ಇರುವವರು. ಭೂಪತಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಹೆಮ್ಮೆಯೇ ಹೌದಾದರೂ ನಾವೆಷ್ಟರ ಮಟ್ಟಿನ ಭೂಪತಿಗಳು ಅನ್ನುವುದನ್ನು ಸಹ ಕೆಲವು ಸಲ ಆತ್ಮಶೋಧನೆ ಮಾಡಿಕೊಳ್ಳಬೇಕಾಗುತ್ತದೆ. ನಿಜವಾಗಿ ಭೂಮಿ ಎಂಬ ಹೆಂಡತಿಯಲ್ಲಿ ಸಂತಾನವನ್ನು ಪಡೆದ ಶಿರಧ್ವಜನೆಂಬ ಜನಕನಲ್ಲವೇ ನಿಜವಾದ ಅರ್ಥದಲ್ಲಿ ಭೂಪತಿ. ನಾವೆಲ್ಲ ಆ ಮಟ್ಟಕ್ಕೆ ಏರದೇ ಇದ್ರು ಸದ್ಯ ಈ ಪರ್ವತರಾಯ ಎಂಬ ಹೆಸರಿನಿಂದ ಶಾಹುರಿ ನಗರದ ಆಡಳಿತವನ್ನು ಮಾಡುವಲ್ಲಿ ಯಥಾಸಾಧ್ಯವಾಗಿ ಯಥಾಮತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಪ್ರಯತ್ನಕ್ಕೆ ಸರಿಯಾದ ಫಲವೂ ಸಿಗುತ್ತಾ ಇದೆ. ಪರ್ವತಗಳಿಂದಲೇ ಪರಿವೇಷ್ಟಿತವಾದದ್ರಿಂದ ಇಲ್ಲಿಗೆ ಪರ್ವತನಾಡು ಅಂತಲೂ ಹೇಳ್ತಾರೆ. ಶಾಹುರಿ ನಗರ ಆರ್ಯಾವರ್ತದಲ್ಲಿ ಸದ್ಯ ಈ ಶಾಹುರಿ ನಗರ ಅನ್ನುವುದು ಒಂದು ಬೆಟ್ಟೆತ್ತಿ ತೋರಿಸಬಹುದಾದ ನಾಡಾಗಿದೆ ಅಂತ ಇದ್ರೆ ಕೇವಲ ನನ್ನ ಪ್ರಯತ್ನ ಕಾರಣ ಅಲ್ಲ, ನಮ್ಮ ಹಿರಿಯರ ಆಶೀರ್ವಾದ, ಹಿರಿಯರು ಆರ್ಜಿಸಿದ ಕೀರ್ತಿ ವಿಶೇಷಗಳು ಕಾರಣ ಅಂತ ತಿಳಿಯುತ್ತೇನೆ. ಜೊತೆಗೆ ಶಬರವರ್ಮನೆಂಬ ಬಹಳ ಬುದ್ಧಿವಂತನಾದಂತಹ ಮಂತ್ರಿಯ ಮಂತ್ರಾಲೋಚನೆಯೂ ಸೇರಿದೆ, ಸೈನ್ಯದ ಅಧಿಕಾರಿ ಹಾಗೂ ಯೋಧರ ಸಹಕಾರವೂ ಸೇರಿದೆ. ಒಟ್ಟಿನಲ್ಲಿ ಉತ್ತಮವಾದ ಸುಭದ್ರವಾದ ಆಡಳಿತ ಈ ಪರ್ವತರಾಯನಿಂದ ನಾಡಿಗೆ ಸಲ್ಲಿಸಲ್ಪಡುತ್ತಿದೆ ಎಂಬ ಸಮಾಧಾನ ನಮಗೂ ಇದೆ. ಹೇಳುವವರೆಲ್ಲ ಹೇಳುತ್ತಾರೆ, ಶತಮಖಗೆ ಸರಿಯಾಗಿ ಸೌಭಾಗ್ಯದಲ್ಲಿ ಪರ್ವತರಾಯ ಮೆರೆಯುತ್ತಾ ಇದ್ದಾನೆ, ಅವರ ಮಾತಿನ ಪ್ರಭಾವದಿಂದಲಾದರೂ ಅಂತಹ ಅವಕಾಶ ನನಗೆ ಲಭ್ಯವಾಗಲಿ ಅಂತ. ಯಾರದು
1: ಮಹಾರಾಜ್ರೆ? ಮಹಾರಾಜ್ರೆ, ಹೊಂದಿಸಿಕೊಂಡಿದ್ದೇವೆ.
0: ನೀನು ನಮ್ಮ ಗೂಢಚಾರಕ.
1: ಹೌದು,
0: ನಾಡನ್ನೆಲ್ಲ ಸುತ್ತಬೇಕು. ಆ ನಾಡಿನಲ್ಲಿರಬಹುದಾದಂತಹ ವೈಶಿಷ್ಟ್ಯಗಳೇನು ಅನ್ನುವುದನ್ನು ನಮಗೆ ತಿಳಿಸಬೇಕು. ನಮ್ಮ ವಿಚಾರದಲ್ಲಿ ಇತರೆ ನಾಡಿನವರು ಎಂತಹ ಭಾವವನ್ನು ತಳೆದಿದ್ದಾರೆ ಅನ್ನುವುದು ತಿಳಿಯಬೇಕು. ಅದಕ್ಕಾಗಿಯೇ ಅಲ್ಲವೇ ರಾಜಾಣಾಂ ಚಾರಚಕ್ಷು ಅಂತ ಹೇಳುವುದು. ಅರಸನಾದವನಿಗೆ ಚಾರಕನೆಂದರೆ ಕಣ್ಣು. ಇದ್ದ ಹಾಗೆ ನನ್ನ ಕಣ್ಣಾಗಿ, ನನ್ನ ಕಣ್ಣಿನ ದೃಷ್ಟಿಯಾಗಿ ನಾಡನ್ನೆಲ್ಲ ತಿರುಗಿದ ನೀನು ಏನು ವಿಶೇಷತೆಗಳನ್ನು ಹೊತ್ತು ತಂದೆ?
1: ಮಹಾರಾಜ್ರೆ, ಹೊಸ ವಾರ್ತೆ ಒಂದು.
0: ಏನು?

0: ನಿಮ್ಮ ಅಪ್ಪಣೆ ಅಂತೆ ನಮ್ಮೂರನ್ನೆಲ್ಲ ಸುತ್ತಾಡಿದೆವು. ಎಲ್ಲಿ ನೋಡಿದ್ರು ತಮ್ಮನ್ನು ಹೊಗಳವರೇ ಹೊರತು ದೂರವರು ಯಾರೂ ಇಲ್ಲ.
1: ಆಹಾ,
0: ಇದು ಇದ್ದದ್ದೇ ಬಿಡಿ.
1: ನಮ್ಮವರು ಹೊಗಳಿದ್ರೆ ವಿಶೇಷ ಅಲ್ಲ, ಇತರರು ಅಂದ್ರೆ ನಮ್ಗೆ ಆಗದೇ ಇದ್ದವರು ನಮ್ಮನ್ನು ಹೊಗಳುವ ಹಾಗಿರಬೇಕು ನಮ್ಮ ನಡತೆ ಎನ್ನುವುದು ನನ್ನ ಉದ್ದೇಶ.
0: ಹಾಗೆ ತಿರುಗಾಡ್ತಾ ತಿರುಗಾಡ್ತಾ ಪಾಟಲಿಪುತ್ರ ನಗರಕ್ಕೆ ಹೋದೆ ನಾನು.
1: ಆಹಾ, ನಮ್ಮ ನೆರೆ ರಾಷ್ಟ್ರವೇ ಅದು. ಏನಲ್ಲಿ ವಿಶೇಷ?
0: ಬಹಳ ವಿಶೇಷ. ನಾನು ಆಲೋಚನೆ ಮಾಡುವುದು ಹೀಗೂ ಉಂಟಾ ಅಂತ.
1: ಅಂದ್ರೆ ಹೇಗೆ ಉಂಟು?
0: ಅಲ್ಲ, ಹೀಗೂ ಉಂಟಾ ಅಂತ.
1: ಅಯ್ಯೋ, ಹೇಗುಂಟು ಅಂತ ಬೇಕಲ್ಲ.
0: ಅಲ್ಲಿ ಒಂದು ದೊಡ್ಡ ಕತೆ.
1: ಏನ್ ಕಥೆ?
0: ಅಲ್ಲಿ ಅರಸ ಸರ್ವಾರ್ಥ ಸಿದ್ಧರಾಯರು ಅಂತ.
1: ಒಳ್ಳೆ ಮನುಷ್ಯ,
0: ಒಳ್ಳೆ ಜನ.
1: ಹೌದು.
0: ಆ ಮಹಾರಾಜರಿಗೆ 9 ಜನ ಮಕ್ಕಳು.
1: ಹೇಳೋದು ಕೇಳಿದ್ದೇನೆ, ಒಬ್ಬಳೇ ಹೆಂಡತಿಯಲ್ಲಿ 9 ಮಂದಿ ಮಕ್ಕಳಂತೆ.
0: ನವನಂದರು ಅಂತ ಅವರನ್ನೆಲ್ಲ ಹೇಳ್ತಾ ಇದ್ದಾರೆ.
1: ನಂದರು 9 ಮಂದಿಗಳಾದ್ರಿಂದ ಆ ಹೆಸರು ಇರಬೇಕು.
0: ಆ 9 ಮಂದಿ ಮಕ್ಕಳು 9 ಊರಿಗೂ ಸಾಕಾದಿತ್ತು.
1: ಅಷ್ಟು ಒಳ್ಳೆಯವರ?
0: ಅಷ್ಟು ಒಳ್ಳೆಯವರ. ಅವರು ಮಾಡಿದ ಒಂದು ಅನರ್ಥದ ಕೆಲಸ ಉಂಟು, ಅದನ್ನು ಹೇಳಿ ಪ್ರಯೋಜನ ಇಲ್ಲ.
1: ನಿನ್ನಂಥವನಿಗೂ ಸಹ ಅವರು ಮಾಡಿದ್ದು ತಪ್ಪು ಅಂತ ಗೊತ್ತಾಗಬೇಕಿದ್ರೆ ಬಹಳ ಘೋರವಾದ ಅಪರಾಧ ಮಾಡಿರ್ಬೇಕು.
0: ಭಯಂಕರ.
1: ಏನು?
0: ಅವರಿಗೆ ಸಂಬಂಧಪಟ್ಟ ಸಹೋದರ ಅಂತ, ಮೌರ್ಯ ಅಂತ ಅವನ ಹೆಸರು.
1: ಅದೇ ಸರ್ವಾರ್ಥ ಸಿದ್ಧಿರಾಯನ ಉಪಪತ್ನಿಯಲ್ಲಿ ಹುಟ್ಟಿದವನಂತೆ ಅವ.
0: ಅವರಿಗೆ 100 ಜನ ಮಕ್ಕಳು. ಆ 100 ಜನರನ್ನು ಒಂದೇ ಸಲ ಎಲ್ಲರನ್ನು ಕೊಂದು ಮುಗಿಸಬೇಕು ಅಂತ ತೀರ್ಮಾನ ಮಾಡಿ ಹಾಗೆ ಕತ್ತಲೆ ಕೊನೆಗೆ ಹಾಕಿದ್ರಂತೆ.
1: ಯಾರೇ ನಂದರು?
0: 100 ಮಂದಿಯನ್ನು ಕೊಲ್ಲುವುದಂತಲೇ ತೀರ್ಮಾನ ಮಾಡಿದ್ದೆ. ಎಲ್ಲ ಶತ್ರು ಅಂತ ಸುದ್ದಿ ಆಯ್ತು
1: ಸೆರೆಯಲ್ಲಿ.
0: ಆದ್ರೆ ನನಗೊಂದು ಗುಟ್ಟಿನ ವಿಷಯ ತಿಳಿಯಿತು.
1: ಏನು?
0: ಆ 100 99 ಮಂದಿ ಸತ್ತು ಹೋದ್ರು, ಒಬ್ಬ ಉಳಿದಿದ್ದಾನೆ. ಅವನ ಹೆಸರು ಚಂದ್ರಗುಪ್ತ ಅಂತೇಳಿ.
1: ಅವನ ಆಯುಷ್ಯ ರೇಖೆ ಬಹಳ ಉದ್ದ ಇರಬೇಕು. ಇವರೆಲ್ಲರನ್ನು ಕೊಲ್ಲುವ ಉದ್ದೇಶದಿಂದ ಸೆರೆಯಲ್ಲಿಕ್ಕಿದ್ರೂ ಸಹ ಒಬ್ಬ ಬದುಕಿ ಉಳಿದನಲ್ಲ.
0: ಉಳಿದಾನೆ.
1: ಏನೋ ಅವನಿಂದ ಮುಂದೆ ಮಹತ್ಕಾರ್ಯ ಸಾಧಿಸಲ್ಪಡುವುದಕ್ಕಿದೆ.
0: ಇದೊಂದು ಗುಟ್ಟಿನ ವಿಷಯ, ಇದನ್ನು ತಿಳಿದು ತಮ್ಗೆ ತಿಳಿಸೋಣ ಅಂತೇಳಿ ಇಲ್ಲಿಗೆ ಬಂದದ್ದು.
1: ಅಂತೂ ನಂದರ ದೌಷ್ಟ್ಯ ಇಲ್ಲಿಗೆ ಮುಟ್ಟಿತೆ.
0: ಹೌದು ಒಡೆಯ.

0: ಅನ್ಯಾಯ ನಡೆಯುತ್ತಾ ಇದ್ದಾಗ ಅದನ್ನು ಪ್ರತಿಭಟಿಸತಕ್ಕದ್ದು. ಒಂದೊಮ್ಮೆ ಪ್ರತಿಭಟಿಸದೆ ಸುಮ್ಮನಿರ್ತಾನೆ, ಉದಾಸೀನದ ಭಾವವನ್ನು ತಳೆಯುತ್ತಾನೆ ಅಂತಾದ್ರೆ ಸಾಧ್ಯ ಇರುತ್ತಾ? ಅಂಥವನು ಪರ್ಯಾಯವಾಗಿ ಅನ್ಯಾಯಕ್ಕೆ ಪ್ರೋತ್ಸಾಹ ಮಾಡಿದ ಅಂತ ಅರ್ಥ.
1: ಮತ್ತೆ
0: ನಾವದು ಮಾಡಬಹುದೇ?
1: ಮಾಡಬಾರದು.
0: ಈ ಪರ್ವತರಾಯನ ಕೀರ್ತಿ ವಿಶೇಷತೆಗಳೇನು? ಎಲ್ಲಿ ಅನ್ಯಾಯ ಅನಾಚಾರಗಳು ನಡೆದರೂ ಸಹ ಆ ಕ್ಷಣದಲ್ಲಿ ಹುಸುಗುಡುವ ಹಾವಾಗುವವನು ನಾನು.
1: ಮತ್ತೆ
0: ಆದರೆ ಪಾಟಲಿಪುತ್ರ ಎನ್ನುವುದು ನಮಗಿಂತ ದೊಡ್ಡ ಸಂಸ್ಥಾನ, ಅವರಿಗೆಲ್ಲ ಸೈನ್ಯದ ಬಲ ನಮಗಿಂತ ಹೆಚ್ಚುಂಟು. ಈ ನಂದರು ಮಾಡುತ್ತಿರುವ ಅನ್ಯಾಯವನ್ನು ನಿಲ್ಲಿಸಬೇಕಿದ್ರೆ, ನಂದರ ನಿಗ್ರಹ ಮಾಡಬೇಕಿದ್ರೆ ಮೊದಲಾಗಿ ಈ ನಂದರಿಗಿರುವಂತಹ ಬುದ್ಧಿ ಕುಶಲತೆ ಎಷ್ಟು? ಯಾಕಂದ್ರೆ ಪರಾಕ್ರಮಿಗಳೆಲ್ಲ ಬುದ್ಧಿವಂತರಾಗಿರಬೇಕು ಅಂತ ಏನೂ ಇಲ್ಲ.
1: ಇಲ್ಲ ಇಲ್ಲ,
0: ಅವರು ಬುದ್ಧಿವಂತರೇ ಹೌದಾಗಿರ್ತಿದ್ರೆ ನೂರರಲ್ಲಿ ಒಬ್ಬ ಬದುಕಿ ಉಳಿಯುತ್ತಿದ್ದನ.
1: ಮತ್ತೆ
0: ಹಾಗಾದ್ರೆ ಅವರ ಬುದ್ಧಿ ಸಾಲದು ಅಂತಾಯ್ತು. ಅವರ ಬುದ್ಧಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಯೋಚಿಸಿದ್ದೇನೆ. ಅದಕ್ಕಾಗಿ ನೀನಂತೂ ಆ ವಿಚಾರದಲ್ಲಿ ಸಿದ್ಧಹಸ್ತನಿದ್ದಿ.
1: ಹೌದೌದು.
0: ನಿಮ್ಮವರೇ ಆದ ಬಹುರೂಪಿಗಳನ್ನೆಲ್ಲ ಸೇರಿಸಿಕೊಂಡು ಪಾಟಲಿಪುತ್ರ ಪ್ರವೇಶ ಮಾಡಿ ಇಲ್ಲಿಯವರು ಅಂತ ಯಾರಿಗೂ ತಿಳಿಯದೇ ಇದ್ದ ಹಾಗೆ ನಂದರ ಬುದ್ಧಿ ಕುಶಲತೆಯನ್ನು ಚೆನ್ನಾಗಿ ಪರೀಕ್ಷಿಸಿ ಬಂದು ನನಗೆ ವರದಿ ಮಾಡಬೇಕು. ಹೇಗೆ?
1: ಯೋಚನೆ ಮಾಡಬೇಡಿ. ಬುದ್ಧಿ ಅವರ ಬುದ್ಧಿವಂತಿಕೆ ಎಷ್ಟು ಉಂಟು, ಹೇಗುಂಟು, ಇದನ್ನೆಲ್ಲ ತಿಳಿಯುವಂತಹ ಒಂದು ಉಪಾಯವನ್ನು ಮಾಡಿಕೊಂಡು ಹೋಗ್ತೇವೆ ನಾನು.

0: ಮುದಿಯ ಮೋಡಿ ಗಾರುಡಿ
1: ನೋಡಿ ನೋಡಿ
0: ಮಾತ ಮೋಡಿ ಎಲ್ಲ ಎಳೆಯ ಮುದಿಯ ಮೋಡಿ ಗಾರುಡಿ ಮುದಿಯ ಮೋಡಿ ಗಾರುಡಿ ಮುದಿಯ ಮೋಡಿ ಗಾರುಡಿ
1: ನೋಡ್ರಿ.

0: ಹಾಗೆ ನಿಲ್ಲದಿರುವ ಪಂಜರದಲ್ಲಿ ಸಿಂಹ ಸೇರಿದೆ
1: ನೋಡಿದ್ರ
0: ಬಾಗಿ ಮಾಂಸದಾಸೆಗಾಗಿ ತಿರುಗಿ ಬಾಯ ಬಿಡುತ್ತಿದೆ
1: ನೋಡಿ ನೋಡಿ

0: ಇಷ್ಟರ ತನಕ ಎಷ್ಟೋ ಅದ್ಭುತಗಳನ್ನು ನೋಡಿರ್ಬಹುದು, ಆದ್ರೆ ಇಂತ ಅದ್ಭುತ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ನಾವ್ ಯಾಕೆ ಮಾಡ್ತೇವೆ ಇದನ್ನೆಲ್ಲ? ಬರೇ ನಮ್ಮ ಹೊಟ್ಟೆ ಪಾಡಿಗಾಗಿ ಮಾಡ್ತಾ ಇದ್ದೇನೆ. ನೋಡಿದ್ರ ನೋಡಿದ್ರ ಎಷ್ಟೆಷ್ಟೋ ಆಟಗಳನ್ನು ನೀವು ನೋಡಿದ್ರಿ. ಇದೊಂದು ನೋಡಿ ಪಂಜರ, ಇದರೊಳಗೆ ಸಿಂಹ ನೋಡಿ. ನಾನು ಮಾಂಸವನ್ನು ಆಚೆ ಮಾಡಿದ್ರೆ ಆಚೆ ಬರ್ತದೆ ಸಿಂಹ, ಈಚೆ ಮಾಡಿದ್ರೆ ಈಚೆ ಬರ್ತದೆ ಸಿಂಹ. ಮಾಂಸಕ್ಕಾಗಿ ಆಸೆಯಿಂದ ಓಡೋಡಿ ಓಡೋಡಿ ತಿರುಗಾಡ್ತಾ ತಿರುಗಾಡ್ತಾ ಬರ್ತಾ ಉಂಟು. ಬಾಗಿಲುಂಟ ಇದಕ್ಕೆ? ಇದು ಹೇಗೆ ಒಳಗಾಯ್ತು? ಯಾರಾದ್ರೂ ಹೇಳುವವರು ಇದ್ದೀರಾ? ಈ ಊರಿನಲ್ಲಿ ಯಾರಾದ್ರೂ ಹೇಳುವವರು ಇದ್ದೀರಾ? ಬನ್ನಿ ಬನ್ನಿ ಬನ್ನಿ.
1: ಮನದೊಳಗೆ ರಾಕ್ಷಸನು ಯೋಚಿಸಿ ಮನದ

ಸ್ವಾಮಿನಿಷ್ಠೆಯನ್ನು ಅಳೆಯುವುದಕ್ಕೆ ಮಾನದಂಡವಿಲ್ಲವಲ್ಲ. ಸರ್ವಸ್ವವನ್ನೂ ತ್ಯಾಗ ಮಾಡಿದ

0: ಎಲ್ಲರಿಗೆ ಮರೆತು ಹೋಗಿದೆ. ಅಮಾತ್ಯ ರಾಕ್ಷಸನಾಗಿ ಮೆರೆಯುತ್ತಿರುವವನು ನಾನು. ಏನೋ ರಾಜಬೀದಿಯಲ್ಲಿ ಕೇಳಿಸ್ತಾ ಉಂಟಲ್ಲ. ಹೌದು, ದೂರದಿಂದ ನಿಂತು ಪರೀಕ್ಷಿಸ್ತಾ ಇದ್ದೇನೆ. ಬಾಗಿಲಿಲ್ಲದ ಮರದ ಚೌಕಟ್ಟಿನಿಂದ ಕೂಡಿದ ಆ ಪಂಜರದೊಳಕ್ಕೆ ಸಿಂಹ ಹೋಗಿರುವುದು ಅದೇನಾದರೂ ಸ್ವರ್ಗದಿಂದ ಬಿದ್ದದ್ದಂತೂ ಖಂಡಿತ ಅಲ್ವಲ್ಲ. ಅಲ್ಲ, ಪಾತಾಳದಿಂದ ಎದ್ದದ್ದ ಅದೂ ಅಲ್ಲ. ಮನುಷ್ಯರು ಮಾಡಿದ್ದೆ, ಮತ್ತಿನ್ನೇನು ಅಲ್ಲ. ಮನುಷ್ಯರು ಮಾಡಿದ ಆ ರಹಸ್ಯ ಏತರದ್ದು ತಿಳಿಯುವುದೂ ಇಲ್ಲ. ಹೊಟ್ಟೆಪಾಡಿಗಾಗಿ ಡಂಬರವ ಡಂಬರಾಟವನ್ನು ತೋರಿಸಬೇಕು. ಕರೆದು ಕರೆದು ಜನರಿಗೆಲ್ಲ ಪಂಥಾಹ್ವಾನ ನೀಡ್ತಾನೆ ಅಂದ್ರೆ ಇದರಲ್ಲೇನಾದರೂ ಶತ್ರುಗಳ ಕೈವಾಡ ಇರಬಹುದೇ? ಎಷ್ಟು ಯೋಚಿಸಿದರೂ ನನಗೆ ಈ ವಿಷಯವಾಗಿಯೇ ಸಂಶಯ ಬಲಗೊಳ್ತಾ ಇದೆ. ನೋಡೋಣ, ಅರಸರನ್ನು ಮೊದಲು ಈ ಕುರಿತು ಮಾತನಾಡ್ತೇನೆ. ದೊರೆಗಳೇ,
1: ಅಮಾತ್ಯವರ

0: ರಾಜೇಂದ್ರ.
1: ಅಮಾತ್ಯ,
0: ಹೊಸತೊಂದು ಕೌತುಕದ ಪ್ರಕರಣ ನಡೀತಾ ಉಂಟು ರಾಜಬೀದಿಯಲ್ಲಿ. ಯಾವನೋ ಅನ್ಯ ರಾಷ್ಟ್ರೀಯ ಅಥವಾ ಅನ್ಯ ದೇಶೀಯ ಡಂಬರವ ಬೀದಿಯಲ್ಲಿ ಜನಜಂಗುಳಿಯನ್ನು ಸೇರಿಸಿ ತನ್ನ ವಿದ್ಯಾ ಪ್ರದರ್ಶನವನ್ನು ನಡೆಸ್ತಾ ಇದ್ದಾನೆ. ಅವನ ಗಾರುಡಿ ವಿದ್ಯೆಯ ಜತೆಯಲ್ಲಿ ಜನರಿಗೆಲ್ಲ ಪಂಥಾಹ್ವಾನವನ್ನು ನೀಡ್ತಾ ಇದ್ದಾನೆ. ಪಂಜರದ ಒಳಗೊಂದು ಸಿಂಹ ಅತ್ತ ಇತ್ತ ಸುತ್ತ ಮುತ್ತ ಸಂಚರಿಸುತ್ತಿದೆ. ಪಂಜರಕ್ಕೆ ಬಾಗಿಲುಗಳೇ ಇಲ್ಲ. ಬಾಗಿಲುಗಳಿಲ್ಲದ ಈ ಪಂಜರದೊಳಕ್ಕೆ ಸಿಂಹವನ್ನು ಹೇಗೆ ಕಳುಹಲಾಯಿತು? ಈ ರಹಸ್ಯವನ್ನು ಭೇದಿಸುವುದಕ್ಕೆ ನಿಮ್ಮಲ್ಲಿ ಇದ್ದಾರೋ ಬುದ್ಧಿವಂತರು ಅಂತ ಪ್ರಶ್ನೆಯನ್ನು ಕೇಳುತ್ತಾನೆ. ನಮ್ಮನ್ನು ಕೆಣಕ್ತಾ ಇದ್ದಾನೆ ಡೊಂಬರಾಟದವ. ದೊರೆಗಳೇ, ಆದ್ರೆ ಅಗತ್ಯ ಅವನಿಗೆ ಏನಾದರೂ ಉಂಟೆ? ಹೊಟ್ಟೆ ಬಾಡಿಗೆ ಇಂದ್ರಜಾಲಿಕನೊಬ್ಬ ಇಂದ್ರಜಾಲವನ್ನು ತೋರಿಸಲಿ, ಸಿಕ್ಕಿದ್ದನ್ನು ಪಡಿಲಿ. ಅದು ಬಿಟ್ಟು ಸಾರ್ವಜನಿಕರ ಬುದ್ಧಿಮತ್ತೆಯನ್ನು ಪರೀಕ್ಷಿಸುವ ಕೆಲಸ ಯಾಕಾತನಿಗೆ? ಆದ್ರಿಂದಲೇ ನನಗೊಂದು ಸಂಶಯ. ಅಯ್ಯ, ಶತ್ರು ರಾಜರಾರೋ ಈ ಊರನ್ನು ಆಳುತ್ತಿರುವ ದೊರೆಗಳಾದ ತಮ್ಮ ಬುದ್ಧಿಮತ್ತೆಯನ್ನು ಪರೀಕ್ಷಿಸಲು ಸುಖವಾಗಿ ಚೂಬಿಟ್ಟಿದ್ದಾರೋ ಅಂತ.
1: ಅಮಾತ್ಯ,
0: ಇಂಥ ಸಂಶಯ ಬಂದಾಗ ಹೋಗಿ ಆ ಡೊಂಬರವನನ್ನು ಕೊಂದು ಕಳೆಯಬಹುದೋ ಏನು? ಆದ್ರೆ ಸ್ವಾಮಿನಿಷ್ಠನಾದಂತ ಆತ ಪ್ರಾಣವನ್ನೇ ಕಳೆದುಕೊಂಡಾನೆ ಹೊರತು ರಹಸ್ಯವನ್ನು ಭೇದಿಸಿದ ಹಾಗಾಗುತ್ತದೆಯೇ? ಅವನು ಯಾರಿಂದ ಕಳುಹಲ್ಪಟ್ಟವನು ಎಂಬ ರಹಸ್ಯವನ್ನು ಭೇದಿಸಬೇಕಾದ್ರೆ ಅವನ ಬಾಯಿ ಬಿಡಿಸಬೇಡವೇ? ಆದ್ರಿಂದಲೇ ಮೊದಲು ಅವನ ಪಂಥಾಹ್ವಾನವನ್ನು ನಾವು ಅಂಗೀಕರಿಸಲೇಬೇಕು. ಏನು ಮಾಡೋಣ ಅಂತೀರಿ?
1: ಈ ಬಗ್ಗೆ ಬಲಾತ್ಕಾರವಾಗಿ ಅವರ ಬಾಯಿ ಬಿಡಿಸಲು ಪ್ರಯತ್ನಿಸಿದರೆ ನಗರವಾಸಿಗಳಿಗೆ ನಮ್ಮ ಬಗ್ಗೆ ಇರುವಂತಹ ಗೌರವ ಭಾವನೆ ಕುಸಿಯುವುದಕ್ಕೂ ಅವಕಾಶ ಇದೆ.
0: ಹೌದು,
1: ನಮ್ಮ ನಗರದಲ್ಲಿ ಬುದ್ಧಿವಂತರೇ ಇಲ್ಲವೇ ಎನ್ನುವಂತಹ ಪ್ರಶ್ನೆ
0: ಬಂದು ಹೋಗಿದೆ ಈಗ
1: ಅಲ್ವೇ? ಹಾಗಿದ್ರೆ ನೀವು ಈ ಬಗ್ಗೆ ಸ್ವತಃ ಮುಂದೆ ಹೋಗುವುದರ ಪೂರ್ವದಲ್ಲಿ ನಿಮ್ಮನ್ನು ಉಳಿಲು ಮತ್ತೆ ಯಾರು ಬುದ್ಧಿವಂತರಿದ್ದಾರೆ ಎಂಬುದರ ಪರೀಕ್ಷೆ ಆಗಬೇಕು. ಅದಕ್ಕಾಗಿ ನಮ್ಮವರಿದ್ದಾರಲ್ಲ,
0: ಹೌದು,
1: ಈಗಲೇ ಪ್ರಚಾರ ಮಾಡಿಬಿಡಿ.
0: ಹಾಗಾದ್ರೆ ತಮ್ಮನ್ನ ಸಾರಿಸೋಣವಂತೆ.
1: ಯಾರು ಆ ಸಿಂಹವನ್ನು ಜೀವಸಹಿತ ಹೊರಗೆ ತರಿಸುತ್ತಾರೋ
0: ಅಥವಾ ಪಂಜರದ ರಹಸ್ಯವನ್ನು ಭೇದಿಸುತ್ತಾರೋ
1: ಅವರಿಗೆ ಯೋಗ್ಯವಾದಂತಹ ರಾಜಯೋಗ್ಯವಾದಂತಹ ಮರ್ಯಾದೆ ಮಾಡಲಾಗುವುದು.
0: ಸರಿ, ಮೊದಲು ಈ ಕುರಿತಾದಂತಹ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳೋಣ. ಆಗದೆ ಸರಿ
2: ಕೇಳಿರಿ ಕೇಳಿರಿ
0: ಕೇಳಿರಿ ಕೇಳಿರಿ ಕೇಳಿರಿ ಕೇಳಿರಿ ಕೇಳಿರಿ ಎಲ್ಲರೂ ಕಿವಿಗೊಟ್ಟು ಕೇಳಿರಿ. ಕುಳಿತವರು ಕುಳಿತಲ್ಲಿಂದಲೇ ಕೇಳಿರಿ, ನಿಂತವರು ನಿಂತಲ್ಲೇ

ಕೇಳಿರಿ, ಮಲಗಿದವರು ಮಲಗಿದಲ್ಲಿಂದಲೇ ಕೇಳಿರಿ. ವಿಶೇಷ ವಾರ್ತೆ ನಮ್ಮ ಮಹಾರಾಜರಿಂದ, ವಿಶೇಷ ಒಂದು ವಾರ್ತೆ. ಬಾಗಿಲೇ ಇಲ್ಲದಂತಹ ಪಂಜರದೊಳಗೆ ಸಿಂಹ ಒಂದು ಇದೆ, ಆಚೆಗೆ ಓಡಾಡ್ತಾ ಉಂಟು. ಅದರ ರಹಸ್ಯವನ್ನು ಭೇದನ ಮಾಡಿದವರಿಗೆ ಸಿಂಹಾಸನದ ವತಿಯಿಂದ ಸನ್ಮಾನ ಮಾಡಲಾಗುವುದು. ಕೇಳಿರಿ ಕೇಳಿರಿ ಕೇಳಿರಿ, ಬನ್ನಿರಿ ಬನ್ನಿರಿ ಬನ್ನಿರಿ.

0: ಏನದು ಡಂಗುರನವನು ಹೇಳ್ತಾ ಇರುವಂತಹ ಮಾತು? ನನಗೆ ಬಂಧನದಿಂದ ಬಿಡುಗಡೆಯಾಗುವುದಕ್ಕೆ ಒಂದು ಸದವಕಾಶ ಇಲ್ಲಿದೆ. ಆದ್ದರಿಂದ ಈ ಕೂಡಲೇ ಆ ರಾಜರಲ್ಲಿಗೆ ಹೋಗಿ ಇದರ ರಹಸ್ಯವನ್ನು ಹೇಳ್ತೇನೆ.
1: ಪಂಗರ ಪರೀಕ್ಷೆಗೆ ಬಂದವ ಚಂದ್ರಗುಪ್ತನೇನು?
0: ಹೌದು.
1: ಸಾಧ್ಯ ನಿನಗೆ?
0: ಖಂಡಿತ ಸಾಧ್ಯವಿದೆ, ಯಾಕಂದ್ರೆ ಇದು ಕಪಟದ ಸಿಂಹ ಎನ್ನುವುದನ್ನು ನಾನು ನಿರೂಪಿಸಿ ತೋರಿಸಬಲ್ಲೆ. ನೋಡಿ,

0: ಮಹಾರಾಜರೇ,
1: ಚಂದ್ರಗುಪ್ತ,
0: ಇದು ಉಕ್ಕಿನಿಂದ ಎರಕ ಹೊಯ್ದಂತಹ ಪಂಜರ. ಇದರಲ್ಲಿ ಸಿಂಹವನ್ನು ಒಳಗೆ ಕೊಂಡು ಹೋಗುವುದಕ್ಕೆ ದಾರಿಯೇ ಇಲ್ಲ ನೋಡಿ. ಹೊರಗೆ ಬರುವುದಕ್ಕೂ ಸಾಧ್ಯ ಇಲ್ಲ. ಆ ಪಂಜರ ರಕ್ಷಕ ಉಕ್ಕಿನ ಸಲಾಕೆಯ ಮುಂದೆ ಒಂದು ಮಾಂಸದ ತುಂಡನ್ನಿಟ್ಟು ತಿರುಗುತ್ತಾ ಇದ್ದಾನೆ. ಅದು ಸೂಜಿ ಶಕ್ತಿಯ ಮಹಿಮೆ. ಅದನ್ನು ಬಿಟ್ಟರೆ ಆ ಸಿಂಹ ತಿರುಗುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜೀವಂತವಾದಂತಹ ಪ್ರಾಣಿ ಆಹಾರವನ್ನು ಸ್ವೀಕರಿಸುತ್ತಿದ್ದರೆ ಅದನ್ನು ವಿಸರ್ಜಿಸಲೂ ಬೇಕು. ಆ ಲಕ್ಷಣ ಯಾವುದು ಆ ಪಂಜರದ ಒಳಗಡೆ ಕಾಣ್ತಾ ಇಲ್ಲ. ಹಾಗಿದ್ರೆ ಇದು ಕಪಡದ್ದು ಎನ್ನುವುದು ಸತ್ಯ. ನೋಡಿ, ಇದು ಅರಗು ಮತ್ತು ಚಂದನಗಳಿಂದ ಮಾಡಿದಂತಹ ಒಂದು ಮೂರ್ತಿ. ಒಳಗಡೆ ಇರತಕ್ಕಂಥದ್ದು ಮುಕ್ಕು, ಮೇಲೆ ಬಣ್ಣ ಬಳಿದಿದ್ದಾರೆ ಅಷ್ಟೇ. ಇದರ ಯಥಾರ್ಥತೆ ತಿಳಿಬೇಕು ಅಂತ ಇದ್ರೆ ಎಲ್ಲಿದೆ ಬೆಂಕಿಯನ್ನು ತನ್ನಿ ನೋಡಿ. ಏನಾಯ್ತು?
2: ಪೂರಾ ಭಸ್ಮವಾಗಿ ಹೋಯ್ತಲ್ಲೇ.
3: ಅವರಲ್ಲಿ ಹೋದ್ರು?
2: ಓ, ಅವರು ಪಲಾಯನ ಮಾಡಿದ್ದಾರೆ ಗಾರುಡಿಗರು. ದೊರೆಗಳ
3: ಹೋಗ್ಲಿ.

0: ದೊರೆಗಳೇ.
1: ಅಮಾತ್ಯ,
0: ತಮ್ಮ ರಹಸ್ಯ ಬಯಲಾದೀತು ಎಂಬ ಶಂಕೆಯನ್ನು ತಳೆದು ಗಾರುಡುಗುರು ಕಾಲ್ಕಿತ್ರು. ಯಾರಿಂದ ಚೂಬಿಡಲ್ಪಟ್ಟವರು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಂತೂ ಆಗದೆ ಹೋಯಿತು. ಸದ್ಯಕ್ಕೆ ನಮ್ಮ ಪ್ರತಿಷ್ಠೆಯನ್ನು ಉಳಿಸಿಕೊಟ್ಟಂತಹ ಈ ಚಂದ್ರಗುಪ್ತನ ಬಗೆಗೆ ತಾವು ಔದಾರ್ಯ ವಹಿಸಿ ಅವನನ್ನು ಬಂಧ ವಿಮೋಚನೆಗೊಳಿಸಲೇಬೇಕು ನೋಡಿ.
1: ಪಂಜರ ಪರೀಕ್ಷೆಯಾದ ಸಂತೋಷ ಒಂದೆಡೆ, ಚಂದ್ರಗುಪ್ತನಂತಹ ಬುದ್ಧಿಶಾಲಿ ಹಾಗೆ ಉಳಿದುಕೊಂಡಂತಹ ಬೇಸರ ಮತ್ತೊಂದೆಡೆ. ಆದರೂ ಕೂಡ ಮಾತು ಕೊಟ್ಟಿದ್ದೇವಲ್ಲ,
0: ಹೌದು,
1: ಬಂಧ ವಿಮೋಚನೆ ಮಾಡುತ್ತೇವೆ, ಯೋಗ್ಯ ರೀತಿಯಲ್ಲಿ ಸತ್ಕಾರವನ್ನು ಮಾಡುತ್ತೇವೆ ಎಂಬುದು.
0: ನಮಗೊಂದು ಶಂಕೆ ಬಂದಿತ್ತು, ಶತ್ರು ಶೇಷವನ್ನು ಪುರಸ್ಕರಿಸುವುದರಿಂದ ಮುಂದೊಂದು ದಿನ ಆಪತ್ತು ಸಂಭವಿಸಲಿಕ್ಕೆ ಇಲ್ಲವೇ
1: ಅಲ್ವೇ?
0: ಆ ಶಂಕೆಯನ್ನು ಸದ್ಯ ತಾವು ಬದಿಯಲ್ಲಿಡುವುದು ವಿಹಿತ.
1: ಹಾಗೆ ಯಾವ ಅಧಿಕಾರ ಕೊಡುವುದು?
0: ನಾವು ಕೊಟ್ಟ ಮಾತನ್ನು ಮೀರಿ ನಡೆದವು ಅಂತಾದ್ರೆ ಪ್ರಜಾಜನರೇ ದುರಾಗ್ರಹವನ್ನು ತಳೆಯಲಾರ್ರೆ ನಮ್ಮ ಬಗೆಗೆ.
1: ಅದಕ್ಕೆ
0: ಆದ್ರಿಂದ ಈ ವಿಷಯದಲ್ಲಿ ತಾವು ಚಂದ್ರಗುಪ್ತನ ಬಗೆಗೆ ಔದಾರ್ಯವನ್ನೇ ತೋರುವುದೇ ಒಳ್ಳೆಯದು. ಒಂದು ಕೆಲಸ ಮಾಡಿವನು, ತಮ್ಮ ಭೀತಿ ನಿವಾರಣೆಗೊಂದು ದಾರಿಯನ್ನು ನಾನು ಕಂಡುಹಿಡಿದಿದ್ದೇನೆ. ಅರಮನೆಯಿಂದ ಹೊರಗಡೆಯಲ್ಲಿ ಅನ್ನ ಛತ್ರ ಉಂಟು, ಅಲ್ಲಿ ಪಾರುಪತ್ಯಗಾರನಾಗಿ ಅವನನ್ನು ನೇಮಕ ಮಾಡೋಣವಂತೆ.
1: ಈಗ ಅರ್ಥವಾಯಿತು.
0: ಅವನ ಚಲನ ವಲನ ಕಡೆಗೆ ನಾವು ಲಕ್ಷ್ಯವನ್ನು ಕೊಡುತ್ತಾ ಇರೋಣವಂತೆ.
1: ಇದರ ಹಿನ್ನೆಲೆ ಈಗ ಅರ್ಥವಾಯಿತು. ಚಂದ್ರಗುಪ್ತ ಚಕ್ರವರ್ತಿಯ ಮೊಮ್ಮಗ, ಈ ಸಣ್ಣ ಅಧಿಕಾರದಲ್ಲಿ ಉದಾಸೀನಾಗಿ ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಿ ಅವನಾಗಿಯೇ ನಾಶವಾಗುತ್ತಾನೆ.
0: ಅಲ್ಲ, ಹೇಗಿದೆ ನನ್ನ ಯೋಚನೆ? ಯೋಜನೆ
1: ಸಂತೋಷ.
0: ಚಂದ್ರಗುಪ್ತ, ರಾಷ್ಟ್ರದ ಮರ್ಯಾದೆಯನ್ನು ಉಳಿಸಿಕೊಟ್ಟ ನಿನಗೆ ಬಂದ ವಿಮೋಚನದೊಂದಿಗೆ ಅನ್ನಕ್ಷತ್ರದ ಅಧಿಕಾರವನ್ನು ಕಲ್ಪಿಸಿಕೊಡಲಾಗಿದೆ.
2: ಆಗಲಿ, ಪಾಲಿಗೆ ಬಂದದ್ದು ಪಂಚಾಮೃತ.
3: ಇದುವರೆಗೆ ಚಾಣಾಕ್ಯ ಚಂದ್ರಗುಪ್ತ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟಿ. ಇದು ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಮೊದಲನೆಯ ಕಂತು. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM। रेडियो सारंग 107.8 FM। इंदु मरियद हाडू।

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Siren, 107.8 FM.
1: Sarangal Dayi Vattu, Janapada Gamman.

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗೆ ಗಂಟೆ ಬೋಡ, ಬೇರೆಗೆ ಬಲ್ದು ಬೋಡ. ಆನೆಗೆ ಗಂಟೆ ಬೋಡ, ಬೇರೆಗೆ ಬಲ್ದು ಬೋಡ. ಈರಂತೆ ಬರ್ಲಾದು